ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 14 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 4 ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:50. ಪ್ರಿಯ ಕೇಳುಗರೆ, ಸೋಮಾರಿತನವು ಮಹತ್ವಾಕಾಂಕ್ಷೆಯನ್ನು, ಕೋಪವು ಬುದ್ಧಿವಂತಿಕೆಯನ್ನು, ಭಯವು ಕನಸುಗಳನ್ನು, ಅಹಂಕಾರವು ಬೆಳವಣಿಗೆಯನ್ನು, ಅಸೂಯೆ ಶಾಂತಿಯನ್ನು, ಹಾಗೆ ಅನುಮಾನವು ಆತ್ಮವಿಶ್ವಾಸವನ್ನು ಕೊಲ್ಲುತ್ತದೆ. ಶುಭ ನುಡಿಯೊಂದಿಗೆ ನಮಸ್ಕಾರ. ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ ರಾಧಾ ಪ್ರಸಾದ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ಗ್ಯಾಂಗ್ರೀನ್ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಕುರಿತು ಮಾಹಿತಿ ಡಾ ಚಿರಂತ್ ಅವರಿಂದ. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ, ರಮಾನಂದ ಬನಾರಿ ಅವರಿಂದ. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುರ್ಮಿಲನ್, ವೀಣೆ ಮತ್ತು ಧಿ. 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:00 ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನಮುಕ್ತ ಸಮಾಜಕ್ಕೆ ಇರುವ ಸೇವೆಗಳು ಕುರಿತು ಭಾಗವಹಿಸುತ್ತಾರೆ ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ. 11:00 ಜನಪದ ಗೀತೆಗಳನ್ನು ಆಲಿಸುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಂದ್ರೋಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್, ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮ. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕರಾದ ಶಿವಕುಮಾರ್ ಆರ್ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಹಾಗೆ ರೈತರಿಗೆ ಸಲಹೆ, ಜನಪದ ಗೀತೆಗಳು, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಎಲ್ಲವನ್ನು ಒಳಗೊಂಡಿರುತ್ತದೆ ಕಿಸಾನ್ ವಾಣಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:00 ಜನರಂಜನಿ, ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳನ್ನು ಆಲಿಸಲಿದ್ದೀರಿ. 9:15 ಲಘು ಸಂಗೀತ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಕನ್ನಡ ಭಾರತಿ, ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು ಕುರಿತು ಅನುವಾದಕರಾದ ಪ್ರೊಫೆಸರ್ ಹೆಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಸಂವಾದ. ಮುಂಬೈದ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ 10:00 ಕಾರ್ಯಕ್ರಮಗಳನ್ನು ಮೂಡಿಬರಲಿವೆ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಧ್ವನಿ ಮುದ್ರಿತ ಸರಣಿ ಕಾರ್ಯಕ್ರಮ. ಇದು ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani. The news read by Tanvi Khurana. Prime Minister Narendra Modi will hold talks with the acting president of Venezuela, Delcy Rodriguez, in New Delhi today. The discussions will involve the full spectrum of India-Venezuela relations and explore avenues for further cooperation in the areas of energy security, trade and investment, pharmaceuticals, healthcare, transportation and renewable energy. Ms. Rodriguez arrived in New Delhi yesterday on a 5-day visit to India. She is accompanied by a delegation comprising of several ministers. The delegation will visit several sites connected with energy, pharmaceuticals and auto sectors to gain insights into India's technological and industrial capabilities and to also explore opportunities for collaboration. Prime Minister Narendra Modi has stated that yoga is gaining tremendous popularity across the world. In a social media post, the Prime Minister said he will join the first World Yogasan Sports Championship 2026 virtually today. The championship will be held in Ahmedabad, Gujarat. Mr. Modi said the platform has brought together yoga enthusiasts from across the world. United Kingdom Secretary of State for Foreign and Commonwealth Affairs Yvette Cooper arrived in New Delhi last night on a 2-day official visit to India. Ms. Cooper is scheduled to call on Prime Minister Narendra Modi today. She will also have a meeting with External Affairs Minister Dr. S. Jaishankar this evening. The Ministry of External Affairs said her visit will provide an opportunity to further strengthen the India-UK comprehensive strategic partnership. Union Home Minister Amit Shah will chair 73rd plenary session of Northeastern Council NEC in Shillong, Meghalaya today. The Ministry of Development of Northeast Region said that the session will discuss and deliberate on progress made by the CM high-level task forces constituted for critical sectors of regional development. During the session, presentations will be made on tourism, agriculture and horticulture, investment promotion, self-reliance in milk, eggs, fish and meat, sports promotion, economic corridor development, infrastructure and connectivity, and handloom and handicrafts. Union Minister for Development

ನವದೆಹಲಿಯಲ್ಲಿರುವ ಸ್ವಾಮಿನಾರಾಯಣ ಅಕ್ಷರಧಾಮ ದೇವಾಲಯವು ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಗುಲಾಬಿ ಮರಳುಗಲ್ಲು ಮತ್ತು ಬಿಳಿ ಅಮೃತಶಿಲೆಯಿಂದ ರಚಿಸಲಾದ ದೇವಾಲಯದ ಮುಖ್ಯ ಸ್ಮಾರಕವು 20,000 ಹೆಚ್ಚು ಸಂಕೀರ್ಣವಾಗಿ ಕೆತ್ತಿದ ದೇವತೆಗಳು, ಋಷಿಗಳು ಮತ್ತು ಪೌರಾಣಿಕ ವ್ಯಕ್ತಿಗಳ ಪ್ರತಿಮೆಗಳನ್ನು ಒಳಗೊಂಡಿದೆ. ಅಕ್ಷರಧಾಮವು ಸಂದರ್ಶಕರಿಗೆ ಭಾರತದ ಪ್ರಾಚೀನ ಬುದ್ಧಿವಂತಿಕೆ, ಮೌಲ್ಯಗಳನ್ನು ಮತ್ತು ಮಾನವೀಯತೆಗೆ ನೀಡಿದ ಕೊಡುಗೆಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳೊಂದಿಗೆ ತಲ್ಲೀನಗೊಳಿಸುವ ಅನುಭವವನ್ನು ನೀಡುತ್ತದೆ. ಭಾರತದ ಅತಿದೊಡ್ಡ ಮೆಟ್ಟಿಲು ಬಾವಿ ಎಂದೇ ಖ್ಯಾತಿಯಾದ ಉಸಿರುಗಟ್ಟುವ ಯಜ್ಞಪುರುಷ ಕುಂಡ, ಸಹಜ ಆನಂದ್ ನೀರಿನ ಪ್ರದರ್ಶನ ಮತ್ತು 10,000 ವರ್ಷಗಳ ಭಾರತೀಯ ಇತಿಹಾಸದ ಮೂಲಕ ದೋಣಿ ವಿಹಾರವು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಅಂದಗೊಳಿಸಲಾದ ಉದ್ಯಾನಗಳು ಮತ್ತು ಆಧ್ಯಾತ್ಮಿಕ ಪ್ರಶಾಂತತೆಯಿಂದ ಸುತ್ತುವರೆದಿರುವ ಅಕ್ಷರಧಾಮವು ಪೂಜಾಸ್ಥಳ ಮಾತ್ರವಲ್ಲದೆ ಭಾರತದ ಕಾಲಾತೀತ ಸಂಪ್ರದಾಯಗಳು ಮತ್ತು ದೈವಿಕ ಕಲಾತ್ಮಕತೆಯ ಆಚರಣೆಯಾಗಿದೆ. ಈಗ ಕೇಳೋಣ ಬಸವಣ್ಣನವರ ವಚನ ಅಂಬಯ್ಯ ನುಲಿಯವರ ಧ್ವನಿಯಲ್ಲಿದೆ. ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ.

ಅಕ್ಷರಧಾಮ ಸಂಕೀರ್ಣವು 234 ಸ್ತಂಭಗಳು, ಗೋಪುರಗಳಿಂದ ಶೋಭಿಸುವ 9 ಮಂಟಪಗಳು, 20 ಚತುಷ್ಕೋನಾಕಾರದ ಶಿಖರಗಳು, 20,000 ಮೇಲ್ಪಟ್ಟ ಶಿಲ್ಪ ಕಲಾಕೃತಿಗಳು, ಲೋಹದ ಬಳಕೆಯಾಗದೆ ನಿರ್ಮಿಸಲ್ಪಟ್ಟಿರುವ ಈ ಭವ್ಯ ಭವನವು ಪ್ರಾಚೀನ ಭಾರತದ ಶಿಲ್ಪಕಲೆಯ ಪುನರ್ಜೀವನವೆಂದೇ ಭಾವಿಸಲಾಗಿದೆ. 100 ಎಕರೆ ವಿಸ್ತೀರ್ಣದಲ್ಲಿ ಯಮುನಾ ನದಿ ದಡದಲ್ಲಿರುವ ಈ ದೇಗುಲ ಗಿನ್ನಿಸ್ ದಾಖಲೆಯನ್ನು ಕೂಡ ಹೊಂದಿದೆ, ಅತಿ ದೊಡ್ಡ ದೇಗುಲ ಎನ್ನುವ ಕಾರಣಕ್ಕೆ. ಅಪರೂಪದ ಅಕ್ಷರಧಾಮ ದೇವಾಲಯವು ಸಾಂಸ್ಕೃತಿಕ ಪರಂಪರೆ ಮತ್ತು ಭವ್ಯವಾದ ವಾಸ್ತುಶಿಲ್ಪದಿಂದ ಎಂತಹವರನ್ನು ಆಕರ್ಷಿಸುತ್ತದೆ. ದೆಹಲಿಗೆ ಭೇಟಿ ನೀಡಿದವರು ಅಕ್ಷರಧಾಮ ದೇವಾಲಯಕ್ಕೆ ಭೇಟಿ ನೀಡುವುದು ಅತ್ಯಗತ್ಯ ಅನುಭವವಾಗಿದೆ. ಆರ್ ಎನ್ ಜಯಗೋಪಾಲ್ ಅವರು ರಚಿಸಿರುವ ಗೀತೆಗೆ ದನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಮನಸ್ಸಿನ ಭ್ರಮರವು ನಿನ್ನ ಪಾದ ಅರಸಿದೆ, ಆಸೆಯ ಬಳ್ಳಿಯು ನಿನ್ನಾಸರೇ ಬಯಸಿದೆ.

ಷಣ್ಮುಖ ಶಿವಯೋಗಿಗಳ ವಚನ ಶಂಕರ್ಷಾನ ಭಾಗವರ ಧ್ವನಿಯಲ್ಲಿದೆ. ಸತ್ಯದ ಮನೆಯಲ್ಲಿ ಶಿವ ನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವ ನಿರ್ಪನೆ.

0: ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿ ಯೋಗಿ, ಭಕ್ತಿ ಭಂಡಾರಿ, ಶರಣ

ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ

0: ಇದ್ದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವು ಒಳ್ಳೆಯದನ್ನೇ ಕೋರುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ಆಡುತ್ತಾ ಕೇಳುತ್ತಾ ಎರಡು ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ, ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲಿ ಕಠಿಣತೆಯನ್ನು ಕಾಣುತ್ತಾನೆ. ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಹೆಚ್ಚು ಡುಂಡಿರಾಜ್ ಅವರ ರಚನೆ, ಸಮೂಹ ಗಾನದಲ್ಲಿದೆ.

ಸ್ನೇಹಿತರೆ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು ಆಪ್ತ ಸಲಹೆಗಾರರಾದ ಪ್ರಭುದೇವ್ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ.

0: ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಸಮಯ 6:40. ಇದೀಗ ರೈತರಿಗೆ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳುತ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ %1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% %1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲು ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 grams ಸಾಕಾಗುತ್ತೆ. ಮೈಲು ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲು ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲು ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter ನೀರನ್ನು ಮೈಲು ತುತ್ತಿಗೂ ಹಾಕಿ ಮತ್ತು ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 liter ಹಾಕಿಬಿಟ್ಟು ಒಟ್ಟು ಅಂದರೆ 50 liter ನೀರಿನ ಪ್ರಮಾಣ. ಮೈಲು ತುತ್ತಿಗೆ 50 liter ನೀರಾಗುತ್ತೆ, ಸುಣ್ಣಕ್ಕೂ 50 liter ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 liter ದ್ರಾವಣ ರೆಡಿಯಾಗುತ್ತೆ. ಈ 100 liter ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲು ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು

0: ಮುಖ್ಯವಾಗಿರುತ್ತೆ. ಈ ಪಿ ಎಚ್ ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದ್ರೆ, ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು, ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ ಪಿ ಎಚ್ ಅಂದರೆ 6.5-7 ಪಿ ಎಚ್ ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು, ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008684 ಸಂಪರ್ಕಿಸಿ. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕರಾದ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಸಂಜೆ 6:51.

0: ಭಾವಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು ಗ್ಯಾಂಗ್ರೀನ್ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಿರಂತ್.
1: ಗ್ಯಾಂಗ್ರೀನ್ ಎಂದರೆ ದೇಹದ ಅಂಗಾಂಶಗಳು ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಸಾಯುವ ಖಾಯಿಲೆ. ಈ ಖಾಯಿಲೆಯು ಯಾವುದೇ ಗಂಭೀರವಾದ ಗಾಯ ಅಥವಾ ಸೋಂಕಿನಿಂದ ಆಗಬಹುದು. ರಕ್ತನಾಳದ ತೊಂದರೆಗಳಾದ ಆರ್ಟೀರಿಯೋಸ್ಕ್ಲೆರೋಸಿಸ್ ಅಂದರೆ ರಕ್ತನಾಳಗಳು ಗಡುಸಾಗುವುದು, ವಯಸ್ಸಾದಂತೆ ಗಡಿಸಾಗುವುದರಿಂದ, ಅಥವಾ ಮಧುಮೇಹ ಇರುವವರಲ್ಲಿ, HIV ಅಂತಹ ಸೋಂಕಿನಿಂದ ರೋಗ ನಿರೋಧಕ ಶಕ್ತಿ ಕುಂದಿದವರಲ್ಲಿ, ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆಯ ನಂತರ ಗ್ಯಾಂಗ್ರೀನ್ ಕಾಣಬಹುದು. ಯಾವ ಭಾಗದಲ್ಲಿ ಮತ್ತು ಯಾವ ಕಾರಣದಿಂದ ಗ್ಯಾಂಗ್ರೀನ್ ಉಂಟಾಗಿದೆಯೋ ಅದಕ್ಕೆ ತಕ್ಕಂತೆ ಗುಣಲಕ್ಷಣಗಳು ಕಂಡುಬರುತ್ತವೆ. ದೇಹದ ಮೇಲಿನ ಭಾಗದಲ್ಲಿ ಗ್ಯಾಂಗ್ರೀನ್ ಕಂಡುಬಂದಲ್ಲಿ ಚರ್ಮವು ಕಪ್ಪಾಗಿ ತಿರುಗಿ ಕೆಲವೊಮ್ಮೆ ಅಸಹ್ಯಕರ ವಾಸನೆಯುಕ್ತ ವಿಸರ್ಜನೆಗಳನ್ನು ಕಾಣಬಹುದು ಮತ್ತು ಗ್ಯಾಂಗ್ರೀನ್ ಪೀಡಿತ ಭಾಗವು ಸಂವೇದನೆಯನ್ನು ಕಳೆದುಕೊಳ್ಳುತ್ತದೆ. ದೇಹದ ಒಳಭಾಗದಲ್ಲಿ ಗ್ಯಾಂಗ್ರೀನ್ ಉಂಟಾದಾಗ ಮಾನಸಿಕ ಗೊಂದಲ, ಜ್ವರ, ಚರ್ಮದ ಕೆಳಗೆ ಅನಿಲ ಸಂಗ್ರಹಣೆ, ರಕ್ತದೊತ್ತಡ ಕಡಿಮೆಯಾಗುವುದು ಮತ್ತು ತೀವ್ರ ನೋವು ಉಂಟಾಗಬಹುದು. ಈ ಗ್ಯಾಂಗ್ರೀನಲ್ಲಿ ಮೂರು ವಿಧಗಳಿದೆ. ಒಂದು ಡ್ರೈ ಗ್ಯಾಂಗ್ರೀನ್ ಅಥವಾ ಒಣ ಗ್ಯಾಂಗ್ರೀನ್ ಆಗುತ್ತೆ. ಎರಡನೇದು ವೆಟ್ ಗ್ಯಾಂಗ್ರೀನ್ ಅಂದರೆ ಆರ್ದ್ರ ಗ್ಯಾಂಗ್ರೀನ್. ಮೂರನೇದು ಗ್ಯಾಸ್ ಗ್ಯಾಂಗ್ರೀನ್ ಅಥವಾ ಅನಿಲ ಗ್ಯಾಂಗ್ರೀನ್. ಒಣ ಗ್ಯಾಂಗ್ರೀನ್ ಅಪಧಮನಿಯಲ್ಲಿ ಅಂದರೆ ಆರ್ಟೀರಿಯಲ್ ಅಕ್ಲೂಷನ್ ಅಂತ ಕರಿತೀವಿ, ಅಪಧಮನಿಯಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ರಕ್ತ ಸ್ಥಗಿತಗೊಂಡು ಆಗುವ ಗ್ಯಾಂಗ್ರೀನ್. ಇದು ಕೈಕಾಲು ಬೆರಳು ತುದಿಗಳಲ್ಲಿ ಸಾಮಾನ್ಯವಾಗಿ ಕಾಣುತ್ತದೆ. ಒಣ ಗ್ಯಾಂಗ್ರೀನ್ ಆದ ಕಾರಣ ರೋಗಾಣುಗಳು ಇಲ್ಲಿ ಬೆಳೆಯಲು ಸಾಧ್ಯವಿರುವುದಿಲ್ಲ, ಇದರ ಕಾರಣವಾಗಿ ಕೊಳೆಯುವುದಿಲ್ಲ. ಆದರೆ ಎಲ್ಲಿಯವರೆಗೂ ಸಂಪರ್ಕ ಕಡಿತಗೊಂಡಿರುತ್ತದೋ, ರಕ್ತ ಸಂಪರ್ಕ ಕಡಿತಗೊಂಡಿರುವುದೋ ಅಲ್ಲಿವರೆಗೂ ಈ ಗ್ಯಾಂಗ್ರೀನ್ ಹರಡುತ್ತದೆ. ಗ್ಯಾಂಗ್ರೀನ್ ಪೀಡಿತ ಭಾಗವು ಸುಕ್ಕಾಗಿ ಹಾಗೂ ಕಪ್ಪಾಗಿ ಕಾಣುವುದು. ಇದು ಕಪ್ಪಾಗಿ ಕಾಣಲು ಕಾರಣವೇನೆಂದರೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಮೇಲೆ ರೋಗಾಣುಗಳಿಂದ ನಿರ್ಮಿತವಾದ ಹೈಡ್ರೋಜನ್ ಸಲ್ಫೈಡ್ ಎಂಬ ರಾಸಾಯನಿಕ ವಸ್ತು ಪ್ರಭಾವ ಬೀರಿ ಕಬ್ಬಿಣದ ಸಲ್ಫೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದ ಕಾರಣವಾಗಿ ಚರ್ಮವು ಕಪ್ಪಾಗಿ ಕಾಣುತ್ತದೆ. ಈ ಪೀಡಿತ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಯದಿದ್ದರೆ ಕಾಲಕ್ರಮೇಣವಾಗಿ ತಾನಾಗಿಯೇ ಬಿದ್ದು ಹೋಗುತ್ತದೆ. ಮಧುಮೇಹದಿಂದ ಬಳಲುವವರು ಇದಕ್ಕೆ ತುತ್ತಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ. ಎರಡನೇ ವಿಧವಾದದ್ದು ಆರ್ದ್ರ ಗ್ಯಾಂಗ್ರೀನ್ ಅಂದರೆ ತೇವಾಂಶಯುಕ್ತ ಗ್ಯಾಂಗ್ರೀನ್. ಇದು ಅಭಿಧಮನಿಯಲ್ಲಿ ಅಂದರೆ ವೀನಸ್ ಅಕ್ಲೂಷನ್ ಅಂತ ಕರಿತೀವಿ. ಇದರಲ್ಲಿ ರಕ್ತ ಸಂಚಾರದ ಸ್ಥಗಿತ ಉಂಟಾದಾಗ ಸಾಮಾನ್ಯವಾಗಿ ತೇವಾಂಶ ಹೆಚ್ಚು ಇರುವುದರಿಂದ ಇದು ಅಭಿಧಮನಿಯಲ್ಲಿ ರಕ್ತ ಸಂಚಾರದ ಸ್ಥಗಿತದಿಂದ ಉಂಟಾಗುವ ಗ್ಯಾಂಗ್ರೀನ್. ಸಾಮಾನ್ಯವಾಗಿ ತೇವಾಂಶ ಹೆಚ್ಚು ಇರುವ ಅಂದರೆ ಬಾಯಿ, ಕರಳು, ಶ್ವಾಸಕೋಶ, ಗರ್ಭಕೋಶ ಇಂತಹ ಜಾಗಗಳಲ್ಲಿ ಕಂಡುಬರುತ್ತದೆ. ತೇವಾಂಶ ಅತಿ ಹೆಚ್ಚಾಗಿ ಇರುವುದರಿಂದ ರೋಗಾಣುಗಳು ವೇಗಗತಿಯಲ್ಲಿ ಬೆಳವಣಿಗೆಗೆ ಇದು ಉತ್ತೇಜನಕಾರಿ. ಈ ರೋಗಾಣುಗಳು ಅಂಗಾಂಶಗಳ ಊತ ಹಾಗೂ ದುರ್ಗಂಧಕ್ಕೆ ಕಾರಣವಾಗುತ್ತವೆ. ರೋಗಾಣುಗಳು ಉತ್ಪಾದಿಸಿದ ವಿಷಕಾರಿ ವಸ್ತುಗಳನ್ನು ದೇಹ ಹೀರಿಕೊಂಡಲ್ಲಿ ಸೆಪ್ಟಿಕ್ ಆಗುತ್ತದೆ ಅಂದರೆ ರಕ್ತ ನಂಜಾಗುವುದು. ಈ ಹಂತದಲ್ಲಿ ರೋಗಿಯು ಸರಿಯಾದ ಚಿಕಿತ್ಸೆಗೆ ಒಳಗಾಗದಿದ್ದರೆ ಸಾವನ್ನಪ್ಪುವುದು ಖಚಿತ. ಪೀಡಿತ ಭಾಗವು ದಪ್ಪನಾಗಿ

0: ಮೃದುವಾಗಿ ಕೊಳೆತು ಕಪ್ಪಾಗಿ ಕಾಣುತ್ತದೆ. ಮೂರನೇ ವಿಧ ಅನಿಲ ಗ್ಯಾಂಗ್ರೀನ್. ಇದರಲ್ಲಿ ರೋಗಾಣುಗಳ ಸೋಂಕಿನಿಂದ ಅಂಗಾಂಶಗಳು ಅದರ ಒಳಗಡೆ ಮತ್ತು ಚರ್ಮದ ಕೆಳಗಡೆ ಅನಿಲ ತುಂಬಿಕೊಳ್ಳುತ್ತದೆ. ಇದು ಅತ್ಯಂತ ಅಪಾಯಕಾರಿಯಾದ ಒಂದು ವಿಧ. ಇದು ಕ್ಲಾಸ್ಟ್ರಿಡಿಯಂ ಗುಂಪಿನ ರೋಗಾಣುಗಳು ಅದರಿಂದ ಉಂಟಾಗುತ್ತದೆ. ಇವು ಹೆಚ್ಚಾಗಿ ಮಣ್ಣಿನಲ್ಲಿ ಕಂಡು ಬರುವುದರಿಂದ ತೆರೆದ ಗಾಯಗಳ ಮೂಲಕ ದೇಹವನ್ನು ಸುಲಭವಾಗಿ ಸೇರುತ್ತವೆ. ಈ ರೋಗಾಣುಗಳು ವೇಗವಾಗಿ ಬೆಳೆದು ಆಸುಪಾಸಿನ ಆರೋಗ್ಯಕರ ಅಂಗಾಂಶಗಳಿಗೆ ಬೇಗನೆ ಸೋಂಕು ಉಂಟು ಮಾಡುವುದರಿಂದ ಇದು ಬಹಳ ಅಪಾಯಕಾರಿಯಾಗಿರುತ್ತದೆ ಮತ್ತು ಇದಕ್ಕೆ ತುರ್ತಾಗಿ ಚಿಕಿತ್ಸೆ ನೀಡಬೇಕು. ಈ ಗ್ಯಾಂಗ್ರೀನ್ ಅನ್ನು ತಡೆಗಟ್ಟುವುದು ಹೇಗೆ? ಮಧುಮೇಹಿಗಳು ಸಮಯಾನುಸಾರ ಕೈಕಾಲುಗಳ ಬೆರಳುಗಳ ಮಧ್ಯೆ ಶುಚಿಗೊಳಿಸಿಕೊಂಡು ಯಾವುದೇ ಗಾಯವಾಗದಂತೆ ಎಚ್ಚರ ವಹಿಸಿದಲ್ಲಿ ಇದನ್ನು ತಡೆಗಟ್ಟಬಹುದು ಮತ್ತು ವೃದ್ಧಾಪ್ಯದಲ್ಲಿ ಸಾಧಾರಣವಾದ ಯೋಗಾಭ್ಯಾಸಗಳಿಂದ ಇದನ್ನು ತಡೆಗಟ್ಟಬಹುದು. ಹಾಗಾದ್ರೆ ಗ್ಯಾಂಗ್ರೀನ್ ಆದವರ ಮುಂದಿನ ಕಥೆ ಏನು? ಅವರೆಲ್ಲರೂ ಆ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಸಲೇಬೇಕಾ? ಖಂಡಿತ ಇಲ್ಲ. ಹೋಮಿಯೋಪತಿ ಚಿಕಿತ್ಸೆಯಿಂದ ಇಂತಹ ಹಲವಾರು ರೋಗಿಗಳಿಗೆ ಸೂಕ್ತ ಔಷಧ ನೀಡಿ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಿರುವ ಉದಾಹರಣೆಗಳು ಇವೆ. ಇದಕ್ಕೆ ನಾವು ಬಳಸುವ ಕೆಲವು ಔಷಧಗಳನ್ನು ತಿಳಿಯೋಣ. ಆರ್ಸೆನಿಕಮ್ ಆಲ್ಬಮ್. ರೋಗಿಯು ಚಳಿಯ ಸ್ವಭಾವದವನಾಗಿದ್ದು ಬಹಳ ಆತಂಕವುಳ್ಳವನಾಗಿದ್ದು ಸ್ವಲ್ಪ ಮಟ್ಟಿಗೆ ಬಾಯಾರಿಕೆ ಹೆಚ್ಚಿದ್ದು ಅರ್ಧರಾತ್ರಿಯಲ್ಲಿ ಉರಿ ಊತ ಹೆಚ್ಚಾಗುವುದು ಬಹಳ ದುರ್ಗಂಧಯುಕ್ತ ಗ್ಯಾಂಗ್ರೀನ್ಗೆ ಇದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಗ್ಯಾಂಗ್ರೀನ್ನಲ್ಲಿ ತುಂಬಾ ಉರಿ ಕಂಡು ಬಂದು ತಣ್ಣನೆಯ ಗಾಳಿ ಅಥವಾ ನೀರಿನಿಂದ ಉರಿ ಕಡಿಮೆಯಾಗುವುದರಿಂದ ಮತ್ತು ಕೈಕಾಲುಗಳ ತುದಿ ಭಾಗದಲ್ಲಿ ಗ್ಯಾಂಗ್ರೀನ್ ಕಂಡು ಬರುವುದರಲ್ಲಿ ಸಿಕೆಲ್ ಕಾರ್ನೆಟಮ್ ಬಹಳ ಉತ್ತಮವಾಗಿ ಗುಣಕಾರಿಯಾಗಿ ಪರಿಣಾಮ ಬೀರ್ತದೆ. ರೋಗಿ
1: ಸ್ನೇಹಿತರೆ, ಆರೋಗ್ಯ ಬಿಂದು ಗ್ಯಾಂಗ್ರೀನ್ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಕುರಿತು ಡಾಕ್ಟರ್ ಚಿರಂತ್ ಅವರಿಂದ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಹಾಗೆ ಇದರ ಮರುಪ್ರಸಾರ ಇಂದು ಮಧ್ಯಾಹ್ನ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಮರುಪ್ರಸಾರ ಆಗುತ್ತೆ. ಆರೋಗ್ಯ ಬಿಂದು ಸಮಯ 6:55 ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರೇಷು ಮಹತ್ವಪೂರ್ಣಾಃ ಯೋಜನಾಃ ಅನುಮೋದಿತಾಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೂಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ATF ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯಃ 1000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವೋಚತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧಾ ಪ್ರಾಯಃ 77 ಲಕ್ಷ ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಸಹಾಯತಾ ಯೋಜನೆಯಂ 37 ಮಾಸ ಪರ್ಯಂತಂ ಪ್ರವರ್ತಯಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೆ ವಾಯು ಪ್ರದೂಷಣ ನಿಯಂತ್ರಣಾರ್ಥಮಪಿ ಏಕಸ್ಯಾಃ ಯೋಜನಾಯಾಃ ಅನುಮೋದನಂ ಕೃತಂ. ದ್ವಿವರ್ಷೀಯ ಯೋಜನಾಯಾಂ ಪ್ರಾಯಃ 2 ಲಕ್ಷಂ ಟ್ರಕ್ ಯಾನಾನಿ 16,000 ಬಸ ಯಾನಾನಿ ಚ ಪ್ರತಿಷ್ಠಾಪಯಿತುಂ ಲಕ್ಷ್ಯಂ ನಿರ್ಧಾರಿತಂ. ಮಂತ್ರಿಮಂಡಲೀಯ ಸಮಿತ್ಯ ಒಡಿಶಾ ರಾಜ್ಯೇ ರಾಮೇಶ್ವರಾತ್ ಪಾರಾದಿ ಪರ್ಯಂತಂ 63 ಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತ. ಎತದತಿರಿಚ್ಯ ಸಮಿತ್ಯ ಬಿಹಾರ ರಾಜ್ಯೇ ರಾಷ್ಟ್ರೀಯ ರಾಜಮಾರ್ಗಯೋ 31 ತಥಾ 31,200 ಚ ಇತ್ಯೇತಯೋ ಖಗಡಿಯ ಪೂರ್ಣಿಯ ಖಂಡಸ್ಯ ಚತುರ್ಪಥ ಪರಿಯೋಜನಾಪಿ ಅನುಮೋದಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ವೆನೆಜುವೆಲಾ ದೇಶಸ್ಯ ರಾಷ್ಟ್ರಪತಿನ ಡೆಲ್ಜಿ ರೋಡ್ರಿಗೇಸ್ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾಂ ವಿಧಾಸ್ಯತಿ. ಅಸ್ಯಾಂ ಉಚ್ಚಸ್ತರೀಯ ಚರ್ಚಾಯಾಂ ಭಾರತ ವೆನೆಜುವೆಲಾ ಸಂಬಂಧಾನಾಂ ಅಶೇಷೇಷು ಪಕ್ಷೇಷು ಮಂಥನಂ ಭವಿಷ್ಯತಿ. ಸಹೈವ ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶ ಸ್ವಾಸ್ಥ್ಯ ಸೇವಾ ಪರಿವಹನಂ ನವೀಕರಣೀಯ ಊರ್ಜಾ ಇತ್ಯಾದಿಷು ಕ್ಷೇತ್ರೇಷು ಭವಿಷ್ಯೆ ಸಹಯೋಗಸ್ಯ ನೂತನ ಮಾರ್ಗಾಣಾಂ ಅನ್ವೇಷಣಂ ಚ ಭವಿಷ್ಯತಿ. ರೋಡ್ರಿಗೇಸ್ ವರ್ಯಃ ಭಾರತ ದೇಶಸ್ಯ 5-ದಿವಸೀಯ ಯಾತ್ರಾಯಾಂ ಹ್ಯಃ ನವದಿಲ್ಲೀಂ ಸಮಾಗಚ್ಛತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಕೃತ್ಸ್ನೇಹಿ ವಿಶ್ವೇ ಯೋಗಸ್ಯ ಲೋಕಪ್ರಿಯತಾ ತೀವ್ರಗತ್ಯ ವರ್ಧಮಾನ ವರ್ತತೆ. ಏಕಸ್ಮಿನ್ ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಏಕೇನ ಸಂದೇಶೇನ ಪ್ರಧಾನಮಂತ್ರಿಣಾ ಸಂಸೂಚಿತಂ ಯತ್ ಅದ್ಯ ಪ್ರಥಮ ವೈಶ್ವಿಕ ಯೋಗಾಸನ ಪ್ರತಿಯೋಗ

ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಸಂಜೆ 5:30 ಪ್ರಸಾರ ಆಗ್ತಾ ಇದೆ. ನೀವು ಕೂಡ ನಿಮ್ಮ ಬುದ್ಧಿಮತ್ತೆಯನ್ನು ಹೊರಗೆ ಹಚ್ಚೋದಕ್ಕೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಸಂಜೆ 5:30. ದಿನಚರಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

0: ಸಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು

0: ಮಗಳಾಗಿ ಸಹೋದರಿಯಾಗಿ ಪತ್ನಿಯಾಗಿ ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರೂ ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್, ಏನಾಗ್ಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ.

0: ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು, ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
4: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರು ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ

0: ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30 ರಿಂದ ಜುಲೈ 29 ಮತಗಟ್ಟೆಗಳ ರಾಷನಲೈಸೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸ್ನೇಹಿತರೆ, ಇವತ್ತಿನ ಈ ಒಂದು ಭಾವತರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಆಕಾಶವಾಣಿ ಹಾಗೆ ಚಿತ್ರದುರ್ಗ ಈ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಗೀತೆಗಳು ರಚನೆಗೊಂಡ ಸಂದರ್ಭ ಇರುವಂಥವು. ಭಾವಗೀತೆಗಳು ಹೇಗೆ ಹುಟ್ಟುಕೊಳ್ಳುತ್ತವೆ ಆ ಭಾವನಾ ಜೀವಿಗೆ ಗೊತ್ತು, ಆದರೆ ಆ ಸಂದರ್ಭ ಏನಾಗಿತ್ತು ಅಂತ ಅವರು ವಿವರಿಸಿದಾಗ ನಮಗೆ ಗೊತ್ತಾಗುತ್ತೆ. ಹೀಗೆ ಒಂದು ಸಾರಿ ಗೋಪಾಲಕೃಷ್ಣ ಅಡಿಗರು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ತಾ ಇದ್ರಂತೆ. ಆ ಮೆಟ್ಟಿಲುಗಳು ಹೇಗಿದ್ದು ಅಂದರೆ ಒಂದು ರೌಂಡ್ ರೌಂಡ್ ಆಗಿರುತ್ತವಲ್ಲ, ಆ ರೀತಿಯಾದಂಥ ಮೆಟ್ಟಿಲುಗಳು. ಈ ರೀತಿ ಹೋಗುವಾಗ ಅವರಿಗೆ ಅಕ್ಕಪಕ್ಕ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಎಲ್ಲೋ ಹಾಕಿದರೆ ಇವರಿಗೆ ಕೇಳಿಸಿದೆ. ಆದರೆ ಏನಾಯಿತು, ಅರ್ಧಕ್ಕೆ ಹೋಗುವಷ್ಟರಲ್ಲಿ ಪವರ್ ಕಟ್ ಆಗಿ ಅಂದರೆ ಕರೆಂಟ್ ಹೋಗ್ಬಿಟ್ಟು ರೇಡಿಯೋ ಕೇಳಿಸೋದು ನಿಂತು ಹೋಗ್ಬಿಟ್ಟಿದೆ. ಆದರೆ ಅವರು ಪೂರ್ತಿ ಇನ್ನೂ ಮೆಟ್ಟಿಲುಗಳನ್ನು ಹತ್ತಿರಲಿಲ್ಲ, ಕತ್ಲು ಬೇರೆ ಆಗಿತ್ತಂತೆ. ಆ ನಿಧಾನವಾಗಿ ಮೆಟ್ಟಿಲುಗಳನ್ನು ಇನ್ನೂ ಹತ್ತುತ್ತಾ ಇದ್ರು. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಟ್ರಾನ್ಸಿಸ್ಟರ್ನಲ್ಲಿ ಕೊಳಲಿನ ಸಂಗೀತ ಕಚೇರಿ ಇಂಪಾಗಿ ಕೇಳಿ ಬರ್ತಾ ಇತ್ತಂತೆ. ಆಗ ಅವರಿಗೆ ತಕ್ಷಣ ಹೊಳೆದದ್ದೇ ಸಾಲು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಹೌದು, ಈ ರೀತಿಯಾಗಿ ಪ್ರಾರಂಭ ಆದದ್ದು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಮುಂದೆ ಸಾಲನ್ನು ಬೆಳೆಸಿ ಇಡೀ ಜೀವನದ ತತ್ವ ಆದರ್ಶನಗಳನ್ನೆಲ್ಲ ಕ್ರೋಢೀಕರಿಸಿಕೊಟ್ರು ಈ ಒಂದು ಗೀತೆಯಲ್ಲಿ. ಇರುವುದೆಲ್ಲವ ಬಿಟ್ಟು ಇರದು ದೆಡೆಗೆ ತುಡಿಯುವುದೇ ಜೀವನ, ಮನುಷ್ಯನ ಸ್ವಭಾವ ಎಷ್ಟು ಅರ್ಥವತ್ತಾಗಿದೆ ಅಲ್ವಾ? ಹಾಗಾಗಿ ಈ ಒಂದು ಗೀತೆ ಹುಟ್ಟಿಕೊಂಡಂಥ ಸಂದರ್ಭ ಇದಾಗಿತ್ತು. ಈಗ ಕೇಳೋಣ ಈ ಒಂದು ಗೀತೆಯನ್ನು. ಮೈಸೂರು ಅನಂತಸ್ವಾಮಿಯವರು ಕೂಡ ಸೊಗಸಾಗಿ ಸಂಗೀತ ನೀಡಿ ಹಾಡಿದ್ದಾರೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು.

0: ಕನಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಸ್ನೇಹಿತರೆ, ಒಂದು ಹಾಡು ಆಕಾಶವಾಣಿಯೊಂದಿಗೆ ಹುಟ್ಟಿಕೊಂಡಂತ ಹಾಡನ್ನ ಕೇಳಿದ್ರಿ. ಹಾಗೆ ಇನ್ನು ಚಿತ್ರದುರ್ಗದ ಬಗ್ಗೆ ಹೇಳ್ತೀನಿ ಅಂದಿದ್ದೆ, ಯಾವ್ದಿರಬಹುದು ಅಂತ ನೀವು ಯೋಚನೆ ಮಾಡ್ತಿರಬಹುದು. ಚಿತ್ರದುರ್ಗದ ಕೋಟೆಯಲ್ಲಿರುವ ಗೋಪಾಲಸ್ವಾಮಿ ಹೊಂಡ, ಈ ಹೊಂಡದ ಸುತ್ತ ಹುಟ್ಟಿಕೊಂಡ ಒಂದು ಹಾಡು, ಆ ನೀಲಿ ಕೊಳವನ್ನು ಪ್ರೀತಿಸುವೆ ನಾನು. ಸ್ನೇಹಿತರೆ, ಈ ಗೋಪಾಲಸ್ವಾಮಿ ಹೊಂಡದಲ್ಲಿ ಕಂಡುಬರುವಂತಹ ನೀರೇನಿದೆ ಅದು ಯಾವಾಗಲೂ ನೀಲಿ ಬಣ್ಣದಲ್ಲಿ ಇರುತ್ತೆ. ಇದರಲ್ಲಿ ವಿಶೇಷತೆ ಅಂತ ಏನಿಲ್ಲ, ಆಕಾಶದ ಬಣ್ಣ ಏನು ಇದು ನೀರಿನಲ್ಲಿ ಪ್ರತಿಬಿಂಬ ಆಗಿ ನಮಗೆ ಅಲ್ಲಿರುವಂತಹ ನೀರು ಕೂಡ ಯಾವಾಗಲೂ ನೀಲಿ ಬಣ್ಣದಲ್ಲೇ ಕಂಡು ಬರುವಂಥದ್ದು. ಆದರೆ ಈ ಗೋಪಾಲಸ್ವಾಮಿ ಹೊಂಡ ಅಲ್ಲಿಯ ಸುತ್ತಮುತ್ತ ಪ್ರದೇಶ HS ವೆಂಕಟೇಶ ಮೂರ್ತಿಯವರು ಚಿತ್ರದುರ್ಗದಲ್ಲಿದ್ದಾಗ ಅವರಿಗೆ ತುಂಬ ಪ್ರಿಯವಾದ ಜಾಗ ಅದಾಗಿತ್ತಂತೆ. ಹಾಗೆ ನೀಲಿ ಬಣ್ಣಕ್ಕೆ ಹತ್ತಿರದ ಬಣ್ಣ ಅಂತ ಅಂದರೆ ಕಪ್ಪು ಬಣ್ಣ. ಜೊತೆಗೆ HS ವೆಂಕಟೇಶ ಮೂರ್ತಿಯವರಿಗೆ ಕೃಷ್ಣ ಅಂದರೆ ತುಂಬ ಪ್ರೀತಿಯ ಒಬ್ಬ ಕೃಷ್ಣ, ಒಂದು ಸಖನಾಗಿ ಕಂಡು ಬರ್ತಾನೆ. ಹಾಗಾಗಿ ಕೃಷ್ಣ ಕೂಡ ಕಪ್ಪು ಬಣ್ಣದವನು. ಕೃಷ್ಣನ ಕಪ್ಪು ವರ್ಣ, ಕಪ್ಪು ಹುಡುಗಿ ಹಾಡಿನ ನಾಯಕಿ ಆಗ್ತಾಳೆ. ಪುಟ್ಟ ಕಥೆಯಂತೆ ಕಂಡುಬರುವ ಆ ಕಪ್ಪು ಹುಡುಗಿಯ ಜೀವನವನ್ನು ಕಾವ್ಯದ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ HS ವೆಂಕಟೇಶ ಮೂರ್ತಿಯವರು. ಆ ನೀಲಿ ಕೊಳವನ್ನು ಪ್ರೀತಿಸುವೆ ನಾನು, ಅಲ್ಲೇ ಕಂಡಳು ನನಗೆ ಆ ಕಪ್ಪು ಹುಡುಗಿ. ಕೇಳೋಣ

0: ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವಕ್ಕೆ ಇದೇ ಜೂನ್ 30 ಮತ್ತು ಮೆಟ್ರಿಕ್ ನಂತರಕ್ಕೆ ಬರುವ ಜುಲೈ 31 ಅರ್ಜಿಯನ್ನು ನೀಡಲು ಸಮಯ ಇರುತ್ತೆ. ಹಾಗಾಗಿ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನ ಸಂಪರ್ಕಿಸಬಹುದು.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: 2026-27 ಸಾಲಿನ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದಡಿ ದಾಳಿಂಬೆ, ಕಂದುಬಾಳೆ, ಡ್ರ್ಯಾಗನ್ ಫ್ರೂಟ್, ಹುಣಸೆ, ನೇರಳೆ ಹಣ್ಣಿನ ಬೆಳೆಗಳು, ಹೈಬ್ರಿಡ್ ತರಕಾರಿ, ಕಟ್ ಫ್ಲವರ್ಸ್, ಸುಗಂಧರಾಜ ಹೂಗಳು, ಬಿಡಿ ಹೂಗಳ ಮತ್ತು ಕರಿಮೆಣಸು, ಬಹುವಾರ್ಷಿಕ ಬೆಳೆಗಳ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಹಾಗೂ ಸಣ್ಣ ಪ್ರಮಾಣದ ಅಣಬೆ ಉತ್ಪಾದನಾ ಘಟಕ ಕಾರ್ಯಕ್ರಮ, ಪಕ್ಷಿ ನಿರೋಧಕ ಬಲೆ, ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ, ಪಾಲಿ ಹೌಸ್, ಪ್ಲಾಸ್ಟಿಕ್ ಮಲ್ಚಿಂಗ್, ಹೈಡ್ರೋಫೋನಿಕ್, ಕಳೆ ನಿಯಂತ್ರಕ ಮ್ಯಾಟ್, ತರಕಾರಿ ಬೆಳೆಗಳಿಗೆ ಆಧಾರ ನೀಡುವ ವ್ಯವಸ್ಥೆ, ಎರೆಹುಳು ಗೊಬ್ಬರ ಘಟಕ, ಜೇನು ಪೆಟ್ಟಿಗೆ, 20 HP ವರೆಗಿನ ಟ್ರ್ಯಾಕ್ಟರ್, ಪವರ್ ಟ್ರಿಲ್ಲರ್, ತಳ್ಳುವ ಗಾಡಿ ಹಾಗೂ ಈರುಳ್ಳಿ ಶೇಖರಣಾ ಘಟಕಗಳಿಗೆ ಸಹಾಯಧನ ಪಡೆಯಲು ಆಸಕ್ತ ಅರ್ಹ ತೋಟಗಾರಿಕೆ ಬೆಳೆಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹಾಗೆ ಅರ್ಜಿಯನ್ನು ಆಯಾ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ಇದೇ ಜೂನ್ 15 ಒಳಗೆ ನಿಯಮಾನುಸಾರ ಸಲ್ಲಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ

ಇನ್ನಿತರು ಆಯಾ ತಾಲೂಕಿನ ಸಂಬಂಧಪಟ್ಟ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇಲ್ಲವೇ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು

ಪ್ರಸಾರ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ಪ್ರಿಯ ಕೇಳುಗರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಿ 9448640273 ಹಾಗೆ 9141970272 ಕರೆ ಮಾಡುವ ಮೂಲಕ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕಿರುವ ಸೇವೆಗಳನ್ನು ಕುರಿತು ನೀವು ಪ್ರಶ್ನೆಗಳನ್ನು ಕೇಳಬಹುದು, ಮಾಹಿತಿಯನ್ನು ಪಡೆಯಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ.

ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯ

0: ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ಧಿ ಪಾಲುದಾರಿಕೆ, ಸಾಮರ್ಥ್ಯವೃದ್ಧಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ಧಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ BSF ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಕ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ

0: ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22, 20, 21, 15 ಅಂತರದಲ್ಲಿ ಸೋಲಿಸುವ ಮೂಲಕ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುವಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡುಗಳ ಜೊತೆ ಒಂದು ಪ್ರಶ್ನೆ ಇರುತ್ತೆ. ಹೌದು, ನೀವು ಪ್ರಶ್ನೆಗೆ ಸರಿ ಉತ್ತರ ಹೇಳಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಂದೇಶಗಳನ್ನು ಕಳುಹಿಸಿ ಕಾಯ್ದಿರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದಿರಿ. ಹೌದು, ನಾನು 7:45 ನಂತರ ಬಂದಂತಹ ಸಂದೇಶಗಳನ್ನು ತಗೊಳ್ತೀನಿ. ಯಾಕೆಂದರೆ ನೀವು ಎಡಿಟ್ ಮಾಡಿ ಹಾಕ್ತೀರಿ, ಎಡಿಟ್ ಮಾಡಿ ಹಾಕಿದರೂ ಕೂಡ ಅದೇನಾಗಿರುತ್ತೆ, ನೀವು ಏನು ಹಿಂದೆ ಕಳುಹಿಸಿರುವಂಥ ಸಮಯ ಇರುತ್ತೆ ಅಲ್ಲೇ ಅದು ದಾಖಲೆ ಆಗಿರುತ್ತೆ. ಓಕೆನಾ? ಹಾಗಾಗಿ ನೀವು ಮತ್ತೊಂದು ಸಾರಿ ಪ್ರಯತ್ನ ಮಾಡಿ, ಮತ್ತೊಂದು ಸಾರಿ ಕಳುಹಿಸುವಂಥ ಪ್ರಯತ್ನವನ್ನು ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕಬೇಡಿ ಅಂತ ಹೇಳ್ತಾ, ಈಗ ಏನು ಪ್ರಶ್ನೆ ಅಂತಂದರೆ, ಜೊತೆಗೆ 2 ಹಾಡಿನ ಕಾಲಾವಕಾಶ ಇರುತ್ತೆ. ವಾಟ್ಸಪ್ ಮೂಲಕ ಸಂದೇಶ ನಿರೀಕ್ಷೆ ಮಾಡುವಂಥದ್ದು 9484640273 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳುಹಿಸಿ ಕೊಡಿ ಅಂತ ಹೇಳ್ತಾ, ಮತ್ತೊಂದು ಸಾರಿ ಪ್ರಶ್ನೆ ಏನು ಅಂತ ಹೇಳೋದಕ್ಕೆ ಈಗ ತಯಾರಾಗ್ತಾ ಇದ್ದೀನಿ. ಸ್ನೇಹಿತರೆ, ಮಳೆ ಬರ್ತಾ ಇದೆ ಎಲ್ಲ ಕಡೆ. ಸ್ವಲ್ಪ ನಮಗೆ ಮಳೆ ಬರಲಿಲ್ಲ ಅಂದರೂ ಕೂಡ ಎಷ್ಟು ಸಾರಿ ಯೋಚನೆ ಮಾಡ್ತೀವಲ್ಲ, ಮಳೆ ಆಗಲಿಲ್ಲ ಮಳೆ ಆಗಲಿಲ್ಲ ಅಂತ. ಆದರೆ ಇಲ್ಲೊಂದು ಹಳ್ಳಿ ಇದೆ, ಆ ಹಳ್ಳಿನಲ್ಲಿ ಯಾವತ್ತೂ ಮಳೆ ಬರೋದೇ ಇಲ್ವಂತೆ. ಅಲ್ಲಿಯ ಒಂದು ಭೌಗೋಳಿಕ ಲಕ್ಷಣ ಏನಿದೆ ಆ ರೀತಿಯಾಗಿದೆ. ಅದು ಯಾಕೆ ಅಲ್ಲಿ ಮಳೆ ಬರಲ್ಲ ಅನ್ನುವಂಥದ್ದನ್ನು ಆಮೇಲೆ ನಾನು ನಿಮಗೆ ಹೇಳ್ತೇನೆ. ಪ್ರಶ್ನೆ ಏನು ಅಂದರೆ, ನಿಮಗೂ ಗೊತ್ತಿದ್ರೂ ಕೂಡ ಇಂಥ ಒಂದು ಎಂದೂ ಮಳೆ ಬೀಳದ ಹಳ್ಳಿ ಅಂತ ಹೇಳಿ ಯಾವ ಒಂದು ಹಳ್ಳಿಯನ್ನು ಕರೀತಾರೆ, ಅದು ಯಾವ ದೇಶದಲ್ಲಿದೆ ಅನ್ನುವಂಥದ್ದನ್ನು, ಹಾಗಾಗಿ ಇದು ನಮ್ಮ ಭಾರತದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಮೊದಲೇ ಹೇಳಿಬಿಡ್ತೇನೆ. ಯಾವ ದೇಶದಲ್ಲಿದೆ ಅನ್ನುವಂಥದ್ದನ್ನು ನೀವು ನನಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. 2 ಹಾಡಿನ ಕಾಲಾವಕಾಶ, 7:45 ನಂತರ ನಿಮ್ಮ ಸಂದೇಶಗಳನ್ನು ನಾನು ತಗೊಳ್ತಾ ಇದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತಾ, ಪಾಂಚಾಲಿ ಚಿತ್ರದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಸ್ನೇಹಿತರೆ, ಮತ್ತೊಂದ್ಸಾರಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಎಂದೂ ಮಳೆ ಬೀಳದ ಪ್ರದೇಶ ಅಥವಾ ಹಳ್ಳಿ ಅಂತ ಹೇಳಿ ಕರೆಯುವಂಥದ್ದು, ಆ ಹಳ್ಳಿ ಯಾವುದು, ಹಾಗೆ ಅದು ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ, ಅದರಲ್ಲಿ ಕೇಳೋಣ ಅಣ್ಣ ಬಾಂಡ್ ಚಿತ್ರದ ಈ ಗೀತೆಯನ್ನು.

ಹಿರಿಯೂರುಟ್ಟವನ್ನ ಅಂತ ಹೇಳ್ತಾ ಇದ್ದಾರೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಸೋಮ ಸುಶೀಲಾ ಇವರು ಕೂಡ ಎಲ್ಲಿಂದ ಎಳೆಹೊಳೆಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಡಮಪ್ಪಲೆಯವರು ಚಿತ್ರದುರ್ಗ, ಶೋಭಾ ಲೋಕೇಶ್ ಗಾರಿಹಟ್ಟಿ ಚಿತ್ರದುರ್ಗ, ಹಾಗೆ ಲೇಖನ ಚಂದ್ರಪ್ಪ ಕಾಲ್ಕೆರೆ ಯುಡಿಪಿಲೆಯವರು ಚಿತ್ರದುರ್ಗ, ಹರ್ಷವರ್ಧನ್ ಚಿರಂತ್ ಸಿರಿಗೆರೆ, ಇನ್ನು ಅಮೃತ ರಮೇಶ್ ಇವರು ಕೂಡ ಚಿತ್ರದುರ್ಗ, ಇನ್ನು ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿಹಳ್ಳಿ ಕಬ್ಬಳ ಗ್ರಾಮ. ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಹಾಗೆ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಒನಕೆ ಓಕೆ ಇವರು ಯಾರು ಅಂದ್ರೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಅವರು, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಭಾನುಪ್ರಕಾಶ್ ಬಾಗಿ ಶ್ರೀರಾಮ್ ಖುಷಿ ಅರಸೀಕೆರೆ ಹಾಸನ ಜಿಲ್ಲೆ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೆಲ್ಲತೆಯಲ್ಲಿ ಮತ್ತೆ ಮನೆಯವರು, ಸಂತೋಷ್ ಪಾಟೀಲ್ ಗಲಗಿನ ಕಟ್ಟಿ ತಾಲೂಕು ರಟ್ಟಿ ರಟ್ಟೆಹಳ್ಳಿಯಿಂದ, ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆ, ಕೆಬಿ ಪಾಲಯ್ಯ ಗಗನ ಮಮತಾ ಚಿರತಗೊಂಡುವಿನಿಂದ, ಇನ್ನು ಅನುರಾಧ ಬಸವರಾಜ್ ರೆಡ್ಡಿ ಐಐಟಿಪಿ ಲೇಔಟ್ ನಾಲ್ಕನೇ ಮೇನ್ ಚಿತ್ರದುರ್ಗ, ಹಾಗೆ ಲಕ್ಷ್ಮೀ ಮಂಜನಾಥ್ ನಾಗರಭಾವಿ ಬೆಂಗಳೂರಿನಿಂದ, ಸುಭಾನ್ ಕೋರಿ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಯಶೋದ ಎರಳನಾಯಕ ಚಿರತಗೊಂಡುವಿನಿಂದ, ಹಾಗೆ ಮತ್ತೊಂದು ಸಂದೇಶ ಯಾರು, ಚೇತನ ಕುಮಾರ್ ಜಿಆರ್ ಅವರು, ದಿಶಾಂತ್ ಜಿಆರ್ ಬಿದರಕೆರೆಯಿಂದ, ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ಓಕೆ ಚಿತ್ರದುರ್ಗದಿಂದ ಕಳುಹಿಸಿರುವಂತಹದ್ದು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸ್ಫೂರ್ತಿ ರಾಘವೇಂದ್ರ ಎಳೆಹೊಳೆಯಿಂದ ಕಳುಹಿಸಿರುವಂತದ್ದು, ಶಶಿಕಲಾ ಕೂಡ ಇದ್ದಾರೆ. ಇನ್ನು ಸಾರಥಿ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ, ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ, ಇಲ್ಲಿಂದ ಒಂದು ಸಂದೇಶ ಬಂದಿರುವಂತದ್ದು. ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಓಕೆ ಇವರ ಸಂದೇಶ. ಉಮಾದೇವಿಯವರು ಹೊಸ ಕೆಇಬಿ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ. ತನಿಷ್ ಶ್ರೀವಾರಿ ಹಾಗೂ ಇಶಾ ಅವರು ನಾಗೇನಹಳ್ಳಿ ಹೊಸದುರ್ಗದಿಂದ, ಚಂದ್ರಶೇಖರ್ ತ್ರಿಭುವನ್ ಮತ್ತು ಧಾತ್ರಿ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಇಲ್ಲಿಂದ ಬಂದಿದೆ ಇವರ ಒಂದು ಸಂದೇಶ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಇನ್ನು ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಹನುಮಂತಪ್ಪ ಮಡಿವಾಳ ಜಗಳೂರು ತಾಲೂಕು, ಸಿಎಲ್ ಉಮಾ ಮಹೇಶ್ವರಿ ಅವರು ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಇನ್ನು ಸುರೇಶ್ ಜಿ ಎಸ್ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಶಿಲ್ಪಾ ನಾಗರಾಜ್ ಜಶ್ವಿತ್ ಕೋನಸಾಗರದಿಂದ, ಇನ್ನು ಗೀತಾ ಶಶಿಧರ್ ಶಿವಗಂಗಾ, ಎಸ್ ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ, ಹಾಗೆ ಮಂಜುಳಾ ಮಹಾಂತೇಶ್ ಅವರು ಎಂಆರ್ ನಗರ ಎಂ ಕೆ ಹಟ್ಟಿ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಜಗದೀಶ್ ಶೋಭಾ ಸಿರಿಗೆರೆ ಇಲ್ಲಿಂದ ಕಳುಹಿಸಿರುವಂತದ್ದು, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್, ಹಾಗೆ ಅಶ್ವಿನಿ ರಾಜು ಕೆಬಿ ರಾಜು ಅವರು ಆನಂದ್ ಭಾಸ್ಕರ್ ಅಚ್ಯುತ ಎಲ್ಲಿಂದ ಓಕೆ ಸೂರ್ಯ ಎಲ್ಲಿಂದ ಅನ್ನುವಂಥದ್ದನ್ನು ಅವರು ಹೇಳಲಿಲ್ಲ ಅಂತ ಅನ್ಸುತ್ತೆ. ಮಂಜುಳಾ ಮಂಜುನಾಥ್ ಅವರು ಗುಜ್ಜರ್ ದರ್ಜಿ ಕಾಲೋನಿಯಿಂದ ಕಳುಹಿಸಿರುವಂಥದ್ದು ಎರಡನೇ ಕ್ರಾಸ್ ಚಿತ್ರದುರ್ಗ. ಹಾಗೆ ಮುಂದಿನ ಸಂದೇಶ ಬಂದಿದೆ ಯಾರ್ದು ಅಂತ ನೋಡೋದಾದ್ರೆ, ವಿನಯ ಚುರುಮುರಿ ಆನೆಬಾಗಿಲು ರಸ್ತೆ, ವೇದ ರಮೇಶ್ ಮೈತ್ರಿ ಈಶ್ವರಿ ಬಡಾವಣೆ ಚಿತ್ರದುರ್ಗ, ಈಶ್ವರ ಬಡಾವಣೆ ಇದು. ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಡಾಕ್ಟರ್ ನಾಗಭೂಷಣ್ ಡಿಎಂ ಅವರು ಚಿತ್ರದುರ್ಗದಿಂದ, ಡಾಕ್ಟರ್ ವೀಣಾ ಎನ್ ಸಿಎಲ್ ಏಕನಾಥ್ ಹಾಗೆ ಎಲ್ಲಿಂದ ಅಂತ ಅನ್ನೋದಾದ್ರೆ ದಾವಣಗೆರೆಯಿಂದ, ಸಾತ್ವಿಕ್ ಮತ್ತೆ ಸಂವಿತ್ ಕೂಡ ಇದ್ದಾರೆ ದಾವಣಗೆರೆಯಿಂದ ಕಳುಹಿಸಿರುವಂತದ್ದು. ಅಪ್ಪಾಜಿ ಎ ಮುಷ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಷ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ಇನ್ನು ಅಥರ್ವಾಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸ ಮಾಳಿಗೆಯಿಂದ ಕಳುಹಿಸಿರುವಂತದ್ದು, ಸವಿತಾ ದೇವರಾಜ್ ನಚಿಕೇತ್ ಹೃತಿ ಕೆಳಗೋಟೆಯಿಂದ, ಸ್ವರೂಪೇನ್ ಧರಣಿ ಚಿತ್ರದುರ್ಗದಿಂದ, ಹೇಮಾ ಸ್ಮಿತಾ ದೀಕ್ಷಿತ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗ, ಶ್ರೀನಿವಾಸ ಲೇಔಟ್ ಚಿತ್ರದುರ್ಗದಿಂದ ಬಂದಿರದೆ ಇದು. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಹಾಗೆ ಮುಂದಿನ ಸಂದೇಶ ಅವನಿ ಚಂದ್ರಶೇಖರ್ ಗುಮಾಸ್ತ ಕಾಲೋನಿ ಚಿತ್ರದುರ್ಗ, ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡಿದ್ರೆ ನಾಯಕನಹಟ್ಟಿಯಿಂದ ಮೇಧಾ ಅದಿತಿ ರಿದಿಮಾ.
ಒಂದು ಏನು ಗೊತ್ತಾ, ಒಂದು ಮೊದಲಿಗೆ ಹೆಸರನ್ನು ಕಳುಹಿಸಿಬಿಟ್ರೆ ನಮಗೆ ತುಂಬ ಸುಲಭ ಆಗಿಬಿಡುತ್ತೆ. ನೀವು ನಮಗೆ ಮಾಡೋ ಸಹಾಯ ಅಂತಲೇ ನಾನು ಯಾವಾಗಲೂ ಹೇಳ್ತೇನೆ. ನೀವು ಎಲ್ಲಿಂದ, ಹಾಗೆ ನಿಮ್ಮ ಹೆಸರು ಏನು ಅನ್ನುವಂಥದ್ದನ್ನು ಆರಂಭದಲ್ಲಿಯೇ ತಿಳಿಸ್ಬಿಡಿ. ಇನ್ನು ಮುಂದೆ ಎಲ್ರಿಗೂ ಹೇಳ್ತಾ ಅಂದರೆ ಯಾರ್ಯಾರು ಕೊನೆಗೆ ಕಳುಹಿಸ್ತೀರಿ ಅವ್ರಿಗೆ ಅನ್ವಯ ಹಾಗೆ ಹೇಳ್ತಾ ಇರೋದು. ಇನ್ನು

ಇನ ಸಂದೇಶ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ ಓಕೆ ಇಲ್ಲಿಂದ ಬಂದಿರುವಂಥದ್ದು. ಇನ್ನು ಶಕುಂತಲಮ್ಮ ಅವರು ಶ್ರೀನಿವಾಸ ಮೂರ್ತಿ ಕೂಡ ಇದ್ದಾರೆ, ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಹಾಗೆ ಯಾರು ಅಂದರೆ ಮಹಾದೇವಿ ಅವರು ಮತ್ತು ಮಲ್ಲಿಕಾರ್ಜುನ್ ಹಾರಕಬಾವಿಯಿಂದ ಕಳುಹಿಸಿರುವಂಥ ಸಂದೇಶ ಇದು. ಮಹೇಶ್ ಹೊಸೂರು ಶಿಕಾರಿಪುರ, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ, ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಇನ್ನು ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ರೂಪಾ ಪರಮೇಶ್ ರಶ್ಮಿತಾ ಧನ್ಯ ಪಿಎಸ್ಎಂ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ಲಾಸ್ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗ, ಹಾಗೆ ದೀಪಾ ಕೊಟ್ರೇಶ್ ನೂತನ್ ತನ್ವಿ ಸಜ್ಜನ್ ಚಳ್ಳಕೆರೆ ತಾಲೂಕು ಮುಷ್ಟಲಗುಮ್ಮಿಯಿಂದ. ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ಮಾನಸ ವಿನಯ, ಶ್ಯಾಮರಾವ್ ಬಡಾವಣೆ ಅಂತ ಹೇಳ್ತಾ ಇದ್ದಾರೆ, ಹೊಳಲ್ಕೆರೆ ರಸ್ತೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಮಾದಪ್ಪ ಮತ್ತು ಕೃಷ್ಣ ಕೆಎಂ ಕಮಂಡಲಗೊಂದಿಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಅವರು, ಬಿಂದು ವಿಜಯ್ ಕುಮಾರ್, ಹಾಗೆ ಜಿಎಸ್ ಭೋಜರಾಜ್ ಇರಬೇಕಿತ್ತು ಅಂತ ಕಂಡಿದ್ದೀನಿ, ಸುಧಾ ಸೋಮನ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕು ಓಕೆ ಇಲ್ಲಿಂದ ಬಂದಿರುವಂಥದ್ದು. ಇನ್ನು ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಕೂಡ ಇದ್ದಾರೆ, ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಮೊಹಮ್ಮದ್ ಖಲೀಲ್ ಕಾಶಿಫ್ ಸಾರಾ ಫರ್ಹೀನ್ ಭಗತ್ ಸಿಂಗ್ ನಗರ ಸಾರಾ ಅವರು ಅಷ್ಟೇ, ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ವೀಣಾ ವಸಂತರಾವ್ ಬೆಂಗಳೂರಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಅವರು ಜಿಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಎನ್ ಮರಣ ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ, ಇನ್ನು ವಿನಯ್ ಲೇಖನ ವಿನೋಬ ನಗರ ದಾವಣಗೆರೆಯಿಂದ. ಸ್ನೇಹಿತರೆ ಮುಂದಿನ ಸಂದೇಶ ತಗೊಳ್ಳೋಣ, ಅದಕ್ಕಿಂತ ಮುಂಚೆ ಒಂದು ವಾಣಿಜ್ಯ ಪ್ರಕಟಣೆ.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಚೈತ್ರ
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು
2: ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
2: ಅಂದ್ರೆ UPI ಇಂದ?
1: ಹೌದಾ?
2: ಹಾ.
1: ಮತ್ತೆ ಕೇಳು,
2: ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ಅವಳ ಜೊತೆ ಸಾಗೋಣ. ಈಗ ಯಾರು ಕಳುಹಿಸಿದ್ದಾರೆ ಮುಂದಿನ ಸಂದೇಶ ಅಂತ ಅನ್ನೋದಾದ್ರೆ, ರಮ್ಯಾ ನಿತಿನ್ ಹಾಗೆ ಮನೆಯವರು ಅಂತ ಹೇಳ್ತಾ ಇದ್ದಾರೆ. ಬಾಗೇನಾಳ್ನಿಂದ ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು, ಹಾಗೆ ಸುಧಾ ತಾಳ್ಯದಿಂದ ಬಂದಿದೆ ಇವರ ಸಂದೇಶ. ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ಇನ್ನು ಸಿ ರೇವಣ್ಣ ಶಿಕ್ಷಕರು ಐನಹಳ್ಳಿ ಕುರುಬರ ಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಸುಧಾಮಣಿ ಧನುಷ್ ದೀಕ್ಷಿತ್ ರಮೇಶ್ ಬಾಬು ಮಾರಮ್ಮ ದೇವಸ್ಥಾನದ ಬೀದಿ ಚಿತ್ರದುರ್ಗದಿಂದ, ಕುಮಾರ್ ಬಿ ಇವರು ನಿವೃತ್ತ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಸಾಲಗಾಮೆ ಗೇಟ್ ಹಾಸನದಿಂದ ಬಂದಿದೆ ಇವರ ಸಂದೇಶ. ವಿಭಾದೀಪಕ್ ಬೆಂಗಳೂರಿನಿಂದ, ಇನ್ನು ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಕವಾಡಿಗರ ಹಟ್ಟಿಯಿಂದ ಮುತ್ತುರಾಜ್ ಅನಿತಾ ಅವರು ಕಳುಹಿಸಿರುವಂತದ್ದು. ಓಕೆ, ಇವರು ಮುಂದೆ ಏನಿದೆ? ಓಕೆ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ವಿಜಯಲಕ್ಷ್ಮಿ ಸತೀಶ್ ಜಿ ಎಸ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಅವರು ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ ಇವರು ಕೂಡ, ಟೈಲರ್ ಹನುಮಂತಪ್ಪ ದೇವರಕೋಟದಿಂದ, ಇನ್ನು ಶುಭಾಂಗ ಹವೀಶ್ ಬಿ ವಿ ಕೆ ಸ್ಲೇವ್ ಚಿತ್ರದುರ್ಗ, ಭಾವನಸಾಯಿನ ತೆಮ್ಕೆಹಟ್ಟಿಯಿಂದ ಸಾವಿತ್ರ ಸಿದ್ದೇಶ್ ಹಾಗೂ ಕುಲದೀಪ್ ಅಂತ ಹೇಳ್ತಾ ಇದ್ದಾರೆ ಜಗಳೂರಿನಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು, ಶೈಲಜಾ ಲೋಕಣ್ಣ ಅವರು ಬಿ ವಿ ಕೆ ಸ್ಲೇವ್ ಚಿತ್ರದುರ್ಗ, ಇಂದ್ರಜಿತ್ ಸಾಯಿನ ತೆಮ್ಕೆಹಟ್ಟಿಯಿಂದ, ಬಿಂದುಶ್ರೀ ಸಿಂಧು ರಾಹುಲ್ ಶ್ಯಾಮ್ ಬೆಳಗಟ್ಟದಿಂದ, ಚಳ್ಳಕೆರೆ ಮತ್ತೆ ಓಕೆ ಇವರು ನಮ್ಮದೇ ಹೇಳಿದ್ದಾರೆ ಯಾರು ಅಂದ್ರೆ ಮಂಜುನಾಥ್ ಅವರು ಹಿರೇಹಳ್ಳಿಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಎಚ್ ಎನ್ ಮಂಜುನಾಥ್ ಹಿರೇಹಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಲಾವತಿ ಎಸ್ ಶಂಕರ್ ವಿ ಕೆ ಅವರು ಶಿಕ್ಷಕರಂತೆ, ಇವರು ಶಂಕರ ವಿಹಾರ ಬಡಾವಣೆ ದಾವಣಗೆರೆ ಇಲ್ಲಿಂದ ಬಂದಿರೋ ಸಂದೇಶ ಇದು. ಮಂಜುಳಾ ಎಂ ಸಿ ರವಿ ಅವರು ಓಬವನಾಗತಿ ಹಳ್ಳಿಯಿಂದ, ಜಿ ಸಿ ಎಚ್ ಗುಂಜಗಾರ ಭರಮಸಾಗರದಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು, ಹುಬ್ಬಳ್ಳಿ ಲೋಹಯ್ಯನಗರದಿಂದ

0: ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಓಕೆ, ಅಂಗಡಿ ಮಹೇಶ್ ಅವರ ಜೊತೆ ಸರೋಜಾ ಸಂಜಯ್ ಕೂಡ ಇದ್ದಾರೆ. ಇನ್ನು ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಮತ್ತೆ ಕಲಾವತಿ ಅಭಿಷೇಕ ಹಿರೇಮಠ ಅವರು, ಸುರೇಖ ಶಿಕ್ಷಕಿ ಮಠದ ಸಿರಿಗೆರೆ ಅಂತ ಹೇಳ್ತಾ ಇದ್ದಾರೆ. ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಪ್ರತಿ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಅಜಯ್ ಸರಸ್ವತಿ ದೊಡ್ಡಪೇಟೆ ಚಿತ್ರದುರ್ಗದಿಂದ, ಓಕೆ, ನಮ್ಮ ಹೆಸರು ಓದಲಿಲ್ಲ ಮೇಡಮ್ ಅಂತ ಹೇಳ್ತಿದ್ದೀರಿ, ಯಾರ ಹೆಸರು ಅಂತ ತಿರುಗಿಸಿ ಹಿಂದೆ ಹೇಳಿದ್ನಲ್ವಾ, ಮಾದಪ್ಪ ಅವರ ಹೆಸರು ನನಗೆ ಹೇಳಿದ್ದು ತುಂಬ ಚೆನ್ನಾಗಿ ನೆನಪಿದೆ, ನೀವು ಕೇಳಿಸ್ಕೊಂಡಿರಲ್ಲ ನನ್ನ ಮೇಲೆ ಹೇಳಿಬಿಡ್ತೀರಿ. ಓಕೆ, ಇಲ್ಲಿ ಇದುವರೆಗೂ ಬಂದಂಥ ಸಂದೇಶಗಳು, ಸುರೇಶ್ ಬೆಣ್ಣಿಯವರು ಮತ್ತೆ ಸಂದೇಶ ಹಾಕಿದ್ದೀರಿ, ಓಕೆ, ಥ್ಯಾಂಕ್ ಯು ಕರೆ ಎಲ್ಲ ಯಾರ್ಯಾರು ನನಗೆ ಸಂದೇಶ ಕಳುಹಿಸಿದ್ರಿ, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸರಿಯಾದ ಉತ್ತರ ಏನಾಗಿತ್ತು ಅನ್ನುವಂಥದ್ದು. ಎಂದೂ ಮಳೆ ಬೀಳದ ಹಳ್ಳಿ ಅನ್ನುವಂಥದ್ದು ಈ ಒಂದು ಹಳ್ಳಿ, ಹಾಗೆ ಯಾವ ದೇಶದಲ್ಲಿದೆ ಅಥವಾ ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಕೇಳಿದೆ. ಅಲ್ ಹುತೈಬ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಅಲ್ ಹುತೈಬ್ ಅನ್ನುವಂಥದ್ದು ಯಮನ್ ದೇಶದ ಪಶ್ಚಿಮ ಸನಾ ಪ್ರಾಂತ್ಯದ ಹರಾಜ್ ಪರ್ವತ ಪ್ರದೇಶದಲ್ಲಿರುವ ಒಂದು ಅದ್ಭುತ ಮತ್ತು ಐತಿಹಾಸಿಕ ಗ್ರಾಮ ಆಗಿದೆ. ಯಾಕೆ ಮಳೆ ಬೀಳಲ್ಲ ಇಲ್ಲಿ ಅನ್ನುವಂಥದ್ದನ್ನು ಹೇಳ್ತೇನೆ. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ, ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಇಂದು ಬೆಳಿಗ್ಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸ್ನೇಹಿತರೆ, ಏನು ಈ ಒಂದು ಅಲ್ ಹುತೈಬ್ ಪ್ರದೇಶದಲ್ಲಿರುವಂತಹ ಭೌಗೋಳಿಕ ವಾತಾವರಣ ಏನಾಗಿದೆ, ಅಲ್ಲಿಯ ಗುಣಲಕ್ಷಣ ಏನಾಗಿದೆ, ಯಾಕೆ ಮಳೆ ಬರಲ್ಲ ಅನ್ನೋದು? ಆದರೆ ಇದು ಸಮುದ್ರ ಮಟ್ಟದಿಂದ ಸುಮಾರು 3,200 meters ಎತ್ತರದಲ್ಲಿರುವಂಥ ಒಂದು ಊರು. ಮೋಡಗಳು ಈ ಗ್ರಾಮಕ್ಕಿಂತ ಕೆಳಭಾಗದಲ್ಲಿ ರೂಪುಗೊಳ್ಳೋದ್ರಿಂದ ಮಳೆ ಗ್ರಾಮದ ಮೇಲೆ ಬೀಳದೆ ಕೆಳಗಿನ ಕಣಿವೆ ಪ್ರದೇಶಗಳಲ್ಲಿ ಸುರಿಯುತ್ತೆ. ಹಾಗಾಗಿ ಇಲ್ಲಿ ನೇರವಾಗಿ ಮಳೆ ಆಗುವಂಥದ್ದು ಅತ್ಯಂತ ವಿರಳ ಅಂತಲೇ ಹೇಳ್ಬೋದು. ಬೆಟ್ಟದ ತುದಿಯಲ್ಲಿ ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಿಸಲಾಗಿರುವ ಸಾಂಪ್ರದಾಯಿಕ ಮನೆಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಹೌದು, ಇದು ಕಾರಣ ಇಷ್ಟೇ. ಅದು ಎತ್ತರದಲ್ಲಿದೆ ಹಳ್ಳಿ, ಆ ಹಳ್ಳಿಗಿಂತ ಕೆಳಗಡೆ ಮೋಡಗಳು ರೂಪುಗೊಳ್ಳುತ್ತವೆ, ಹಾಗಾಗಿ ಮಳೆ ಆಗಲ್ಲ ಅನ್ನುವಂಥದ್ದು, ತುಂಬ ಕಡಿಮೆ ಮಳೆ ಆಗುವಂಥದ್ದು ಅಂತ. ಓಕೆ ಸ್ನೇಹಿತರೆ, ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಯಾರೆಲ್ಲ ಸಂದೇಶ ಕಳುಹಿಸಿದಿರಿ, ಎಲ್ರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಸ್ನೇಹಿತರೆ, ಪ್ರಶ್ನೆ ಏನಿರಬಹುದು ಅನ್ನೋ ಕುತೂಹಲ ನಿಮಗೆಲ್ಲ ಇದೆ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಹೇಗೆ ಅಂದರೆ, ನಮ್ಮ ಮುಂದಿನ ಪೀಳಿಗೆ ಏನಿರುತ್ತೆ, ಅವರು ದೊಡ್ಡವರಾದಾಗ ಅಥವಾ ಚಿಕ್ಕವರಿದ್ದಾಗ ತುಂಬ ಸರಿ ಅಂತೀವಿ, ಎಷ್ಟು ಕಷ್ಟಪಟ್ಟು ಸಾಕಿದ್ವಿ, ಎಷ್ಟೆಲ್ಲ ತ್ಯಾಗ ಮಾಡಿದ್ವಿ, ಈ ರೀತಿಯಾದ ಮಾತುಗಳು ಒಂದಲ್ಲ ಒಂದು ಸಮಯದಲ್ಲಿ ಆಡಿರ್ತೀವಿ ಅಥವಾ ಕೇಳಿರ್ತೀವಲ್ವ. ಆದರೆ ಪ್ರಾಣಿಗಳಲ್ಲೂ ಕೂಡ ಎಷ್ಟು ಒಂದು ತ್ಯಾಗ ಇದೆ, ಮುಂದಿನ ಪೀಳಿಗೆಗೋಸ್ಕರ ಎಷ್ಟು ಶ್ರಮ ವಹಿಸುತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಏನು ಅಂತ ಅಂದರೆ, ಒಂದು ಹಾರಲಾರದ ಪಕ್ಷಿಗಳ ಗುಂಪಿಗೆ ಸೇರಿದಂಥ ಒಂದು ಜಲಜೀವಿ ಇದು. ಇದೇನು ಮಾಡುತ್ತೆ ಅಂದರೆ, ಮೊಟ್ಟೆ ಇಟ್ಟ ನಂತರ ಅದು ಆ ಶೀತಕ್ಕೆ ಮರಿ ಆಗೋದಿಲ್ಲ. ಆ ಶೀತ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದ್ರೆ -56 degrees ಟೆಂಪ್ರೇಚರ್ನಲ್ಲಿ ಇರುವಂಥದ್ದು. ಹಾಗಾಗಿ ಆ ಮೊಟ್ಟೆ ಏನಿದೆ ಅದು ಮರಿ ಆಗೋದಿಲ್ಲ, ಕಾವು ಬೇಕಲ್ವಾ. ಅದಕ್ಕೋಸ್ಕರ ಗಂಡು ಏನಿರುತ್ತೆ, ಇದೇನು ಮಾಡುತ್ತೆ, ಈ ಮೊಟ್ಟೆ ಇಟ್ಟ ತಕ್ಷಣ ಗಂಡು ಇರುತ್ತಲ್ವ, ಅದು ತನ್ನ ಎರಡು ಕಾಲ ಮೇಲೆ ತೊಗೊಂಡ್ಬಿಟ್ಟು ಆ ಮೊಟ್ಟೆಯನ್ನು 62 days ಅಥವಾ 64 days ಆ ಮೊಟ್ಟೆಗೆ ಕಾವು ಕೊಡುತ್ತಂತೆ. ಇದರಲ್ಲಿ ಏನು ವಿಶೇಷ ಅಂತ ನೀವು ಅಂದ್ಕೊಳ್ಬಹುದು. ಏನು ಅಂದರೆ, ಆ ಅಷ್ಟೂ ದಿವಸ ಏನು ಅದು ಮೊಟ್ಟೆಗೆ ಕಾವು ಕೊಡುವಂಥ ದಿವಸ 62 days ಮೇಲೆ ಇಟ್ಕೊಂಡು ನಿಂತಿರುತ್ತಲ್ವ, ಅಷ್ಟೂ ದಿವಸ ಅದು ಏನನ್ನೂ ತಿನ್ನೋದೇ ಇಲ್ವಂತೆ. ಈ ರೀತಿಯಾಗಿ ಅದು ತನ್ನ ಮುಂದಿನ ಪೀಳಿಗೆಯಾಗಿ ಅಷ್ಟು ದಿವಸ ಉಪವಾಸ ಇರುತ್ತೆ. ಇದು ಒಂದು ಬದುಕಿನ ಸತ್ಯ ಅನ್ನುವಂಥದ್ದು, ಪ್ರಕೃತಿಯ ಸತ್ಯ. ಹಾಗಾದರೆ ಇಷ್ಟೆಲ್ಲ ತ್ಯಾಗ ಮಾಡುವಂಥ ಆ ಒಂದು ಹಾರಲಾರದ ಪಕ್ಷಿಗಳ ಗುಂಪಿಗೆ ಸೇರಿದಂಥ ಜಲಜೀವಿ ಯಾವುದು ಅನ್ನುವಂಥದ್ದು ನಿಮಗೆ ಗೊತ್ತಾ? ಗೊತ್ತಿದ್ರೆ ನನಗೂ ಕೂಡ ವಾಟ್ಸಪ್ ಮೂಲಕ ನಿಮ್ಮ ಒಂದು ಉತ್ತರವನ್ನು ಕಳುಹಿಸಿಕೊಡಿ. 9448640723 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಬಂದು ತಲುಪಲಿ ಅಂತ ಹೇಳ್ತಾ ಇದೀಗ ಚೌಕ ಚಿತ್ರದ ಗೀತೆ, ಮತ್ತೊಂದು ವಾಣಿಜ್ಯ ಪ್ರಕಟಣೆಯ ನಂತರ ಕೇಳ್ತೀರಿ.
4: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 lakhs ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
6: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 lakhs ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 lakhs
7: ಏನಾಯ್ತಪ್ಪ?
5: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಆಪ್ತ ಸಲಹೆಗಾರರಾದ ಪ್ರಭುದೇವ ದಿ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ಪ್ರಿಯ ಕೇಳುಗರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳಿದ್ರೆ ಕೇಳಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ 102.6 ಎಫ್ಎಂ ಕಂಪನಾಂಕಗಳಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ. ಪ್ರಶ್ನೆಯೊಂದನ್ನು ಕೇಳಿದ್ದೀನಿ ನಿಮಗೆ. ಪ್ರಶ್ನೆನ ಮತ್ತೊಮ್ಮೆ ಹೇಳಬೇಕು ಅಂತ ಅನ್ನೋದಾದರೆ, ಹೌದು, ತನ್ನ ಮುಂದಿನ ಪೀಳಿಗೆಗೋಸ್ಕರ ಏನು ಒಂದು ಮೊಟ್ಟೆಗೆ ಕಾವು ಕೊಡುತ್ತೆ ಅಷ್ಟು ದಿವಸ ಕಾಲ, 62-64 ದಿವಸಗಳ ಕಾಲ ಏನನ್ನೂ ತಿನ್ನದೆ ಉಪವಾಸ ಇರುವಂಥ ಒಂದು ಹಾರಲಾರದ ಪಕ್ಷಿಗಳ ಗುಂಪಿಗೆ ಸೇರಿದಂಥ ಜಲಜೀವಿ ಪ್ರಶ್ನೆಯಾಗಿ ಕೇಳಿದ್ದೀನಿ ಉತ್ತರವನ್ನು. ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗ್ತಾ ಇದೆ ಸಂದೇಶ ಕಳುಹಿಸೋದಕ್ಕೋಸ್ಕರ ಅಂತ ಹೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಸಂದೇಶಗಳು ಬಂದಿದೆ. ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ, ಜೊತೆಗೆ ಸರಿ ಉತ್ತರವನ್ನ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಹೆಸರುಗಳನ್ನ ತಗೊಳ್ತಾ ಇದ್ದೀನಿ, ಯಾರೆಲ್ಲ ಕಳುಹಿಸಿದ್ದಾರೆ ಅಂತ ಹೇಳ್ಬಿಟ್ಟು. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಎಚ್ ಸತೀಶ್ ಕುಮಾರ್ ಇವರು ಕೂಡ ಚಿತ್ರದುರ್ಗದಿಂದ, ಮತ್ತೊಂದು ಚಿತ್ರ

ದುರ್ಗದಿಂದ ವಾಣಿ ಸತೀಶ್ ಅವರ ಸಂದೇಶ, ಹಾಗೆ ರೂಪಾ ಪಾಂಡುರಂಗರಾವ್ ಇವರು ಕೂಡ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರದಿಂದ ನಾಗೇಂದ್ರ ಗುಂಡಮ್ಮ ಅವರು ದೊಡ್ಡ ಉಳ್ಳಾರ್ತಿಯಿಂದ, ಇನ್ನು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮತ್ತೆ ಮನೆಯವರು, ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರು ಟೌನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆ ಆರ್ಡಿ ಶ್ರುತಿ ಜೆಸಿಆರ್ ಎಕ್ಸ್ಟೆನ್ಷನ್ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿಯವರು, ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ಇನ್ನು ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಹಾಗೆ ಮಾದಪ್ಪ ಮತ್ತು ಕೃಷ್ಣ ಕೆಎಂ ಅವರು ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಸೋನು ಚಿತ್ರದುರ್ಗದಿಂದ, ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ರುದ್ರೇಶ್ ನಾಯ್ಕ ಅವರು ಕೆ ಮತ್ತೆ ಕಮಲ ಕೂಡ ಇದ್ದಾರೆ ಎಲ್ಲಿಂದ ಅಂದರೆ ಐಯುಡಿಪಿ ಲೇಔಟ್ ಆರನೇ ಮುಖ್ಯ ರಸ್ತೆ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು, ಡಾಕ್ಟರ್ ತುಳಸಿ ರಂಗನಾಥ್ ಅವರು ತರಳಬಾಳು ನಗರ ಚಿತ್ರದುರ್ಗದಿಂದ, ಹಾಗೆ ವಿಭಾ ದೀಪಕ್ ಬೆಂಗಳೂರಿನಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಸಂಜಯ್ ಧನ್ಯ ಅವರು, ಗೀತಾ ನಾಗಪ್ಪ ಗೋಪಾಲ ಗೌಡ ಬಡಾವಣೆ ಶಿವಮೊಗ್ಗದಿಂದ, ಹಾಗೆ ಶುಭಕ್ಕೆ ಯಾರು ಇದು ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಕಳುಹಿಸಿರುವಂತಹದ್ದು, ಹಾಗೆ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಯಾರು ಅಂತ ಅನ್ನೋದಾದರೆ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು ಚಕ್ರವರ್ತಿ ಕೂಡ ಇದ್ದಾರೆ. ಇಷ್ಟು ಜನ ಸೇರಿ ಕಳುಹಿಸಿರುವಂಥದ್ದು. ಓಕೆ ಸ್ನೇಹಿತರೆ, ನನಗೆ ಸಂದೇಶಗಳು ಬಂದಿದೆ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ ಅಂತ ಕೂಡ ಖುಷಿಯಿಂದ ಹೇಳ್ತಾ, ಏನಿರಬಹುದು ಈ ಒಂದು ಸರಿಯಾದ ಉತ್ತರ ಅಂತಂದರೆ, ಓಕೆ -56 ಡಿಗ್ರಿ ಟೆಂಪರೇಚರ್ನಲ್ಲಿ ಇರುತ್ತೆ ಅಂತ ಹೇಳಿದಾಗಲಿ ನಿಮಗೆ ಸರಿಯಾದ ಉತ್ತರ ಹೊಳೆದಿರುತ್ತೆ ಅಂತ ನನಗೆ ಗೊತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಪೆಂಗ್ವಿನ್ ಅನ್ನುವಂಥದ್ದು. ಓಕೆ, ಪೆಂಗ್ವಿನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಹೌದು, ಪ್ರಕೃತಿಯಲ್ಲಿ ಎಷ್ಟೆಲ್ಲ ಆಶ್ಚರ್ಯಕರ ಸಂಗತಿಗಳಿರುತ್ತೆ. ಯಾವಾಗಲೂ ನಾವೇ ಗ್ರೇಟ್ ಅಂತ ಅಂದ್ಕೊಳ್ತಿರ್ತೀವಲ್ವ, ಇಲ್ಲ, ಈ ಪ್ರಕೃತಿಯಲ್ಲಿ ನಾವು ಕೂಡ ಒಂದು ಭಾಗ ಮಾತ್ರ. ಹಾಗೆ ಇಂಥ ಸಾಕಷ್ಟು ವಿಚಿತ್ರಗಳು, ಆಶ್ಚರ್ಯಕರ ಸಂಗತಿಗಳು ಜರುಗ್ತಾ ಇರುತ್ತೆ. ಅವನ್ನ ಗಮನಿಸಬೇಕಷ್ಟೇ, ಅವರಲ್ಲಿ ನಾವು ಒಬ್ಬರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸರಳವಾಗಿರುತ್ತೆ ಅಂತ ಹೇಳ್ತಾ, ಇದೀಗ ಉಗ್ರಂ ಚಿತ್ರದ ಗೀತೆ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ OTT ಪರ್.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್.

0: ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನಮುಕ್ತ ಸಮಾಜಕ್ಕೆ ಇರುವ ಸೇವೆಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಲ್ನುಡಿ ಬದುಕಿಗೊಂದು ಹಿತ ನುಡಿ, ರಮಾನಂದ ಬನಾರಿ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಮಾತೃದೇವೋಭವ ಪಿತೃದೇವೋಭವ ಎಂದು ಹೆತ್ತವರನ್ನು ಅರ್ಥಾತ್ ಹಿರಿಯರನ್ನು ಉಪನಿಷತ್ ಕಾಲದಿಂದಲೂ ನಾವು ವಂದಿಸುತ್ತಲೇ ಬಂದಿದ್ದೇವೆ. ಪ್ರಾಯದಿಂದ, ಅಧಿಕಾರದಿಂದ, ಅಂತಸ್ತಿನಿಂದ, ಐಶ್ವರ್ಯದಿಂದ, ಹೀಗೆ ವಿಭಿನ್ನ ಕಾರಣಗಳಿಂದ ಒಬ್ಬೊಬ್ಬರೂ ಹಿರಿಯರಾಗುವುದಕ್ಕೆ ಸಾಧ್ಯವಿದ್ದರೂ ವ್ಯಕ್ತಿತ್ವದಲ್ಲಿ ಅಂತರ್ಗತವಾದ ಘನತೆ ಮತ್ತು ಅರ್ಹತೆಗಳಿದ್ದಾಗ ಮಾತ್ರವೇ ಒಬ್ಬಾತ ಯಥಾರ್ಥವಾದ ಅರ್ಥದಲ್ಲಿ ಹಿರಿಯನೆನಿಸಿಕೊಳ್ಳುತ್ತಾನೆ. ವೃದ್ಧರಿಲ್ಲದ ಸಭೆ ಸಭೆಯೇ ಅಲ್ಲ, ಧರ್ಮದ ಬಗ್ಗೆ ಮಾತಾಡುವ ಅರಿವಿಲ್ಲದವರು ವೃದ್ಧರೇ ಅಲ್ಲ ಎನ್ನುವ ಸಂಸ್ಕೃತ ಸುಭಾಷಿತ ಇದೇ ಅರ್ಥವನ್ನು ಸಾರುತ್ತದೆ. ಪ್ರಾಯದಲ್ಲಿ ಹಿರಿಯರಾದವರು ಆ ಕಾರಣಕ್ಕಾಗಿಯೇ ಆದರೂ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಾರೆ. ಸಭೆ ಸಮಾರಂಭಗಳಲ್ಲಿ, ಕೌಟುಂಬಿಕವಾದ ಔತಣ ಉತ್ಸವಗಳಲ್ಲಿ ಹಿರಿಯರಿಗೆ ಪ್ರತ್ಯೇಕವಾದೊಂದು ಸ್ಥಾನವಿದೆ. ಹಬ್ಬ ಹರಿದಿನಗಳಲ್ಲಿ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವುದು ಒಂದು ಆದರ್ಶವಾದಂತಹ ಆರ್ಷ ಸಂಪ್ರದಾಯ. ಆದರೆ ಈ ಎಲ್ಲದಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ಹಿರಿಯರನ್ನು ಗೌರವಿಸುವುದು ಎಂದರೆ ಅವರನ್ನು ಚೆನ್ನಾಗಿ ನಡೆಸಿಕೊಳ್ಳುವುದು, ಅವರ ಬೇಕು ಬೇಡಗಳ ಬಗ್ಗೆ ನಿಗಾ ವಹಿಸುವುದು, ಅವರ ಆರೋಗ್ಯದ ಬಗ್ಗೆ ಸದಾ ಕಾಳಜಿಯಿಂದಿರುವುದು, ಅಸ್ವಸ್ಥರಾದಾಗ ಅವರನ್ನು ಪ್ರೀತಿಯಿಂದ ಆರೈಕೆ ಮಾಡುವುದು. ಹೀಗೆ ಹಿರಿಯರಿಗೆ ಮಾಡುವ ಸೇವೆಯೇ ಅವರಿಗೆ ನೀಡಬಹುದಾದ ನಿಜವಾದ ಗೌರವ. 4 ಆಶ್ರಮಗಳಿಗೆ ಹೊಸತಾಗಿ ಸೇರಿಸಲ್ಪಟ್ಟ ವೃದ್ಧಾಶ್ರಮಕ್ಕೆ ಅನಿವಾರ್ಯ ಕಾರಣವಿಲ್ಲದೆ ಹೆತ್ತವರನ್ನು ಹಿರಿಯರನ್ನು ವಿಲೇವಾರಿ ಮಾಡುವ ಪ್ರವೃತ್ತಿ ಖಂಡಿತವಾಗಿಯೂ ಆರೋಗ್ಯಕರವಲ್ಲ. ಹಿರಿಯರಿಗೆ ಸಿಗಬೇಕಾದ ಸವಲತ್ತುಗಳಿಂದ, ಅವಕಾಶಗಳಿಂದ ಅವರನ್ನು ವಂಚಿತರಾಗಿಸುವುದು ಸರಿಯಲ್ಲ. ಹಳೆಯ ತಟ್ಟೆಯೊಂದರಲ್ಲಿ ಮನೆಯ ಹೊರಗೆ ಭಿಕ್ಷುಕರಿಗೆ ಕೊಡುವಂತೆ ತನ್ನ ತಂದೆಗೆ ಅನ್ನ ಹಾಕುತ್ತಿದ್ದ ಮಗ ತಂದೆ ಸತ್ತಾಗ ಆ ತಾಟನ್ನು ಬಿಸಾಡುವುದಕ್ಕೆ ಮುಂದಾದನಂತೆ. ಆಗ ಅವನ ಕಿರಿಯ ಮಗ ಅವನನ್ನು ತಡೆದು, ಅಪ್ಪ ಅದನ್ನು ಕಳೆಯಬೇಡ, ಮುಂದೆ ನಿನಗೆ ಅನ್ನ ಹಾಕುವುದಕ್ಕೆ ನನಗೆ ಬೇಕಾಗುತ್ತದೆ ಎಂದನಂತೆ. ಸಂಬಡೀಸ್ ಮದರ್ ಎಂಬ ಆಂಗ್ಲ ಕವಿತೆಯೊಂದು ಈ ಸತ್ಯದ ಇನ್ನೊಂದು ಮುಖವನ್ನು ಮನೋಜ್ಞವಾಗಿ ಅನಾವರಣಗೊಳಿಸುತ್ತದೆ. ಹೆದ್ದಾರಿಯನ್ನು ದಾಟಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದ ವೃದ್ಧೆಯೊಬ್ಬಳನ್ನು ಪುಟ್ಟ ಹುಡುಗನೊಬ್ಬ ಕೈ ಹಿಡಿದು ಮಾರ್ಗ ದಾಟಿಸುತ್ತಾನೆ. ಯಾರೋ ಒಬ್ಬರ ತಾಯಿಗೆ ನಾವು ನೆರವಾದರೆ ಬೇರೆ ಯಾರೋ ಒಬ್ಬರು ನಮ್ಮ ತಾಯಿಗೆ ಆಸರೆಯಾಗುತ್ತಾರೆ. ಪುರಾಣಗಳಲ್ಲಿ ಹಿರಿಯರನ್ನು ಮತ್ತು ಹಿರಿತನವನ್ನು ಗೌರವಿಸಬೇಕೆನ್ನುವುದಕ್ಕೆ ಅನೇಕ ನಿದರ್ಶನಗಳಿವೆ. ಪೂಜ್ಯರಾದ ವಿಶ್ವಾಮಿತ್ರರು ಸಭಾಪ್ರವೇಶ ಮಾಡಿದಾಗ ಸೂರ್ಯವಂಶದ ಚಕ್ರವರ್ತಿ ದಶರಥ ಮಹಾರಾಜ ಸಿಂಹಾಸನದಿಂದ ಧಿಗ್ಗನೆ ಎದ್ದು ನಿಲ್ಲುತ್ತಾನೆ. ತಂದೆಯನ್ನೂ ತಂದೆಯ ಮಾತನ್ನೂ ಗೌರವಿಸುವುದಕ್ಕಾಗಿ ಶ್ರೀರಾಮ ವನವಾಸವನ್ನು ಸ್ವೀಕರಿಸುತ್ತಾನೆ. ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನೇ ಅನುಸರಿಸುತ್ತಾನೆ. ಭರತ ಸಾಮ್ರಾಜ್ಯ ಸರ್ವಸ್ವವನ್ನು ರಾಮನ ಪಾದಗಳಿಗೆ ಪಾದುಕೆಗಳಿಗೆ ಸಮರ್ಪಿಸುತ್ತಾನೆ. ದ್ವಾಪರದಲ್ಲಿ ನೋಡಿದರೆ ಎಂತಹ ದುರ್ಧರ ಸನ್ನಿವೇಶದಲ್ಲೂ ತಮ್ಮಂದಿರು ಧರ್ಮರಾಯನ ಆಣತಿಯನ್ನು ತಪ್ಪದೇ ಪಾಲಿಸುತ್ತಾರೆ. ಭಗವನ್ ಗೋಪಾಲಕೃಷ್ಣ ಕುಂತಿಯನ್ನು ಕಂಡಾಗ ಜಗ್ಗನೆ ಕುಳಿತಲ್ಲಿಂದ ಏಳುತ್ತಾನೆ. ಲೋಗರ ನಡತೆಯ ತಾನೇ ನಟಿಸಿ ತೋರಿದನು ಎಂದು ಕುಮಾರವ್ಯಾಸ ಹಾಡುವಂತೆ. ಹಿರಿಯರನ್ನು ಧಿಕ್ಕರಿಸಿದ ರಾವಣ ಕಂಸ ಕೌರವರಂಥವರು ಪತನದ ದಾರಿಯನ್ನು ತುಳಿಯುತ್ತಾರೆ. ಶಿಶುಪಾಲ ಕೃಷ್ಣನನ್ನು ನಿಂದಿಸಿ ತನ್ನ ನಾಶವನ್ನು ತಾನೇ ತಂದುಕೊಳ್ಳುತ್ತಾನೆ. ಹಿರಿಯರು ಕಿರಿಯರಿಂದ ಗೌರವಿಸಲ್ಪಡಬೇಕು. ಕಿರಿಯರು ಹಿರಿಯರ ಪ್ರೀತಿ ವಾತ್ಸಲ್ಯಗಳಿಗೆ ಒಳಗಾಗಬೇಕು. ಪರಸ್ಪರಂ ಭಾವಯಂತಹ ಎಂಬ ಗೀತಾ ಸಂದೇಶದಂತೆ, ಹಳೆಬೇರು ಹೊಸ ಚಿಗುರು ಎಂಬ DVG ದರ್ಶನದಂತೆ ಹಿರಿಯರ ಕಿರಿಯರ

0: ಈ ಸಂಬಂಧ ಸುಭದ್ರವೂ ಸುಂದರವೂ ಆದ ಸಮರಸದ ಸಮಾಜ ಸೃಷ್ಟಿಗೆ ಸಾಧನವಾಗಲಿ ಎನ್ನುವುದೇ ನಮ್ಮ ಆಶಯವಾಗಬೇಕು.
1: ರಮಾನಂದ ಬನಾರಿ ಅವರಿಂದ ನಲ್ಲುಡಿ ಬದುಕಿಗೆಂದ ಹಿತ ನೀಡು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುರ್ ಮಿಲನ್, ವೀಣೆ ಮತ್ತು ಕೊಳಲು ಜುಗಲ್ಬಂದಿ, ವೀಣಾವಾದನ ಡಾ ಸುಮಾ ಸುಧೀಂದ್ರ ಅವರಿಂದ, ಕೊಳಲು ವಿ ಕೆ ರಮಣ ಅವರಿಂದ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳೋಣ ಸುರ್ ಮಿಲನ್, ವೀಣಾ ಮತ್ತು ಕೊಳಲು ಜುಗಲ್ಬಂದಿ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುರ್ಮಿಲನ್ ವೀಣೆ ಮತ್ತು ಕೊಳಲು ಜುಗಲ್ಬಂದಿ. ವೀಣೆ ಡಾ ಸುಮಾ ಸುಧೀಂದ್ರ ಅವರದಾಗಿತ್ತು, ಕೊಳಲು ವಿ ಕೆ ರಮಣ ಅವರದಾಗಿತ್ತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಗಿದ್ದು, ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹೌದು, ಚಿತ್ರಗೀತೆಗಳ ಜೊತೆ ನಿಮ್ಮ ಸಂದೇಶಗಳನ್ನು ತಗೊಳ್ಳುವಂಥ ಸಮಯ ಕೂಡ ಇದಾಗಿದೆ. ನೀವು ಕೂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಂದೇಶಗಳನ್ನು ಕಳುಹಿಸಿದ್ದೀರಿ, ಅವುಗಳನ್ನು ಕೂಡ ತಗೊಳ್ತಾ ಹೋಗೋಣ. ಮೊದಲಿಗೆ ಒಂದೆರಡು ಸಂದೇಶ ತಗೊಂಡ್ಬಿಡ್ತೀನಿ, ನಂತರ ಹಾಡನ್ನ ಕೇಳಿಸ್ತೇನೆ. ಯಾರು ಕಳುಹಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಆರಂಭದಲ್ಲಿದೆ, ಓಕೆ, ಬೋಪ ವೆಂಕಟೇಶ್ ಅವರು ಕಳುಹಿಸಿರುವಂತಹ ಸಂದೇಶ ಇದು. ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಇವತ್ತು ಅಂತ ಹೇಳಿ ಅವರಿಗೆ ಜನ್ಮದಿನದ ಗೌರವಪೂರ್ವಕ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಕೋಟ್ಯಾಂತರ ಹೃದಯಗಳನ್ನು ತನ್ನ ಸುಶ್ರಾವ್ಯ ಕಂಠದಿಂದ ಗೆದ್ದ ಗಾನ ಕೋಗಿಲೆ, ಸಂಗೀತ ಪ್ರೇಮಿಗಳ ಪಾಲಿನ ಅಮರ ಚೇತನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಕೇಳ್ದಿರೋ ಹಾಡುಗಳು ಎಷ್ಟು ಇಲ್ಲ, ಸಾವಿರಾರು ಹಾಡುಗಳು ಬಂದಿರುವಂಥದ್ದು. ಹೌದು, ನಾವು ಕೂಡ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನೂ ಚೆನ್ನುಡಿ ಅಂತ ಹೇಳಿ, ನಿರೀಕ್ಷೆ ಮತ್ತು ನಿರಾಸೆಗಳ ನಡುವೆ ನಡೆಯುವುದೇ ಜೀವನ ಅಲ್ಲವೇ ಅಂತ ಹೇಳ್ತಾ ಇದ್ರೆ, ಇಲ್ಲ ಅಂದವರುಂಟೆ. ಹೊನ್ನೂರಲ್ಲಿ ಅವರು ಹನುಮಂತಪುರ ಮುಂಜಾನೆ ಶುಭ ಮುಂಜಾನೆ ಶುಭವತ್ತರಲ್ಲಿ ಅಂತ ಕೂಡ ಹೇಳಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ, ನಮಸ್ಕಾರಗಳು ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು. ಓಕೆ, ನಿಮಗೂ ಕೂಡ ನಮಸ್ಕಾರ. ಹಾಗೆ ಹೊನ್ನೂರಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ, ರಾಜಾಜಿನಗರ ಬೆಂಗಳೂರಿನಿಂದ ಕಳುಹಿಸಿದ್ದಾರೆ. ಓಕೆ, ಅವ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹೇಳೋಣ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಕಳುಹಿಸಿರುವಂಥದ್ದು. ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರಗಳು. ಹಾಗೆ ಬೆಳಗಿನ ಭಕ್ತಿಗೀತೆ, ಪ್ರಶ್ನೆ, ಕಾರ್ಯಕ್ರಮ ಮಾಹಿತಿ, ಸೊಗಸಾದ ಚಿತ್ರಗೀತೆಗಳ ಜೊತೆಗೆ ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ, ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಹೇಳಿ. ಮತ್ತೊಂದು ಸಂದೇಶ ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಕಳುಹಿಸಿರುವಂಥದ್ದು. ಬೆಳಗಿನ ನಮನ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಚೆನ್ನಾಗಿದ್ದು, ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಶ್ನೆ, ಓಕೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಸಂಬಂಧ ಮಾಹಿತಿ ಚೆನ್ನಾಗಿತ್ತು. ಮಳೆಯಾಗದ ಹಳ್ಳಿ ಗೊತ್ತಿರಲಿಲ್ಲ, ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ಒಳ್ಳೆಯ ಮಾಹಿತಿಗಳನ್ನು ನೀಡುವುದರಿಂದ ಆಕಾಶವಾಣಿ ನಮಗೆ ಗುರುಗಳು ಇದ್ದಂತೆ ಮತ್ತು ಆರೋಗ್ಯಕರ ಮಾಧ್ಯಮವಾಗಿರುವುದರಿಂದ ಒಳ್ಳೆಯ ಸ್ನೇಹಿತನು ಹೌದು. ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ನಿಮಗೂ ಕೂಡ ಸಂದೇಶ ಕಳುಹಿಸಿದ್ದೀರಿ, ಹಾಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಗಾದೆ ಮಾತು ಅಂತ ಹೇಳ್ತಾ ಇದ್ದಾರೆ, ವನ ಹಣ್ಣಾಯಿತು ಗಿಣಿ ಬಾಯಿ ಹುಣ್ಣಾಯಿತು ಅಂತ ಹೇಳಿ. ಹಾಗೆ ಕನ್ನಡ ಸುವಿಚಾರ, ಕನ್ನಡದ ವಿಚಾರ ಅಂತ ಹೇಳಿ ಹಿಂದೂಸ್ತಾನಿ ಸಂಗೀತದ ಗಾಯಕಿ ಗಂಗೂಬಾಯಿ ಹಾನಗಲ್ ಅವರು 1967 ಜನಿಸಿದರು. ಇವರ ಗುರುಗಳು ಸವಾಯಿ ಗಂಧರ್ವರು ಅಂತ ಹೇಳಿ ಶುಭ ದಿನ ಎಲ್ಲರಿಗೂ ಅಂತ ಕೂಡ ಹೇಳಿದ್ದೀರಿ. ಓಕೆ, ನಿಮಗೂ ಕೂಡ ಶುಭ ದಿನ ಹೇಳ್ತಾ ಸಂದೇಶಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಈಗ ಒಂದು ಹಾಡನ್ನು ಕೇಳೋಣ, ನಂತರ ಉಳಿದಂಥ ಸಂದೇಶಗಳನ್ನು ತಗೊಳ್ಳೋಣ.

0: ಆಯುರ್ಧಾರಾ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರಾ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರಾ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ಮುಂದಿನ ಸಂದೇಶದ ಜೊತೆ ಮುಂದುವರಿಯೋಣ ಅಂತ ಹೇಳ್ತಾ ಯಾರು ಕಳುಹಿಸಿದರೆ ನೋಡೋಣ ತುಂಬಾ ಸಂದೇಶಗಳು ಬಂದಿದೆ ಇವತ್ತು ನಿರೂಪಕರಿಗೆ ನಮಸ್ಕಾರ ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ ಚೆನ್ನಾಗಿ ಮೂಡಿ ಬರ್ತಾ ಇವೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ನೆನಪಿರಲಿ ಈ ಒಂದು ನೆನಪಿನಲ್ಲಿ ಬರೆದ ಕೆಲವು ಸಾಲುಗಳು ಅಂತ ಹೇಳಿ ಕಳುಹಿಸಿರುವಂತದ್ದು ಹುಟ್ಟುತ್ತಾ ಬಂದದ್ದೇನಲ್ಲ ತಂಬಾಕು ಗುಟ್ಕಾ ಕಾಟ ಚಟ ಅನ್ನುವಂಥದ್ದು ಗುಟ್ಕಾದ ಚಟ ಓಕೆ ಹುಟ್ಟುತ್ತಾ ಬಂದದ್ದೇನಲ್ಲ ತಂಬಾಕು ಗುಟ್ಕಾದ ಚಟ ಕೆಲ ಗೆಳೆಯರಿಂದ ಬಂದ ಅನಾರೋಗ್ಯಕರ ಪಾಠ ಇಮ್ಮಡಿಯಿಂದ 4 inches ಎತ್ತರದ ಪ್ಯಾಂಟು ಹಿಮ್ಮಡಿಯಿಂದ 4 inches ಎತ್ತರದ ಪ್ಯಾಂಟು ಕಪ್ಪನೆಯ ಓವರ್ ಸೈಜ್ ಟೀಶರ್ಟ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಕೈಗೆ ಸ್ಮಾರ್ಟ್ ವಾಚ್ ಕಾಲಿಗೆ 13 tooth ಕ್ರೋಕ್ಸ್ ಕಾಂಪೌಂಡ್ ಏರಿ ಕೂತಿದೆ ಹುಡುಗರ ಬ್ಯಾಚು ಕೈಯಲ್ಲಿ ಗುಟ್ಕಾದ ಚೀಟು ಏನಿದೆ ಜೀವನದಲ್ಲಿ ಎನ್ನುವ ಗೆಳೆಯರ ಮಾತಿನ ಘಾಟು ಬಿಟ್ಟು ಬಿಡು ಒಳ್ಳೆಯದಲ್ಲ ಎಂದ ನನ್ನ ಮಾತಿಗೆ ಬಿಟ್ಟೆ ಎಂದು ತೋರಿಸುವವರು ಗಾಳಿಗೆ ತೂರಿ ಖಾಲಿ ಚೀಟು ಓಕೆ ಉಗುಳಿ ಉಗುಳಿ ಮಾತನಾಡುವರು ಸರ್ವ ರೋಗಗಳಿಗೂ ಇದೇ ಗುಳಿಗೆ ಎಂದು ಗುಟ್ಕಾ

ಹೊಗಳಿ, ತಮ್ಮಲ್ಲಿ ಖಾಲಿಯಾದಾಗ ಕೈ ಚಾಚುವರು ಇರುವವರ ಬಳಿ, ಚಟವನೆ ಮಾಡದವರನ್ನ ತೆಗಳಿ ತೆಗಳಿ, ಹೆಚ್ಚಾಗಿ ಏನಾದರೂ ಹೇಳಿದರೆ ಹೇಳುವರು, ಹೋಗುವೆ ನಮಗಿಂತ ನೀನೇ ಮೊದಲು ದೇವರ ಬಳಿ, ದಡ್ಡರಂತೆ ನಮ್ಮನ್ನೇ ಕೇಳುವರು, ನಿನ್ನ ಹಲ್ಲು ಯಾಕೆ ಅಷ್ಟೊಂದು ಬಿಳಿ, ಮತ್ತೆ ಮತ್ತೆ ಮೆಲ್ಲಗೆ ಹೇಳುವರು, ಬಿಟ್ಟು ಬಿಡಬೇಕೆಂದುಕೊಂಡಿದ್ದೆ ಆಗುತ್ತಿಲ್ಲ, ನಾನೇನು ಮಾಡಲಿ, ಅಂಗಡಿ ಇದೆ ನಮ್ಮ ಮನೆ ಬಳಿ, ಇಂಥವರಿಗೆ ನಾನೇನು ಹೇಳಲಿ, ಇಂಥವರಿಗೆ ನಾನೇನು ಹೇಳಲಿ. ಧನ್ಯವಾದ. ತಂಬಾಕು ಗುಟ್ಕದಿಂದ ದೂರ ಇರುವ ಕೇಳುಗ ಗೆಳೆಯ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ ಅಂತ ಹೇಳಿದರೆ, ತುಂಬ ಚೆನ್ನಾಗಿದೆ ನಿಮ್ಮ ಒಂದು ಕವನ ಅನ್ನುವಂಥದ್ದು. ಹೌದು, ಎಲ್ಲವನ್ನು ಒಳಗೊಂಡಿದೆ, ನಾನು ಇನ್ನೇನು ಮಾತುಗಳಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ ಅಂತ. ಕಾಳಜಿ ಇದೆ ಸಮಾಜದ ಬಗ್ಗೆ. ಹೌದು, ನಮ್ಮ ಏನು ಈ ಒಂದು ಚಟಕ್ಕೆ ಒಳಗಾಗಿರುವಂಥವರಿದ್ದಾರೆ, ಖಂಡಿತ ಅರ್ಥ ಮಾಡ್ಕೊಳ್ಬೇಕು, ಆದಷ್ಟು ಚಟದಿಂದ ಹೊರಗಡೆ ಬನ್ನಿ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಈ ಒಂದು ತಂಬಾಕು ವ್ಯಸನ ಮುಕ್ತ ಆಗೋದಕ್ಕೆ ಏನು ಸೇವೆಗಳಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನುವಂಥದ್ದು, ಅದಕ್ಕೋಸ್ಕರ ಒಂದು ಕೇಂದ್ರ ಕೂಡ ಇದೆ, ತಂಬಾಕು ನಿಯಂತ್ರಣ ಕೇಂದ್ರ. ಆ ಒಂದು ಕೇಂದ್ರದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತವೆ, ಹೇಗೆಲ್ಲಾದರೂ ಪ್ರಯೋಜನ ಪಡ್ಕೊಳ್ಬಹುದು ಅನ್ನುವಂಥದ್ದು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇರುತ್ತೆ. ಹಾಗಾಗಿ ನೀವು ಕಾರ್ಯಕ್ರಮ ಕೇಳಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಲ್ತ್ಬಿಟ್ಟಿದ್ದೀರಿ, ಬಿಡೋದು ಹೇಗೆ ಅನ್ನುವಂಥದ್ದು, ಅದಕ್ಕೊಂದು ದಾರಿ ಇರುತ್ತಲ್ವಾ, ಅದನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನೀವು ಕೂಡ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸುಂದರವಾದ ಸಂದೇಶವನ್ನು ಓದ್ತಾ, ಹಾಗೆ ಒಂದು ಕವಿತೆಯ ರೂಪದಲ್ಲಿ ಬಂದಂಥದ್ದು. ಧನ್ಯವಾದಗಳು ನಿಮಗೆ ರಾಮತೀರ್ಥದಿಂದ ತಿಪ್ಪೇಸ್ವಾಮಿಯವರು ಕಳಿಸಿರುವಂಥದ್ದು. ಸ್ನೇಹಿತರೆ, ಮತ್ತೆ ಮುಂದಿನ ಒಂದು ಸಂದೇಶ ಯಾರು ಕಳುಹಿಸಿದ್ದಾರೆ ಅಂತ ನೋಡೋಣ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ. ಶುಭೋದಯ ಮೇಡಮ್, ಈ ಬೆಳಗಿನ ಎಲ್ಲಾ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಿದೆ ನಮನ ಹಾಗೂ ಚಿಂತನದಲ್ಲಿ. ರಾಧಾ ಪ್ರಕಾಶ್ ಅವರು ಒಳ್ಳೆಯತನದ ಮಹತ್ವವನ್ನು ತಿಳಿಸಿಕೊಟ್ರು. ಚಿರಂತನ್ ಅವರು ಆರೋಗ್ಯ ಬಿಂದುವಿನಲ್ಲಿ ಗ್ಯಾಂಗ್ರೀನ್ ಬಗ್ಗೆ ಉತ್ತಮ ಮಾಹಿತಿ ತಿಳಿಸಿಕೊಟ್ರು. ಹೌದು ಸ್ನೇಹಿತರೆ, ಕೇಳ್ತಾ ಇದ್ರಿ, ಕಾರ್ಯಕ್ರಮ ಸಮಯ ಒಂದಷ್ಟು ಮಿತಿ ಇತ್ತು, ಅದರ ಮೀರಿದ್ದಕ್ಕಾಗಿ ನಾನು ಪೂರ್ತಿಯಾಗಿ ನಿಮಗೆ ಕೇಳಿಸಿಲ್ಲ. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ, ಇವತ್ತು ಮಧ್ಯಾಹ್ನ 1:20ಕ್ಕೆ ಮತ್ತೆ ಆರೋಗ್ಯ ಬಿಂದು ಮರು ಪ್ರಸಾರ ಆಗುತ್ತೆ, ಅದರಲ್ಲಿ ಕಾರ್ಯಕ್ರಮದಲ್ಲಿ ಪೂರ್ತಿ ಮಾಹಿತಿಯನ್ನ ಕೇಳಿ ತಿಳ್ಕೊಳ್ಳಿ ಅಂತ ಒಂದು ಮನವಿಯನ್ನ ಮಾಡ್ತಾ ಇವರ ಒಂದು ಸಂದೇಶವನ್ನು ಮುಂದುವರಿಸ್ತಾ ಇದ್ದೀನಿ. ಹಿರಿಯರ ಸ್ಥಾನ ಹಾಗೂ ಮಹತ್ವ ಬಗ್ಗೆ ರಮಾನಂದ ಅವರ ನಲ್ನುಡಿ ಅರ್ಥಪೂರ್ಣವಾಗಿತ್ತು. ಈ ದಿನದ ಇನ್ನೊಂದು ವಿಶೇಷ, ನವ ಮೈಸೂರಿನ ನಿರ್ಮಾಣದ ಶಿಲ್ಪಿ ಎಂದು ಖ್ಯಾತರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನವಾಗಿದೆ, ಅವರನ್ನು ಸ್ಮರಿಸೋಣ ಅಂತ ಹೇಳ್ತಾ ಖಂಡಿತ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿರುವಂತಹ ಸಮಾಜ ಸೇವೆ, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಬಹುಶಃ ಈ ಒಂದು ಸಂದರ್ಭ ಸಾಕಾಗಲು, ಇನ್ನಷ್ಟೊಂದು ಕೆಲಸಗಳನ್ನು ಮಾಡಿದರೆ ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಣ, ಸ್ಮರಿಸೋಣ ಅಂತ ಹೇಳ್ತಾ, ಒಟ್ಟಾರೆ ಈ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ದೀರಿ, ನಿಮಗೂ ಕೂಡ ಧನ್ಯವಾದಗಳು ಸಂದೇಶ ಕಳುಹಿಸಿದ್ದಕ್ಕಾಗಿ ಅಂತ. ಇನ್ನೊಂದು ಸಂದೇಶ ತಗೊಳ್ತಾ ಇದ್ದೀನಿ, ಚಿತ್ರದುರ್ಗದಿಂದ ಪಂಡಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಕಳುಹಿಸಿರುವಂಥದ್ದು ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿಗೀತೆಗಳ ಜೊತೆಗೆ ರೈತರ ಸಲಹೆ, ರೈತರಿಗೆ ಸಲಹೆ ಮತ್ತು ಆರೋಗ್ಯ ಬಿಂದುವಿನಲ್ಲಿ ಒಳ್ಳೆ ಮಾಹಿತಿ ತಿಳಿದು ನೀವು ತಿಳಿಸಿದ ಭಾವಗೀತೆಗಳ ಸಾರಾಂಶದೊಂದಿಗೆ ಕೇಳ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆಗೆ 62 ದಿನಗಳ ಕಾವು ಪೆಂಗ್ವಿನ್ ಮಾಹಿತಿ ಕೇಳ್ತಾ ಕರ್ನಾಟಕ ಸಂಗೀತ ಕಾರ್ಯಕ್ರಮ ಕೇಳ್ತಾ ಇವತ್ತಿನ ಕಾರ್ಯಕ್ರಮಗಳು ಸುಗಮವಾಗಿ ಬರ್ತಾ ಇವೆ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದೀರಿ. ನಿಮಗೂ ಕೂಡ ಶುಭ ದಿನ, ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ಶುಭೋದಯ ಆಕಾಶವಾಣಿ ಹಿರಿಯರ ಬಗೆಗಿನ ಅದ್ಭುತ ನಲ್ನುಡಿ ಜೊತೆಗೆ ಹಲವು ಉತ್ತಮ ಚಿತ್ರಗೀತೆ ಭಾವಗೀತೆ ಬಗೆಗಿನ ಮಾಹಿತಿ ಪ್ರಸಾರ ಮಾಡಿದ ಹಾಗೂ ಉತ್ತಮ ನಿರೂಪಣೆ ಮಾಡಿದ ನಿಮಗೂ, ಎಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೂ, ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಜ್ಯೋತಿ ಗಿರೀಶ್ ತಕ್ಷಕ್ತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ಇನ್ನೂ ಸಂದೇಶಗಳಿದೆ ತಗೊಳ್ಳೋಣ. ಈಗ ಮತ್ತೊಂದು ಹಾಡನ್ನು ಕೇಳೋಣ, ಏರ್ಲಿಫ್ಟ್ ಚಿತ್ರದಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಮುಂದಿನ ಸಂದೇಶ ಶುಭ ಮುಂಜಾನೆ ದ್ಯಾಮಲಂಬಿಕಾ ಮೇಡಮ್ ಅವರಿಗೆ. ಹೇಗಿದ್ದೀರಿ ಅಂತಿದ್ದೀರಿ? ನಾನು ಖಂಡಿತ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಮತ್ತು ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ ಮತ್ತು ಚಿತ್ರಗೀತೆಗಳು, ಹಾಗೆ ರಮಾನಂದ್ ಸರ್ ಅವರ ನುಡಿ, ಅವರ ಪ್ರತಿಯೊಂದು ಮಾತಿನಲ್ಲೂ ತುಂಬಾ ಅರ್ಥಪೂರ್ಣವಾಗಿತ್ತು ಮೇಡಮ್. ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿರುವ ಆಕಾಶವಾಣಿ ಚಿತ್ರದುರ್ಗ ನಿಲಯದ ಬಳಗದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಖಂಡಿತ ನಿಮಗೂ ಕೂಡ ಧನ್ಯವಾದಗಳು. ಸಂದೇಶವನ್ನು ಕಳುಹಿಸಿದ್ದೀರಿ, ಮೆಚ್ಚುಗೆ ಮಾತುಗಳನ್ನು ಆಡಿದ್ದೀರಿ, ಅದಕ್ಕೋಸ್ಕರ ಹಾಗೆ ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಅಂತ ಹೇಳ್ತಾ. ಇನ್ನು ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ನಿಂದ ಕಳುಹಿಸಿರುವಂತದ್ದು. ಶುಭೋದಯ ದ್ಯಾಮಲಂಬಿಕ ಎಂಎಸ್ ಮೇಡಮ್ ಅಂತಿದ್ದೀರಿ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ರಾಜಧಾನಿ ನವದೆಹಲಿಯ ಸ್ವಾಮಿನಾರಾಯಣ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಮತ್ತು ಭಕ್ತಿಗೀತೆಗಳು, ಹಾಗೆ 7:45 ಚಿತ್ರಗೀತೆ ಮತ್ತು 8:30 ಚಿತ್ರಗೀತೆಗಳು, ಹಾಗೆ ಪೆಂಗ್ವಿನ್ ಪಕ್ಷಿಯ ಬಗ್ಗೆ ನೀವು ನೀಡಿದ ವಿವರ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ಮತ್ತು 9:10 ಪ್ರಸಾರವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮಧುರವಾಗಿ ಮೂಡಿಬಂತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದ.

ಇನ್ನು ಹರಪನಹಳ್ಳಿಯಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು, ಮೇಡಮ್ ನಿಮ್ಮ ನಿರೂಪಣೆ ಚೆನ್ನಾಗಿದೆ ಮತ್ತು ಈ ದಿನದ ಮೂರು ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಪ್ರಸಾರ ಮಾಡಿದ್ದೀರಿ, ಹಾಗೆ ಈ ದಿನದ ನಲ್ಲುಡಿ ಒಳ್ಳೆಯ ನೀತಿ ಪಾಠದಂತೆ ಇತ್ತು. ಈಗಿನ ಯುವಕರು ತಂದೆ ತಾಯಿಗಳನ್ನು ಹೇಗೆ ನೋಡ್ತಾರೆ ಎಂಬುದನ್ನು ತುಂಬಾ ವಿವರವಾಗಿ ತಿಳಿಸಿದ್ದಾರೆ ಮತ್ತು ನಮ್ಮ ಯುವ ಪೀಳಿಗೆ ತಂದೆ ತಾಯಿಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾಕೆಂದ್ರೆ ಅವರು ಈ ಭೂಮಿಗೆ ಬಂದ ಮೇಲೆ ನಾವು ಬಂದಿರುವುದು, ಅವರು ಕಷ್ಟಪಟ್ಟು ಜೋಪಾನ ಮಾಡಿದ್ದಾರೆ, ನೆನಪು ಇರಬೇಕು. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಾಳಜಿಗಾಗಿ ಅಂತ ಹೇಳ್ತಾ ಶುಭೋದಯ ಆಕಾಶವಾಣಿ, ಶುಭ ದಿನ. ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಭಾವಗೀತೆ ರಚನೆ ಬಗ್ಗೆ ತಿಳಿಸಿದ ಮಾಹಿತಿ, ಹಿರಿಯರ ಪೋಷಣೆ ಬಗೆಗಿನ ಮಾಹಿತಿ ತುಂಬಾ ಮನೋಜ್ಞವಾಗಿತ್ತು. ಈ ಮಾಹಿತಿ ಪ್ರಸಾರ ಮಾಡಿದ ಆಕಾಶವಾಣಿ ಎಲ್ಲ ಸಿಬ್ಬಂದಿಗಳಿಗೂ, ನಿರೂಪಕರಿಗೆ, ತಂತ್ರಜ್ಞರಿಗೆ ತುಂಬಾ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇರೋದು ರಾಗಿತ್ತೇನೆ ಗಿರೀಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ಆಕಾಶವಾಣಿ ಚಿತ್ರದಲ್ಲಿ ಪ್ರಸಾರವಾಗ ದಿನಕ್ಕೊಂದು ಮಾಹಿತಿ, ದಿನಕ್ಕೊಂದು ಪ್ರಶ್ನೆ, ಅನಿಸಿಕೆ, ಅಭಿಪ್ರಾಯ ಹಾಗೂ ಮನರಂಜನೆ ಕಾರ್ಯಕ್ರಮ ಬಹಳ ಉಪಯುಕ್ತ ಮತ್ತು ಆಕರ್ಷಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಶ್ರೋತೃಗಳಿಗೆ ಜ್ಞಾನ, ಚಿಂತನೆ ಮತ್ತು ಮನರಂಜನೆ ಒಂದು ವೇದಿಕೆ ನೀಡುತ್ತೆ. ಪಕ್ಷಿಗಳಲ್ಲಿ ವಿಶೇಷವಾಗಿ ಗಮನ ಸೆಳೆದ ಉದಾಹರಣೆ ಎಂದರೆ ಪೆಂಗ್ವಿನ್. ಈ ಪಕ್ಷಿ ಮೊಟ್ಟೆಗೆ ಕಾವು ಕೊಡುವ ಸಮಯದಲ್ಲಿ ಗಂಡು ಪೆಂಗ್ವಿನ್ ಆಹಾರ ಸೇವಿಸದೆ ಸುಮಾರು 2 ತಿಂಗಳಿಗೂ ಹೆಚ್ಚು ಕಾಲ ಉಪವಾಸದಲ್ಲಿರುತ್ತೆ. ಅಂಟಾರ್ಟಿಕಾದ ತೀವ್ರ ಚಳಿಯಲ್ಲಿ ಮೊಟ್ಟೆಯನ್ನು ಕಾಲಿನ ಮೇಲೆ ಇಟ್ಟು ದೇಹದ ಉಷ್ಣತೆಯಿಂದ ರಕ್ಷಿಸುವುದು ಇದರ ವಿಶೇಷತೆ. ಇಂತಹ ಆಸಕ್ತಿದಾಯಕ ಮಾಹಿತಿಗಳು ಕೇಳುವವರಿಗೆ ಜ್ಞಾನ ಹೆಚ್ಚಿಸುವುದರ ಜೊತೆಗೆ ಪ್ರಕೃತಿಯ ಬಗ್ಗೆ ಗೌರವ ಕೂಡ ಹೆಚ್ಚಿಸುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದೀರಿ, ಮೆಚ್ಚಿದ್ದಕ್ಕಾಗಿ ಅಂತ ಹಾಗೆ ಸಂದೇಶ ಕಳುಹಿಸಿದ್ದಕ್ಕಾಗಿ. ಬೆಳಗಿನ ಶುಭೋದಯ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಶೋಭಾ ಅವರು ಯೋಗ ಶಿಕ್ಷಕಿ ಜೆಸಿಆರ್ ಬಡಾವಣೆ ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಮೇಡಮ್, ಸುಂದರವಾದ ಕಾರ್ಯಕ್ರಮ. ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಕಳುಹಿಸಿದ್ದಾರೆ. ಓಕೆ, ಸುಂದರವಾದ ಸಂದೇಶಕ್ಕೆ ಧನ್ಯವಾದ. ನಮಸ್ತೆ, ಶುಭ ಮುಂಜಾನೆ ಮೇಡಮ್, ನಾವು ಸಹ ರೇಡಿಯೋ ಕಾರ್ಯಕ್ರಮಗಳಿಗೆ ಕಿವಿಯಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ. ಓಕೆ, ಸದಾ ಹೀಗೆ ಕಿವಿಯಾಗಿರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಉಪಯೋಗ ಮಾಡ್ಕೊಳ್ಳಿ. ಮನರಂಜನೆ ಮಾಹಿತಿ ಎಲ್ಲವನ್ನು ಒಳಗೊಂಡ ಕಾರ್ಯಕ್ರಮಗಳು ನಿಮಗೋಸ್ಕರ ಅಂತ ಹೇಳ್ತಾ ಸ್ನೇಹಿತರೆ, ಇದೀಗ ಹಾಗೆ ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳು. ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 10:15. ಇದೀಗ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತತೆಗೆ ಇರುವ ಸೇವೆಗಳು. ಭಾಗವಹಿಸುತ್ತಾರೆ ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಮತ್ತು ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಂಎಸ್ ದ್ಯಾಮಲಾಂಬಿಕಾ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141917272. ದೂರವಾಣಿ ಸಂಖ್ಯೆ 29564, ಎಸ್ಟಿಡಿ ಕ್ರಮಾಂಕ 081194.
1: ಕೆಳಗರೆ ನಮಸ್ಕಾರ. ಇವತ್ತಿನ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಹೌದು, ನಾವಿವತ್ತು ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಾ ಇರೋದು. ಹೌದು, ನಮ್ಮ ಜೊತೆ ಇವತ್ತು ಏನು ಒಂದು ರೂಢಿಗತವಾಗಿ ನಾವು ಡಾಕ್ಟರ್ ಇರ್ತಾ ಇದ್ರು, ಪ್ರತಿ ಸಾರಿ ಡಾಕ್ಟರ್ ಇಲ್ಲ ಆದ್ರೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ಹಾಗೆ ನಾವು ತಂಬಾಕಿನ ಬಗ್ಗೆ ಮಾತಾಡ್ತಾ ಇರುವಂತದ್ದು, ತಂಬಾಕು ವ್ಯಸನ ಮುಕ್ತ ಸಮಾಜ ಆಗ್ಬೇಕು ಅನ್ನುವಂಥದ್ದು. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವಂತಹ ಸೇವೆಗಳು ಏನೆಲ್ಲ ಅಂತ ಹೇಳಿ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಕೊಡ್ತಾರೆ, ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾರೆ. ಜಿಲ್ಲಾ ಆಪ್ತ ಸಲಹೆಗಾರರಾದ ಪ್ರಭುದೇವ್ ಬಿಎಂ ಅವರು ಮತ್ತು ಸಮಾಜ ಕಾರ್ಯಕರ್ತರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ಪ್ರಭುದೇವ್ ಬಿಎಂ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ತಿಪ್ಪೇಸ್ವಾಮಿ ಅವರಿಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು, ಮೇ 31 ತಂಬಾಕು ನಿಷೇಧ ದಿನದ ಆಚರಣೆ ಹಿನ್ನೆಲೆಯಲ್ಲಿ ನಾವು ಈ ತಂಬಾಕಿನ ಬಗ್ಗೆ ಅರಿವು ಅನ್ನುವಂಥದ್ದು ವರ್ಷ ಪೂರ್ತಿ ಬೇಕಾಗುತ್ತೆ, ಎಷ್ಟು ಮಟ್ಟಿಗೆ ಇದೊಂದು ಪಿಡುಗಾಗಿ ಕಾಡ್ತಾ ಇದೆ ಅಂತ. ಹೌದು, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥದ್ದು ಗೊತ್ತಿದೆ, ಏನೆಲ್ಲ ಸಮಸ್ಯೆನ ಒಡ್ಡುತ್ತೆ ಅನ್ನುವಂಥದ್ದು ಗೊತ್ತು. ಆದರೆ ಒಳಗಾಗ್ಬಿಟ್ಟಿರ್ತಾರೆ ಆ ಒಂದು ತಂಬಾಕು ಸೇವನೆಗೆ, ಹೇಗೋ ಅದು ಸಮಯ ಸಂದರ್ಭ ಅವರನ್ನು ಯಾಕೆ ಆ ರೀತಿಯಾಗಿ ಆ ಒಂದು ವ್ಯಸನಕ್ಕೆ ಒಳಗಾಗೋ ಹೋಗಿ ಮಾಡ್ತು ಅನ್ನುವಂಥದ್ದು ಗೊತ್ತಿರಲ್ಲ, ಆದರೂ ಕೂಡ ಒಳಗಾಗಿರ್ತಾರೆ. ಅದನ್ನು ಹೊರಗಡೆ ಕರ್ಕೊಂಡು ಬರುವಂಥದ್ದು ಸಮಾಜದ ಜವಾಬ್ದಾರಿ ಕೂಡ. ಹೌದು, ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ನೀವು ಕೂಡ ಅದರ ಒಂದು ಭಾಗ ಆಗಿದ್ದೀರಿ. ಹೇಳಿ, ಈ ಒಂದು ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವಂಥ ಸೇವೆಗಳು, ಆರೋಗ್ಯ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದೆ, ಹಾಗೆ ನೀವು ಮೇ 31 ಏನ ಮಾಡಿದ್ರಿ, ಜೊತೆ ಮುಂದೆ ಈ ವರ್ಷ ಪೂರ್ತಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ.
2: ಹಾ ಮೇಡಮ್, ಇವತ್ತು ನಾವು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಒಂದು ಕಾರ್ಯಕ್ರಮದಡಿಯಲ್ಲಿ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಅದರಲ್ಲೂ ಕೂಡ ಪ್ರತಿ ವರ್ಷದಂತೆ ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಈ ಜಾಥಾ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಜಾಗೃತಿಯನ್ನು ಮೂಡಿಸ್ತೇವೆ. ಅದು ಕೂಡ ಈ ಯೂತ್ಸ್ ಅಲ್ಲಿ ಯುವಕರನ್ನ ದೃಷ್ಟಿಯಾಗಿ ಇಟ್ಕೊಂಡು, ಜೊತೆಗೆ ವ್ಯಸನಿಗಳನ್ನ ಸಾಕಷ್ಟು ನಾವು ಜಾಥಾ ಮಾಡುವಾಗ ಎಲ್ಲರೂ ಕೂಡ ನಮ್ಗೆ ಸಿಗ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಜಾಗೃತಿ ಆಗ್ಲಿ, ಅರಿವು ಬರ್ಲಿ, ಆ ನಿಟ್ಟಿನಲ್ಲಿ ಅವರನ್ನ ತ್ಯಜಿಸ್ಲಿಕ್ಕೆ ಮನಸ್ಸು ಮಾಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಸೊ ಜಿಲ್ಲಾ ಮಟ್ಟದಲ್ಲಿ ನಾವು ನಿನ್ನೆ ಒಂದು ಜಾಥಾ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಸುಮಾರಷ್ಟು ಈ ವಿವೇಕಾನಂದ ನರ್ಸಿಂಗ್ ಕಾಲೇಜ್ ಬಸಪ್ಪ ಆಸ್ಪತ್ರೆಯಿಂದ ಹಿಡಿದು ತುರುನೂರು ರಸ್ತೆ ರೆಡ್ಡಿ ಚೌಟ್ರಿವರೆಗೂ ಕೂಡ ಜಾಥಾದಲ್ಲಿ ಸುಮಾರು 400-500 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅದನ್ನ ಚಾಲನೆಯನ್ನು ಮಾಡಿದರು. ಸಾಕಷ್ಟು ಜನ ಅದರ ಒಂದು ಅರಿವನ್ನ ಪಡ್ಕೊಂಡ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ವರ್ಷದ ಒಂದು ಸ್ಲೋಗನ್ ಧ್ಯೇಯ ವಾಕ್ಯ ಅಂತ ಹೇಳಿದ್ರೆ, ಆಕರ್ಷಣೆಯನ್ನ ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನ ಎದುರಿಸುವುದು ಅಂತ ಹೇಳಿದೆ. ಸೊ ಅಂತ ಹೇಳಿದ್ರೆ ಇವತ್ತು ಸುಮಾರಷ್ಟು ತಂಬಾಕು ಕಂಪನಿಗಳು ಆಕರ್ಷಣೆಯನ್ನ ಮಾಡ್ತವೆ ಯೂತ್ಸ್ ಅನ್ನ. ಸೊ ಒಂದು ಪಾಕೆಟ್ ಕಲರ್ ಇಂದ ಹಿಡಿದು ಆಮೇಲೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಅದರಲ್ಲಿ ಇನ್ವಾಲ್ವ್ ಜಾಹೀರಾತು ಮಾಡೋ ಮೂಲಕ, ಸೊ ಹಾಗಾಗಿ ಯುವಕರು ತುಂಬಾ ಅತಿ ಹೆಚ್ಚಾಗಿ ಅಟ್ರಾಕ್ಷನ್ ಹಾಕುವಂಥದ್ದು. ಸೊ ಅದನ್ನ ನಾವು ಬಹಿರಂಗಪಡಿಸುವಂಥದ್ದು ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ, ವ್ಯಸನಿಗಳಲ್ಲಿ ಅದರ ಒಂದು ಜಾಗೃತಿ

0: ಯನ್ನ ಮೂಡಿಸಿ ಸೊ ಅದರಿಂದ ಅವರು ಹೊರಗೆ ಬರಲಿಕ್ಕೆ ನಮ್ಮಲ್ಲಿ ಜಿಲ್ಲಾದ್ಯಂತ ಕೂಡ ಜಿಲ್ಲಾ ಆಸ್ಪತ್ರೆಯಿಂದ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಮತ್ತೆ ಸಬ್ ಸೆಂಟರ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಆರೋಗ್ಯ ಅಧಿಕಾರಿಗಳಿದ್ದಾರೆ ಸೊ ಅಲ್ಲಿವರೆಗೂ ಕೂಡ ಸೇವೆಯನ್ನು ನಾವು ನೀಡ್ತಾ ಇದ್ದೇವೆ. ಸೊ ಯಾರು ಒಪ್ಕೊಂಡು ನಾವು ಬಿಡ್ತೀವಿ ನಮಗೆ ಸಮಸ್ಯೆ ಆಗಿದೆ ಅಂತ ಬರ್ತಾರಂತ ಎಲ್ಲರಿಗೂ ಕೂಡ ಮನವೊಲಿಸಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ.
1: ಈಗ ಸಮಾಜ ಸೇವಾ ಕಾರ್ಯಕರ್ತರಾಗಿ ತಿಪ್ಪೇಸ್ವಾಮಿ ಅವರ ಜವಾಬ್ದಾರಿ ಏನೆಲ್ಲ ಇರುತ್ತೆ?
2: ಮೇಡಮ್, ನಮ್ಮ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ಜಿಲ್ಲಾದ್ಯಂತ ಇರತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದು ಜಾಗೃತಿ ಕಾರ್ಯಕ್ರಮ ಅಂತೇಳಿ, ಅದರಲ್ಲಿ ನಮ್ಗೆ ವರ್ಷಕ್ಕೆ 100 ಶಾಲೆಗಳ ಒಂದು ಟಾರ್ಗೆಟ್ ಇರತಕ್ಕಂಥದ್ದು, ಅದರಲ್ಲಿ ಒಂದು 20 ಕಾಲೇಜಸ್ ಇರುತ್ತೆ, ಒಂದು 80 ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಇರ್ತಕ್ಕಂಥದ್ದು. ಆ ಶಾಲೆಗಳಲ್ಲಿ ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಪ್ರತಿಜ್ಞೆ ಮಾಡಿಸ್ತೀವಿ, ಜೊತೆಗೆ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನಿರ್ತಾರಲ್ಲ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತೀವಿ ಮೇಡಮ್. ಅಲ್ಲಿ 9 ಜನ ಅಥವಾ 11 ಜನ ಒಂದು ಕಮಿಟಿ ಮಾಡುವಂಥದ್ದು. ನಾವು ಪದೇ ಪದೇ ಶಾಲೆಗಳಿಗೆ ಭೇಟಿ ನೀಡಲಿಕ್ಕಾಗಲ್ಲ, ಹಾಗಾಗಿ ಒಂದು ಕಮಿಟಿ ಮೂಲಕ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದು ರುಟೀನ್ ಆಗಿ ಕೆಲಸ ನಡ್ಕೊಂತ ಹೋಗ್ತಾ ಇರಬೇಕು. ಈಗ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥದ್ದು, ಎಷ್ಟೋ ಮಕ್ಕಳು ಕುಟುಂಬದಿಂದನೇ ಸ್ವಲ್ಪ ಹ್ಯಾಬಿಟನ್ನು ಕಲ್ತ್ಕೊಂಡ್ಬರೋಂಥವು ಇದ್ದಾವೆ. ಮನೆಯಲ್ಲಿ ಬೀಡಿ ಸೇದರ್ ಇರ್ತಾರೆ, ಗುಟ್ಕಾ ತಿನ್ನುವಂಥವ್ರು ಇರ್ತಾರೆ, ಮಕ್ಕಳು ಕೂಟನ ತರ್ಸ್ಕೊಂಡು ತಿನ್ನುವಂಥ ಪೇರೆಂಟ್ಸ್ಗಳು ಇರ್ತಾರೆ, ಆ ಮೂಲಕ ಅವರು ಅಡ್ಡದಾರಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಅವ್ರ ಕಡೆಯಿಂದ ತಮ್ಮ ಪೇರೆಂಟ್ಸ್ಗಳಿಗೆ ಮಾಹಿತಿ ರೀಚ್ ಆಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಶಾಲೆಗಳಲ್ಲಿ ಹೋಗಿ ನಾವು ಮಾಹಿತಿ ನೀಡಿದ ಮೇಲೆ ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಈ ತಂಬಾಕು ಬಿಡ್ರಿ ಬಿಡ್ರಿ ಅಂತ ನಾವು ಹೇಳೋದಷ್ಟೇ ಅಲ್ಲ, ಬಿಡಲಿಕ್ಕೂ ಕೂಡ ನಾವು ಸಪೋರ್ಟ್ ಮಾಡುವಂಥದ್ದು. ನಮ್ಮ ಜಿಲ್ಲಾದ್ಯಂತ ಮೊದಲಿಗೆ ನಮ್ಮ ಸ್ಟೇಟಲ್ಲೇ ಫಸ್ಟಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 11 ಸಮುದಾಯ ಆರೋಗ್ಯ ಕೇಂದ್ರಗಳಿದೆ ಮೇಡಮ್. ಅಲ್ಲೆಲ್ಲ ಕಡೆಯಿಂದ ಕೂಡ ದಂತ ವೈದ್ಯರಿದ್ದಾರೆ, ಅವರ ಮೂಲಕ ಕೌನ್ಸಿಲಿಂಗ್ ಕೊಡಿಸುವಂಥದ್ದು ಮತ್ತು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು, ಅದನ್ನು ಹೊರತುಪಡಿಸಿ 5 ತಾಲೂಕು ಹಾಸ್ಪಿಟ್ಲ್ಗಳಿದ್ದಾವೆ. ಆ ತಾಲೂಕು ಹಾಸ್ಪಿಟ್ಲಲ್ಲೂ ಕೂಡ ಡೆಂಟಿಸ್ಟ್ ಇದ್ದಾರೆ, ಅವರು ಕೂಡ ಬಂದಿರತಕ್ಕಂಥ ಟೊಬ್ಯಾಕೋ ಯೂಸರ್ಸ್ ಯಾರೇ ಬರಲಿ ಅವರಿಗೊಂದು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಅವರಿಗೊಂದು ಮಾಹಿತಿ ನೀಡಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ನಮ್ಮ ಜಿಲ್ಲಾಸ್ಪತ್ರೆ ಇದೆ, ಜಿಲ್ಲಾಸ್ಪತ್ರೆಯಲ್ಲಿ ರೂಮ್ ನಂಬರ್ 47, ಇದು ಆಗಸ್ಟ್ 25, 2018 ಸ್ಟಾರ್ಟ್ ಮಾಡಿರುವಂಥದ್ದು. ಈ ನಮ್ಮ ಫಸ್ಟ್ ಫ್ಲೋರಲ್ಲಿ 47 ರೂಮಲ್ಲಿ ಇರ್ತಕ್ಕಂಥದ್ದು ಸೌಲಭ್ಯ ಕೊಡುವಂಥದ್ದು NCD ಕ್ಲಿನಿಕ್ ಪಕ್ಕದಲ್ಲೇ ಇದೆ. ಅಲ್ಲಿಗೆ ಯಾರೇ ಪೇಷಂಟ್ ಬಂದರೂ ಕೂಡ ನಾವು ಕುಂದಿರಿಸ್ಕೊಂಡು ಅವ್ರ ಹತ್ರ ಮಾತಾಡಿ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಇದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಬಗ್ಗೆ ಅವರಿಗೆ ತಿಳಿಸ್ಕೊಟ್ಟು ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು, ಜೊತೆಗೆ ಅವ್ರು ಬರಲಿಲ್ಲ ಅಂದರೂ ಕೂಡ ಅವ್ರ ಫೋನ್ ನಂಬರ್ ತೊಗೊಂಡಿರ್ತೀವಿ, ಫೋನ್ ಮೂಲಕನೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅವ್ರು ಫಾಲೋಅಪ್ ಮಾಡ್ತಕ್ಕಂಥದ್ದು, ಮತ್ತೆ ಕನ್ವಿನ್ಸ್ ಮಾಡಿ ಮತ್ತು ಹಾಸ್ಪಿಟ್ಲಿಗೆ ಬರೋ ಥರ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸತತವಾಗಿ ಕೊಡೋದನ್ನು ಮಾಡ್ತಾ ಈ ಆದಷ್ಟು ತಂಬಾಕಿನಿಂದ ಹೊರಗೆ ಬರಲಿಕ್ಕೆ ಸಪೋರ್ಟ್ ಮಾಡೋದ್ ಮಾಡ್ತಾ ಇದ್ದೀವಿ ಮೇಡಮ್. ಲಾಸ್ಟ್ ನಮ್ಮದು 25-26 ಸಾಲಲ್ಲಿ ಸುಮಾರು 10,700 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರುವಂಥ, ಟ್ರೀಟ್ಮೆಂಟ್ ಮೀನ್ಸ್ ಕೌನ್ಸಿಲಿಂಗ್ ಮಾಡಿರುವಂಥದ್ದು. ಅದರಲ್ಲಿ ಕೆಲವರಿಗೆ ಇಂಟ್ರೆಸ್ಟೆಡ್ ಇರೋಂಥವ್ರಿಗೆ ನಮಗೆ ಟ್ಯಾಬ್ಲೆಟ್ಸ್ ಬೇಡ ಸರ್ ನಾವು ಹಂಗೆ ಬಿಟ್ಬಿಡ್ತೀವಿ ಅನ್ನೋರಿಗೆ ಜಸ್ಟ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಫಾಲೋಅಪ್ ಮಾಡ್ತಾ ಇರ್ತೀವಿ. ನನಗೆ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸುಮಾರು 4-5 ಸಲ ಟ್ರೈ ಮಾಡಿ ಕೈ ಬಿಟ್ಬಿಡಿ ಬಿಡೋಕ್ಕಾಗ್ತಿಲ್ಲ ಅನ್ನೋರಿಗೆ ನಿಕೋಟೆಕ್ಸ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ ಮೇಡಮ್, ನಮಗೆ 4 mg ಮತ್ತು 2 mg. ಅದರಲ್ಲಿ ಹೆವಿ ಅಡಿಕ್ಷನ್ ಇರೋಂಥವ್ರಿಗೆ 4 mg ಕೊಡ್ತೀವಿ, ಸ್ವಲ್ಪ ಟೈಮ್ ಪಾಸ್ಗೆ ಏನೋ ಯೂಸ್ ಮಾಡೋಂಥವ್ರಿಗೆ 2 mg ಕೊಡುವಂಥದ್ದು. ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಅವರಿಗೆ ಫಾಲೋಅಪ್ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡುವಂಥದ್ದು. ಲಾಸ್ಟ್ ಇಯರಲ್ಲಿ ಸುಮಾರು ಒಂದು 80 ಜನ ಇದರಿಂದ ಹೊರಗಡೆ ಬಂದಿದ್ದಾರೆ ಮೇಡಮ್.
1: ಒಂದು ಆಶಾವಾದಿಯಾಗಿ ನೋಡಬಹುದು ನಾವು ಅನ್ನುವಂಥದ್ದು.
2: ಹೌದು,
1: ನೀವು ಮಧ್ಯದಲ್ಲಿ ಹೇಳಿದ್ದು ಡೆಂಟಿಸ್ಟ್ ಬರ್ತಾರೆ ಅಂತ ಹೇಳಿ, ಪ್ರಭುದೇವರು ಡೆಂಟಿಸ್ಟ್ ಯಾಕೆ ಅಂತ? ಈಗ ಬಾಯಿ ಕ್ಯಾನ್ಸರ್ ಅನ್ನುವಂಥದ್ದು ಗೊತ್ತು, ಅದ್ರ ಜೊತೆಗೆ ದೇಹದ ಬೇರೆ ಬೇರೆ ಅಂಗಗಳಿಗೂ ಈ ತಂಬಾಕು ಸೇವನೆ ಅನ್ನುವಂಥದ್ದು ತನ್ನ ಒಂದು ಪ್ರಭಾವವನ್ನು ಬೀರುತ್ತೆ, ದುಷ್ಪರಿಣಾಮವನ್ನು ತೋರುತ್ತೆ. ಈಗ ಡೆಂಟಿಸ್ಟ್ ಯಾಕೆ ಅಂತ?
0: ಯಾಕೆ ಅಂತ ಹೇಳಿದ್ರೆ ಮೇಡಮ್, ಬಹಳ ಮುಖ್ಯವಾಗಿ ಈ ತಂಬಾಕು ವ್ಯಸನಗಳಲ್ಲಿ ನಾವು ಬಹಳ ಬೇಗ ಒಳಗಾಗ್ತಕ್ಕಂಥದ್ದು ಈ ಮೌತ್ ಅಲ್ಸರ್ಸ್, ಬಾಯಿನಲ್ಲಿನೇ ಕ್ಯಾನ್ಸರ್ ಆಗುವಂಥದ್ದು. ಈ ಪಾನ್ ಪರಾಗ್ ಏನು ಬರುತ್ತೆ ಮೇಡಮ್, ಗುಟ್ಕಾ, ಸೊ ಪಾನ್ ಮಸಾಲ, ಇವಾಗ ಪಾನ್ ಮಸಾಲ ಮತ್ತು ತಂಬಾಕು ಎರಡು ಮಿಕ್ಸ್ ಮಾಡಿ ಹಾಕ್ತಾರಲ್ಲ, ಸೊ ಅದರಲ್ಲಿ ಮೇಜರಾಗಿ ಮೊದಲು ಕಾಣಿಸ್ಕೊಳ್ಳೋದೇ ಅವರಿಗೆ ಬಾಯಲ್ಲಿ ಈ ಹುಣ್ಣುಗಳಾಗೋದು, ಗಾಯ ಆಗೋದು, ವೈಟ್ ಪ್ಯಾಚಸ್ ಆಗುತ್ತೆ, ರೆಡ್ ಪ್ಯಾಚಸ್ ಆಗುತ್ತೆ, ಅವರಿಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ಹಲ್ಲಿನ ಸಮಸ್ಯೆಗಳು ಬರ್ತದೆ. ಸೊ ಇವೆಲ್ಲ ಸಮಸ್ಯೆಗಳು ಇನ್ನ ಕೆಲವು ಜನ ಏನ್ ಮಾಡ್ತಾರೆ ಮೇಡಮ್ ಅಂತ ಹೇಳಿದ್ರೆ, ಸೊ ಕೆಲವು ವ್ಯಸನಿಗಳು ಈ ಹಲ್ಲು ನೋವಾಗಿದೆ, ಈ ತಂಬಾಕು ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ ಕೂಡ ಬಹಳಷ್ಟು ಜನ ಈ ಹಳ್ಳಿಗಳಲ್ಲಿ ಅದು ರೂಢಿಯಾಗಿ ಆ ರೀತಿ. ಸೊ ಹಾಗಾಗಿ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇವರು ಮೊದಲು ಯಾರೇ ಪೇಷಂಟ್ ವ್ಯಸನಿಗಳಿದ್ರೆ ಅಲ್ಲಿಗೆ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಸೊ ಆ ಮೂಲಕ ಅವ್ರನ್ನ ಐಡೆಂಟಿಫೈ ಮಾಡಬಹುದು ಯಾವ ರೀತಿಯಾದ ತೊಂದರೆ ಇದೆ ಅವರಿಗೆ, ಹುಣ್ಣಾಗಿದೆ, ಕ್ಯಾನ್ಸರ್ ಆಗಿದೆಯೋ. ಸೊ ಅವ್ರನ್ನ ಫರ್ದರ್ ಎಲ್ಲಿ ಹೈಯರ್ ಸೆಂಟರ್ಗೆ ರೆಫರ್ ಮಾಡಲಿಕ್ಕೆ. ಸೊ ಆದ್ದರಿಂದ ನಮ್ಮ ಇಲಾಖೆಯಡಿಯಲ್ಲಿ ಸೊ ನಮ್ಮ

0: ಒಂದು ರಾಜಮಠದ ಆದೇಶದ ಅನ್ವಯ ನಾವು ಅವ್ರನ್ನ ದಂತವೈದ್ಯರಿಗೆ ತರಬೇತಿಯನ್ನು ಕೊಟ್ಟು ಸೊ ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡುವಂಥದ್ದು, ಅವ್ರಿಗೆ ನಿಕೋಟಿನ್ ಗಮ್ಸ್ ಕೊಡುವಂಥದ್ದು, ಡಿಪೆಂಡ್ ಅಪಾನ್ ವ್ಯಸನಿಗಳು ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ತಾರೆ ಆ ಪ್ರಮಾಣದಲ್ಲಿ ಅವರಿಗೆ ಈ ಚಿಕಿತ್ಸೆಯನ್ನು ಕೊಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ದಂತವೈದ್ಯರನ್ನೇ ಆಯ್ಕೆ ಮಾಡಿರುವಂಥದ್ದು.
1: ಈ ರಾಜ್ಯ ತಂಬಾಕು ನಿಯಂತ್ರಣ ಘಟಕ ಇದರ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ
0: ಮೇಡಮ್. ಇದರಲ್ಲಿ ನಮ್ಮ ರಾಜ್ಯ ತಂಬಾಕು ನಿಯಂತ್ರಣ ಕೋಶ, ಇದರಲ್ಲಿ ಮೆಂಬರ್ ಸೆಕ್ರೆಟರಿ ಅಂತೇಳಿ ನಮ್ಮ ಜಂಟಿ ನಿರ್ದೇಶಕರು ವೈದ್ಯಕೀಯ ಸೊ ರಾಜ್ಯಮಟ್ಟದಲ್ಲಿ ಅವರು ಇರ್ತಾರೆ. ಅವರು ನಮ್ಮ ಒಂದು ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಪ್ರತಿಯೊಂದು 31 ಜಿಲ್ಲೆಗಳೇನಿದೆ ಅದನ್ನು ಮಾನಿಟರ್ ಮಾಡುವಂಥದ್ದು, ನಮಗೆ ತರಬೇತಿಗಳನ್ನು ಕೊಡುವಂಥದ್ದು, ಸಭೆಗಳನ್ನು ಮಾಡುವಂಥದ್ದು ಅವರು ಇರ್ತಾರೆ ರಾಜ್ಯ ಮಟ್ಟದಲ್ಲಿ. ಜೊತೆಗೆ ಅವರ ಅಡಿಯಲ್ಲಿ ಒಬ್ಬರು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಂತೇಳಿ, ಸೊ ಅವರು ಇದನ್ನೇ ಇದೇ ಕಾರ್ಯಕ್ರಮವನ್ನೇ ನಮ್ಮದು ಕಾರ್ಯಕ್ರಮವನ್ನು ಮಾನಿಟರ್ ಮಾಡುವಂಥದ್ದು. ಸೊ ಅವರು ಡಾಕ್ಟರ್ ರಜನಿ ಮೇಡಮ್ ಅಂತೇಳಿ ಕೂಡ ಇದ್ದಾರೆ ರಾಜ್ಯ ಮಟ್ಟದಲ್ಲಿ. ಸೊ ಇದು ಮತ್ತೆ ನಾವು ಜಿಲ್ಲಾ ಮಟ್ಟಕ್ಕೆ ಬಂದಾಗ ಇದರಲ್ಲಿ ನಮ್ಮ ಡಿ ಎಚ್ ಓರು ಮೆಂಬರ್ ಸೆಕ್ರೆಟರಿ, ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಇಲ್ಲಿವರೆಗೂ ಇತ್ತು. ಸೊ ಈಗ ಕಳೆದ ವರ್ಷ ಒಂದು ಸ್ವಲ್ಪ ಚೇಂಜಸ್ ಆಗಿ ಜಿಲ್ಲಾ ಜಾರಿ ಅಧಿಕಾರಿಗಳು ಅಂತೇಳಿ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿಗಳು. ಸೊ ಅದರಡಿಯಲ್ಲಿ ಒಬ್ಬರು ಜಿಲ್ಲಾ ಸಲಹೆಗಾರರು, ಒಬ್ಬರು ಸಮಾಜ ಕಾರ್ಯಕರ್ತರು, ಒಬ್ಬರು ಕಂಪ್ಯೂಟರ್ ಆಪರೇಟರ್ ಅಂತೇಳಿ ಈ ಥರ ವ್ಯವಸ್ಥೆ ನಮ್ಮಲ್ಲಿ ಇದೆ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕೂಡ.
1: ಓಕೆ ಓಕೆ, ಕೇಳುಗರೆ ನೀವು ಕೂಡ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಲ್ಲಿ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಇರುವಂತಹ ಸೇವೆಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9444864023 ಹಾಗೆ ಮತ್ತೊಂದು ಸಂಖ್ಯೆ 9141970722. ಜೊತೆಗೆ ಲ್ಯಾಂಡ್ ಲೈನ್ ಕೂಡ ಲಭ್ಯ ಇದೆ, 2956649 ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ, ಇದಕ್ಕೆ ಒಳಗಾದವರೇ ಅಂತಲ್ಲ ನೀವು ಕೂಡ ಅರಿವು ಮೂಡಿದೆ, ನಿಮಗೆ ಪಕ್ಕ ಅಕ್ಕಪಕ್ಕ ನೋಡಿದವರಿಗೆ ಏನೆಲ್ಲ ಅರಿವು ಮೂಡಿಸಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ತಿಪ್ಪೇಸ್ವಾಮಿ ಅವರು ನೀವು ಹೇಳ್ತಾ ಇದ್ರಿ ಶಾಲಾ ಕಾಲೇಜುಗಳ ಹಂತದಲ್ಲಿ ಅಂತ, ಈ ಶಾಲಾ ಅಂದಾಗಲೇ ಒಂದಿಷ್ಟು ಗಾಬರಿ ಆಗುತ್ತೆ, ಈ ಹಂತದಲ್ಲೂ ಕೂಡ ನಾವು ಅರಿವು ಮೂಡಿಸುವಂತ ಆ ಒಂದು ದುಸ್ಥಿತಿಗೆ ಬಂದಿದ್ದೀವ ಅಂತ ಹೇಳಿ ಖಂಡಿತ ಒಂದು ಆತಂಕದ ವಿಷಯ. ಈ ಒಂದು ಶಾಲಾ ಕಾಲೇಜು ಹಂತದ ಯುವಕರನ್ನ ಹೊರತುಪಡಿಸಿ ಅಥವಾ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಕಾರ್ಮಿಕ ವರ್ಗ ಏನಿದೆ, ನಾನು ಮೊನ್ನೆ ಯಾವುದೋ ಒಂದು ಅಂಗಡಿ ಹತ್ರ ನಿಂತಿದ್ದೆ, ಏನೋ ಒಂದು ಕೆಲಸ ಇತ್ತು ಅಂತ, ಅಲ್ಲಿ ಬಂದಂತ ಎಷ್ಟೊಂದು ಜನ ಅವ್ರು ಕೇಳ್ತೆ, ಅವ್ ಏನೇನೋ ಹೆಸರುಗಳು ಹೇಳ್ತಾನೆ, ನಮ್ಗೆ ಅರ್ಥನೇ ಆಗೋದಿಲ್ಲ. ಅಂಗಡಿಯವ್ರಿಗೆ ಅರ್ಥ ಆಗುತ್ತೆ, ತಗೊಳ್ಳೋರಿಗೆ ಅರ್ಥ ಆಗುತ್ತೆ. ಅವ್ರು ಬಂದವರೆಲ್ಲ ಕೆಲವೊಂದು ಪ್ಯಾಕೆಟ್ಗಳನ್ನ ತಗೊಂಡು ಹೋಗ್ತಾ ಇದ್ರು, ಈ ತಂಬಾಕಿನ ಒಂದು ಅಂಶ ಇರುವಂತದ್ದು ಅನ್ನೋದು ಮಾತ್ರ ಗೊತ್ತಾಯ್ತು. ಆ ಕಾರ್ಮಿಕ ಇಲಾಖೆಯವರು, ಕಾರ್ಮಿಕ ವರ್ಗದವರು ಏನಿದ್ದಾರೆ, ಅವರನ್ನ ದೃಷ್ಟಿಕೋನದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಈ ಸಮಾಜ ಸೇವೆ ನಿಟ್ಟಿನಲ್ಲಿ?
2: ಮೇಡಮ್, ಕಾರ್ಮಿಕ ವರ್ಗ ವಿಚಾರಕ್ಕೆ ಬಂದಾಗ ಡ್ರೈವರ್ಗಳು ಇರ್ತಾರಲ್ಲ ಮೇಡಮ್, ಡ್ರೈವರ್ಗಳು, ಮತ್ತೆ ನಾವ್ಯಾರು ಕೆಲವು ಬಹಳ ನಾವು ನೋಡಿದಂಗೆ ಕೆಲವು ಗಾರೆ ಕೆಲಸ ಮಾಡೋದವ್ರು ಇರ್ಬೋದು, ಟೋಟಲ್ ಆಗಿ ಕಟ್ಟಡ ಕಾರ್ಮಿಕರು ಇರ್ಬೋದು, ಅಥವಾ ಕ್ಯಾಬ್ ಡ್ರೈವರು, ಬಸ್ ಯಾರೇ ಡ್ರೈವರ್ಗಳು ಇರ್ಬೋದು, ಅವ್ರ ಮೆಂಟಲ್ ಏನಪ್ಪ ಅಂದ್ರೆ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿದ್ದೆ ಬರುತ್ತೆ, ಇದನ್ನ ತಗೊಂಡ್ರೆ ಸ್ವಲ್ಪ ನಾವು ಆಕ್ಟಿವ್ ಆಗಿರ್ತೀವಿ, ನಿದ್ದೆ ಓಡಿಸ್ಬೋದು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲ ಇದು ಮುಂದೆ ನಮಗೆ ಮಾರಕ ಆಗುತ್ತೆ ಅಂತ ಹೇಳಿ. ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ತೀವಿ, ಎಷ್ಟೇ ಮೂಡಿಸಿದ್ರು ಲಾಸ್ಟ್ಗೆ ಅವ್ರು ಹೇಳೋದೇನು, ಕಂಪ್ನಿ ಬ್ಯಾನ್ ಮಾಡಿಸಿ ಅವನ್ನ ಬಿಟ್ಬಿಡ್ತೀವಿ. ಟೋಟಲ್ ಎಲ್ಲ ಒಂದು ಆನ್ಸರ್ ಅವ್ರದ್ದೇನಪ್ಪ ಅಂದ್ರೆ ಬ್ಯಾನ್ ಮಾಡೋದು. ಅವ್ರಿಗೆ ಗೊತ್ತಿಲ್ಲ ಈ ಕಂಪ್ನಿ ಮಧ್ಯೆ ಇದ್ದರ ಮಧ್ಯೆ ಮತ್ತೆ ಇಬ್ಬರು ನಡೆಯುವ ಕೂಸ್ ಬಡವಾಯ್ತು ಅನ್ನಂಗೆ, ಇದು ಬ್ಯಾನ್ ಆಗೋದು, ಆ ಪ್ರೊಸೆಸ್ ನಡೀತಾ ಇದೆ, ಲೇಟ್ ಆಗ್ಬೋದು ಆಗುತ್ತೆ, ಬಟ್ ಅಷ್ಟರೊಳಗೆ ಸುಮಾರು ಜನ ಅನಾರೋಗ್ಯಕ್ಕೆ ತುತ್ತಾಗ್ಬಿಡ್ತಾರೆ. ಮೇಡಮ್, ಲಾಸ್ಟ್ ಒಂದು ವರದಿ ನೋಡಿದೆ ನಾನು, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಬೆಂಗಳೂರಲ್ಲಿ, ಅಲ್ಲಿ ಡಾಕ್ಟರ್ ನವೀನ್ ಅಂತೇಳಿ ಅವರ ನಿರ್ದೇಶಕರು, ಅವರು ಒಂದು ಕೊಟ್ಟಿರೋ ವರದಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರಲ್ಲಿ 10,000 ಜನ ಕ್ಯಾನ್ಸರಿಂದ ಸತ್ತೋಗಿರುವಂಥದ್ದು, ಅದರಲ್ಲಿ ಸುಮಾರು ಪುರುಷರಲ್ಲಿ 52% ಈ ಟೊಬ್ಯಾಕೋ ಯೂಸರ್ಸ್ ಇದ್ದಾರೆ, ಮಹಿಳೆಯರಲ್ಲಿ ಬಂದರೆ 30.7% ಮಹಿಳೆಯರೇ ಇದ್ದಾರೆ, ಅಂದರೆ ಈ ಟೊಬ್ಯಾಕೋ ಯೂಸ್ ಮಾಡಿ ಕ್ಯಾನ್ಸರ್ ಬಂದಿರುವಂಥವ್ರು, ಅದರಲ್ಲಿ ಗರ್ಭಕಂಠದ ಕ್ಯಾನ್ಸರು, ಮತ್ತು ಅನ್ನನಾಳದ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಮತ್ತು ಲಂಗ್ಸ್ ಕ್ಯಾನ್ಸರು, ಇದರಿಂದನೇ ಸುಮಾರು ಜನ ಸಾವನ್ನಪ್ಪಿರುವಂಥದ್ದು. ಅದರಲ್ಲಿ ಸುಮಾರು 39,721 ಜನ ಪುರುಷರು ಕ್ಯಾನ್ಸರ್ಗೆ ಒಳಗಾಗಿರುವಂಥವ್ರು, 49,442 ಜನ ಮಹಿಳೆಯರು ಈ ಕ್ಯಾನ್ಸರ್ಗೆ ಒಳಗಾಗಿ ಆಮೇಲೆ ಸತ್ತಿರುವಂಥದ್ದು ಸುಮಾರು 10,000 ಜನ. ಈ ಒಂದು ಕ್ಯಾನ್ಸರಿಂದ ಎಫೆಕ್ಟ್ ಆಗಿರೋದ್ರಿಂದ ಟೊಬ್ಯಾಕೋದಿಂದನೇ ಜಾಸ್ತಿ. ನಾವು ಎಫ್ ಜಿ ಡಿ ಮಾಡ್ತೀವಿ ಮೇಡಮ್, ಇಲ್ಲಿ ಇಲ್ಲಿ ಆಟೋ ಸ್ಟ್ಯಾಂಡಲ್ಲಿ, ಬಸ್ ಸ್ಟಾಪಲ್ಲಿ, ಮತ್ತು ಎ ಪಿ ಎಂ ಸಿ ಕಡೆ, ಎಲ್ಲಿ ಒಟ್ಟು 10-10 ಜನ, ಇಲ್ಲಿ ಒಂದು 8 ಜನ ಗುಂಪು ಇರುತ್ತೋ ಅಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಮಾತಾಡಿಸ್ತೀವಿ. ಹೋಗಿ ಹೇಳಿದಾಗ ಎಲ್ಲರ ಆನ್ಸರ್ ಒಂದೇ, ಸರ್ ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡಿದ್ದೀರಾ, ಇದು ಬ್ಯಾನ್ ಮಾಡಿಸ್ಬಿಡಿ ಅಂತ. ಅದಕ್ಕೆ ನಾವು ಬ್ಯಾನ್ ಮಾಡಿಸೋದು ನಮ್ಮ ಕರ್ತವ್ಯ ಅಲ್ಲ, ಇದ್ರ ಬಗ್ಗೆ ಅರಿವನ್ನು ಮೂಡಿಸಿ ತಂಬಾಕಿಂದ ಹೊರಗಡೆ ಬರಬೇಕು. ಅವ್ರು ಏನು ಮಾಡ್ತಾರೆ ಮೇಡಮ್,

0: ಪ್ರತಿ ವರ್ಷ ನೋಡಿರುವುದು ಘೋಷವಾಕ್ಯ ಇದೆ, ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸ್ತಕ್ಕಂಥದ್ದು. ಆಕರ್ಷಣೆ ಅಂತ ಹೇಳಿದ್ರೆ ಆ ಪಾಕೆಟ್ ನೋಡಿದ್ರೆ ಸಾಕು, ತಗೊಂಡು ನೋಡ್ಬೇಕು ಅನ್ಸುತ್ತೆ. ಪಾಕೆಟ್ ಕೈಗೆ ಇಟ್ಕೊಂಡ ಮೇಲೆ ಒಳಗಡೆ ಏನಿದೆ ಅಂತ ಕ್ಯೂರಿಯಾಸಿಟಿ ಬರುತ್ತೆ. ನಮಗೆ ಒಂದೊಂದ್ಸರಿ ರೈಡ್ ಹೋದಾಗ ಪಾಕೆಟ್ ನೋಡ್ಬಿಟ್ರೆ ಏನಿದೆ ನೋಡ್ಬೇಕು ಅಂತ ನಮಗೆ ಅನ್ಸುತ್ತೆ, ಏನು ಇಷ್ಟೊಂದು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಯುವಕರನ್ನೇ ಮೈನ್ ಆಗಿ ಟಾರ್ಗೆಟ್ ಮಾಡೋದ್ರ ಮೂಲಕ ಫಿಲಮ್ ಹೀರೋಗಳನ್ನ ತಗೊಂಬಂದು ಅವರಿಗೆ ಜಾಹೀರಾತು ಕೊಡಿಸೋದ್ರ ಮೂಲಕ ಅಟ್ರಾಕ್ಟ್ ಮಾಡ್ತಾರೆ. ಫಿಲಮ್ ಹೀರೋಗಳ ಕರ್ಕೊಂಬರೋ ಉದ್ದೇಶನೇ ಅದು, ಅವ್ರ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಹಂಗಾಗಿ ಅವ್ರೇನು ಮಾಡ್ತಾರೆ, ನಮ್ಮ ಹೀರೋ ತಿಂತ ನಾನು ತಿನ್ಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಹೀಗಾಗಿ ಎಷ್ಟೋ ಜನ ಯುವಕರು ಅಡಿಕ್ಷನ್ ಆಗ್ತಕ್ಕಂಥದ್ದು ಅವರಲ್ಲಿರೋದು ಒಂದು ಮೂಢನಂಬಿಕೆ, ಇಂತಿಂದ್ರೆ ನಮ್ಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತೇಳಿ. ನಮ್ಮ ಸರ್ ಆಗಲೇ ಹೇಳಿದರು, ಈಗ ಅಲ್ಲಿ ನೋವು ಬಂದಾಗ ಮದು ಇಟ್ಕೊಂಡು, ಅಂಥ ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಭಾಳ ಬಂದಿದ್ದಾವೆ. ಕೇಳಿದೆ, ಒಬ್ಬ ಮಹಿಳೆ ಸುಮಾರು 6 ಪಾಕೆಟ್ ಮದು ತಿಂತಾರೆ ಒಂದಿನಕ್ಕೆ, ಇದು ಪ್ರಾಕ್ಟಿಕಲ್ ಆಗಿರುವಂಥದ್ದು. ಕೇಳಿದರೆ ಸರ್ ನನ್ನ ಫ್ರೆಂಡ್ ಯಾರೋ ಹೇಳಿದ್ರು ಮದು ತಿನ್ನೋದ್ರಿಂದ ಸ್ವಲ್ಪ ಅಲ್ಲಿ ನೋವು ಕಡಿಮೆ ಆಗುತ್ತೆ ಅಂತೇಳಿ. ಮೇಡಮ್ ಇನ್ನೊಂದು ನಿಕೋಟಿನ್ ಅಂತ ಇರುತ್ತೆ ತಂಬಾಕಿನ ಒಳಗಡೆ, ಅದನ್ನ ಹಾಕೊಂಡಾಗ ನಮಗೆ ಸ್ವಲ್ಪ ಮತ್ತು ಬರುತ್ತೆ, ಒಂಥರ ಮದ ಬರ್ತಕ್ಕಂಥದ್ದು. ಅದು ಬಂದಾಗ ಏನಾಗುತ್ತೆ, ಹೊಸಟು ಸ್ವಲ್ಪ ಗಟ್ಟಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಬಿಟ್ಟರೆ, ಮತ್ತೆ 2 hours ಬಿಟ್ಟರೆ, ಆ ನಿಕೋಟಿನ್ ಪವರ್ 2 hours ಇರುತ್ತೆ, ಅದು 2 hours ಆದ್ಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ, ಮತ್ತೆ ಪದೇ ಪದೇ ಇಟ್ಕೊಂಡಿರೋದು. ಹಂಗಾಗಿ ಅಡಿಕ್ಷನ್ ಆಗ್ಬಿಡ್ತಾರೆ ಅದಕ್ಕೆ. ಈ ಹಲ್ಲು ನೋವಿಗೆ ಬಂದು ತಂಬಾಕು ಪರಿಹಾರ ಅಲ್ಲ, ಇದಕ್ಕೆ ದಂತ ಚಿಕಿತ್ಸಕರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಲೇಟ್ ಆಗಿ ಮೌತ್ ಕ್ಯಾನ್ಸರ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅಲ್ಸರ್ ಎಲ್ಲ ಆಗಿ ಸಣ್ಣ ಸಣ್ಣ ಗಾಯಗಳಾಗುತ್ತೆ ಮೇಡಮ್, ಒಳಗಡೆ ವೈಟ್ ಪ್ಯಾಚಸ್ ರೆಡ್ ಪ್ಯಾಚಸ್ ಎಲ್ಲ ಆಗಿರುತ್ತೆ. ಆ ಸಣ್ಣ ಸಣ್ಣ ಗಾಯಗಳಾಗಿ ನೆಕ್ಸ್ಟ್ ಪ್ರೋಸೆಸ್ ಅಲ್ಸರ್, ಅಲ್ಸರ್ ಆಗ್ತಿದ್ದಂಗೆ ನೆಕ್ಸ್ಟ್ ಕ್ಯಾನ್ಸರ್. ನಮ್ಮ ಒಂದು ಕಿದ್ವಾಯಿ ಸಂಸ್ಥೆಯ ಒಂದು ರಿಪೋರ್ಟ್ ಪ್ರಕಾರ ಸುಮಾರು 50% ಜನ 3 or 4 ಸ್ಟೇಜಿಗೆ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅದರಲ್ಲಿ ಸುಮಾರು ಒಂದು 14% ಜನ ಮಾತ್ರ 1 or 2 ಸ್ಟೇಜಲ್ಲಿದ್ದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಕ್ಕಂಥದ್ದು. ಎಷ್ಟೋ ಸಾರಿ ಕ್ಯಾನ್ಸರ್ ಲಕ್ಷಣಗಳು ನಮಗೆ ಗೊತ್ತಾಗಲ್ಲ ಮೇಡಮ್, ಅದು ಒಳಗಡೆನೇ ಕೆಲಸ ಮಾಡ್ತಾ ಇರುತ್ತೆ. ಸ್ವಲ್ಪ ಏನಾದರೂ ಒಂದು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಬ್ರು ಮಾಸ್ಟ್ರು, ಅವರು ಸುಮಾರು ಭಾಳ ಅಡಿಕ್ಷನ್ ಆಗಿದ್ರು ಮೇಡಮ್ ಅವರೆಲ್ಲ, ಅವರಿಗೆ ಒಂದ್ಸರಿ ಜ್ವರ ಅಂತ ಏನಾದ್ರು ಬಂದಾಗ ಹಾಸ್ಪಿಟ್ಲಿಗೆ ಹೋದಾಗ ಅವರಿಗೆ ಕ್ಯಾನ್ಸರ್ ಕನ್ಫರ್ಮ್ ಆಗಿದೆ, ಬಯೋಪ್ಸಿ ರಿಪೋರ್ಟ್ ಅಲ್ಲಿ ಬಂದಿರೋ. ಅದು ಗೊತ್ತಾಗಿ ಒಂದೇ ತಿಂಗಳಿಗೆ ಡೆತ್ ಆದ್ರು ಅವರು. ಈ ಒಂದು ಪರಿಸ್ಥಿತಿಗಳನ್ನ ಜನಗಳು ಅರ್ಥ ಮಾಡ್ಕೋಬೇಕು, ಅಷ್ಟು ಬಿಟ್ರೆ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರೋ ತಾವೇ ಖುದ್ದಾಗಿ ನಾನು ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ ನಮ್ಮ ಹಾಸ್ಪಿಟ್ಲ್ಗಳು ನಮ್ಮ ಟ್ಯಾಬ್ಲೆಟ್ಸ್ಗಳು ವರ್ಕ್ ಆಗುತ್ತೆ. ಅದ್ ಹೆಂಗ್ ಬಿಡಿಸ್ತೀಯ ಬಿಡಿಸ ನೋಡೋಣ ಅಂತ ಹೇಳಿದ್ರೆ ಕಷ್ಟ, ಚಾಲೆಂಜ್ ಮಾಡಿದಾಗಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಇದರಿಂದ ಎಷ್ಟೋ ಕುಟುಂಬಗಳು ಬರ್ಡನ್ ಆಗಿದೆ, ಅದರಿಂದ ಹಾಳಾಗೋಗಿದೆ. ಗುಟ್ಕ ಬೇಕಾದ್ರೆ ಹೆಂಡತಿ ಮಕ್ಕಳು ಬೇಕಾದ್ರೆ ಬಿಟ್ಬಿಡ್ತಾರೆ, ಚಟವನ್ನ ಬಿಡೋಕೆ ರೆಡಿ ಇರಲ್ಲ. ಹಾಗಾಗಿ ದಯವಿಟ್ಟು ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ, ತಮಗೆ ಒಂದು ಕುಟುಂಬ ಇದೆ, ತಮ್ಮದೇ ಆದ ಒಂದು ಜೀವನ ಇರುತ್ತೆ, ಅದನ್ನ ಹಾಳು ಮಾಡ್ಕೊಳ್ಳದೆ ಅರ್ಥ ಮಾಡ್ಕೊಂಡು ತಾವೇ ಅದರಿಂದ ಹೊರಗಡೆ ಬಂದರೆ ಮನಸ್ಸು ಮಾಡಿದ್ರೆ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ ಮೇಡಮ್. ಇದಕ್ಕೆ ಅವ್ರು ಮನಸ್ಸು ಮಾಡದೆ ಹೊರತು ಯಾವುದು ಸಾಧ್ಯನೇ ಇಲ್ಲ. ಹೊರಗಡೆ ಬರಬೇಕು ಅಂದರೆ 1 ಅಥವಾ 2 ಕಷ್ಟ ಆಗುತ್ತೆ. ಯಾಕೆಂದರೆ ಈ ತಂಬಾಕು ತಿಂದಾಗ ನಮ್ಮ ಬ್ರೈನ್ ಒಳಗಡೆ ಡೊಪಾಮಿನ್ ಅಂತೇಳಿ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಅದರಿಂದ ಅವ್ರಿಗೆ ಏನಾಗುತ್ತೆ ಒಂಥರ ಸುಖ ಸಿಗುತ್ತೆ, ಅದರಿಂದ ಏನೋ ಒಂಥರ ಆಹ್ಲಾದಕರ ಆಗ್ತದೆ. ಹಂಗಾಗೋದ್ರಿಂದ ಇದಕ್ಕೆ ಅಡಿಕ್ಷನ್ ಆಗ್ತಕ್ಕಂಥದ್ದು. ಆ ನಿಕೋಟಿನ್ ಅಂತಕ್ಕಂಥದ್ದು ನಮ್ಮನ್ನು ಅಡಿಕ್ಷನ್ ಇಂದ ಹೊರಗೆ ಬರ್ಲಿಕ್ಕೆ ಬಿಡಲ್ಲ. ಅವರು ಗೊಡ್ಡು ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಿಕೋಟಿನ್. ಆ ನಿಕೋಟಿನ್ ಇರೋದ್ರಿಂದ ಏನ್ ಮಾಡುತ್ತೆ, ಅದು ಮಾದಕ ವಸ್ತು, ಅವ್ರನ್ನ ಬೇರೆ ತರ ದಾರಿಗೆ ಹೋಗ್ಬಿಡೋದಿಲ್ಲ. ಅಡಿಕ್ಷನ್ ಆಗಿರೋದ್ರಿಂದ ಅವರು ಅದನ್ನು ಬಿಡ್ಲಿಕ್ಕೆ ಹೊರಗೆ ಬರ್ಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು.
1: ಅವ್ರಿಗೆ ಹೇಳಿದ್ರು ಪ್ಯಾಕೆಟ್ ನೋಡಿದ್ರೆ ಆಕರ್ಷಣೆ ಆಗಿ ಇರುತ್ತೆ, ಮತ್ತೊಂದು ಭಾಗವನ್ನು ನೋಡಬಹುದು, ಅಲ್ಲಿ ಎಷ್ಟು ಭಯಂಕರವಾದ ಚಿತ್ರ ಇರುತ್ತೆ ಅನ್ನುವಂಥದ್ದು. ಬಹುಶಃ ಅದನ್ನ ನೋಡ್ಬಿಟ್ರೆ ನಮಗೆ ನೋಡ್ಲಿಕ್ಕೆ ಭಯ ಆಗುತ್ತೆ. ಅದನ್ನ ಅಂಥದ್ದನ್ನು ಅದನ್ನ ಕೈಯಲ್ಲಿ ಇಟ್ಕೊಳ್ತಾರೆ, ನೋಡ್ತಾರೆ, ತಿಂತಾರೆ, ಮೇಲಿರೋ ಒಂದು ಭಾಗ ಕಾಣುತ್ತೆ, ಹಿಂಭಾಗದಲ್ಲಿ ಅವ್ರಿಗೆ ಏನಿದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಈ ನಿಟ್ಟಿನಲ್ಲಿ ಏನಾದರೂ ಕಾನೂನುಗಳು ಇದೆಯಾ ಪ್ರಭುದೇವ್ ಅವರು? Section 4, Section 5 ಅಂತೆಲ್ಲ ಕಾನೂನುಗಳು ಏನು ಹೇಳುತ್ತೆ?
2: ಇಲ್ಲ ಮೇಡಮ್, ಈಗ ನಾವು ಅವರೇ ಜಾಗೃತಿ ಮಾಡ್ತೇವೆ, ಸುಮಾರು ಜನ ಜಾಗೃತಿಯಿಂದ ಅರಿವು ಮೂಡಿಸ್ಕೊಂಡು ಬಿಡ್ತಾರೆ, ಬಿಡಲಿಕ್ಕೆ ಮನಸ್ಸು ಮಾಡ್ತಾರೆ. ಸೊ ಇನ್ನು ಕೆಲವು ಜನ ಈ ಥರ ನಾವು ಶಾಲಾ ಕಾಲೇಜು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಅಲ್ಲಿ ಮಕ್ಕಳು ಮನೆಯಲ್ಲಿ ಹೋಗಿ ಹೇಳ್ತಾರೆ. ಸೊ ಈ ಒಂದೊಂದು ಸಾರಿ ಪೇರೆಂಟ್ಸ್ ಆ ಮಕ್ಕಳು ಒತ್ತಾಯಕ್ಕೆ ಮನೆಯಲ್ಲಿ ಮಾಡೋದನ್ಬಿಟ್ಟು ಹೊರಗಡೆ ಬಂದಾಗ ಸ್ಮೋಕ್ ಮಾಡುವಂಥದ್ದಾಗಿರ್ಬೋದು, ಗುಟ್ಕಾ ತಿಂದು ಒಗೆಯುವಂಥದ್ದಾಗಿರ್ಬೋದು. ಸೊ ಇದನ್ನು ನಾವು ನೋಡ್ತೇವೆ. ಸೊ ಇಂಥವ್ರನ್ನ ಉದ್ದೇಶವಾಗಿ ಇಟ್ಕೊಂಡೆ ನಮ್ಮ ಒಂದು ಕೇಂದ್ರ ಸರ್ಕಾರ 2003 ಕೋಟ್ಪ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನಾವು ಅದನ್ನ ಕೋಟ್ಪ 2003 ಅಂತೇಳಿ ಕರಿತೀವಿ, ಅಂದರೆ ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ 2003 ಅಂತೇಳಿ. ಸೊ ಇದರಲ್ಲಿ ನಾವು ಒಂದು 33 ಸೆಕ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು ಸಾರ್ವಜನಿಕರು ಒಂದು 5 ಸೆಕ್ಷನ್ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದರಲ್ಲಿ ಮೇಡಮ್ ನೀವೇ ಹೇಳಿದಾಗೆ Section 4 ಅಂತೇಳಿ, ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸಲಾಗಿದೆ. ಉಲ್ಲಂಘನೆ ಮಾಡಿದಂಥವ್ರಿಗೆ 200 ದಂಡ ಇತ್ತು ಮೊದಲು.

0: ನಮ್ಮ ರಾಜ್ಯ ಸರ್ಕಾರ ಕಳೆದ ವರ್ಷ ಒಂದು ಗೆಜೆಟ್ ಅಲ್ಲಿ ಅದನ್ನ ತಿದ್ದುಪಡಿ ಮಾಡಿ ಈಗ 1,000 ರೂಪಾಯಿ ವರೆಗೂ ನಾವು ದಂಡ ಹಾಕ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಹಾಕ್ತಾ ಇದ್ದೀವಿ ಕೂಡ. ಈಗ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ಮಾಡೋದು ಜೊತೆಗೆ ಸೊ ಅಲ್ಲೇ ಅಂಗಡಿಯವ್ರು ಏನ್ ಮಾಡ್ತಾರೆ ಅಲ್ಲೇ ಕೂಡಿಸಿ ಅವ್ರಿಗೆ ಸ್ಮೋಕ್ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲೇ ಸುಮಾರು ಜನ ಬಂದು ಸ್ಮೋಕ್ ಮಾಡಿ ಹೋಗುವಂತದ್ದು ಸುಮಾರು. ಇದರಿಂದ ಅಂಗಡಿಯವರೇ ಒಬ್ರು ಕ್ಯಾನ್ಸರ್ ಬಂದು ತೀರ್ಕೊಂಡಂತದ್ದು ನಮ್ಮ ಜಿಲ್ಲೆನಲ್ಲೇ ಸ್ಮೋಕರ್. ಸೊ ನಮ್ಮ ಹಿರಿಯೂರ ಪಟ್ಟಣದಲ್ಲಿನೇ ಒಬ್ರು ಮಾರಾಟ ಮಾಡತಕ್ಕಂಥವ್ರೆ ತೀರ್ಕೊಂಡದ್ದು ಕೂಡ ನಾವು ನೋಡ್ಬೋದು. ಸೊ ಆ ರೀತಿ ಇದೆ. ಸೊ ಹಾಗಾಗಿ ಇವತ್ತು ಕಾನೂನು 200 ರೂಪಾಯಿ ಇದ್ದದ್ದು ಈಗ 1,000 ರೂಪಾಯಿವರೆಗೂ ಕಾಯ್ದೆಯಲ್ಲಿ ಅವಕಾಶ ಇದೆ. ಸುಮಾರು ಜನ ಒಂದೊಂದು ಸಾರಿ ದಂಡ ನಂಗೆ ಕಟ್ಟೇ ಬಿಡ್ತಾರೆ. ಸೊ ಅಂದ್ರೆ ನಾನು ದಂಡ ಬೇಕಾದ್ರೂ ಕಟ್ತೀನಿ, ಬಿಡ್ಲಿಕ್ಕೆ ಕಷ್ಟ ಅನ್ನುವಂಥ ರೀತಿಯಲ್ಲಿ. ಆದಾಗ್ಯೂ ಸ್ವಲ್ಪ ಮಟ್ಟಿಗೆ ಇವಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಓಡಾಡುವಾಗ ಓ ಇವ್ರು ಬಂದಾರೆ ಅನ್ನೋ ಒಂದು ಮಟ್ಟಿಗೆ ಆದ್ರೂ ಒಂದು ಎಚ್ಚರಿಕೆ ಆ ಒಂದು ಅರಿವು ಇದೆ. ಇವತ್ತು ಆ ರೀತಿನಲ್ಲಿ ಅರಿವು ಬಂದಿದೆ. ಸೊ ಇದು ಸೆಕ್ಷನ್ 4 ಅಡಿಯಲ್ಲಿ. ಇನ್ನ ಸೆಕ್ಷನ್ 5 ಇದು ಬಂದು ಜಾಗೃತಿಯನ್ನ ಈ ಅಡ್ವರ್ಟೈಸ್ ಮಾಡ್ತಾರೆ. ಸೊ ಕೆಲವೊಂದು ತಂಬಾಕು ಉತ್ಪನ್ನಗಳನ್ನ ಸೊ ಇಂಥದ್ದನ್ನ ಸೇವನೆ ಮಾಡ್ರಿ ಅಂತ ಹೇಳ್ಬೋದು. ಒಂದು ಬೀಡಿಗಳು ಇನ್ನು ಹಳ್ಳಿ ಪ್ರದೇಶಗಳಲ್ಲಿ ನೋಡೋದಾದ್ರೆ ಈ ಅಂಗಡಿಗಳ ಹತ್ರ ಬ್ಯಾನರ್ ಹಾಕ್ಬಿಟ್ಟಿರ್ತಾರೆ ಇಂಥದ್ದೇ ಬೀಡಿಗಳನ್ನ ಸೇವನೆ ಮಾಡ್ರಿ ಅಂತ ಹೇಳಿ. ಸೊ ಅಂಗಡಿಯವರಿಗೆ ನಾವು ಕೇಳಿದ್ರೆ ಇಲ್ಲ ಸರ್ ಅದು ನಾನು ಅಡ್ವರ್ಟೈಸ್ ಅಲ್ಲ, ನನ್ನ ಅಂಗಡಿ ನೆರಳಾಗುತ್ತೆ ಅಂತ ಕೇಳಿದ್ದೀನಿ ಅಂತೇಳಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರು ಅದನ್ನ
1: ಅಡ್ವರ್ಟೈಸ್
0: ಮಾಡ್ತಿರ್ತಾರೆ. ಸೊ ಅಂಥದ್ದನ್ನ ತಡೆಗಟ್ಟತಕ್ಕಂಥದ್ದು ಈ ಒಂದು ಸೆಕ್ಷನ್ 5. ಜೊತೆಗೆ ಏನ್ ಮಾಡ್ತಾರೆ ಈ ಅಂಗಡಿಯವರು ಸೇಲ್ ಮಾಡೋದಷ್ಟೇ ಅಲ್ಲದೆ ಅಲ್ಲೇ ಒಂದು ಲೈಟರ್ ಇಟ್ಟಿರ್ತಾರೆ, ಮ್ಯಾಚ್ ಬಾಕ್ಸ್ ಇಟ್ಟಿರ್ತಾರೆ. ಸೊ ಅದು ಕೂಡ ಈ ಒಂದು ಸೆಕ್ಷನ್ 5 ಅಡಿಯಲ್ಲಿ ಅಪರಾಧ ಅಂತ ಹೇಳ್ಬೋದು. ಸೊ ಅಂತಲ್ಲಿ ನಾವು ಏನಂತ ಹೇಳಿದ್ರೆ FIR ಅನ್ನು ಮಾಡ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಸೊ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಸೆಕ್ಷನ್ 5 ಸಂಬಂಧಪಟ್ಟ ಹಾಗೆ ಜಾಹೀರಾತು ಮಾಡ್ತಕ್ಕಂತ ಅಂಗಡಿಯವ್ರ ಮೇಲೆ ನಾವು FIR ಅನ್ನು ಕೂಡ ಮಾಡಿದ್ದೀವಿ. ಸೊ ಅವರೆಲ್ಲ ಕೋರ್ಟಿಗೆ ಓಡಾಡಿ ಈಗ ಅದನ್ನ ಬಿಟ್ಟಿರುವಂತದ್ದು ಕೂಡ ಸುಮಾರಷ್ಟು ಜನ ಈಗ ಮಾರಾಟ ಮಾಡುವಂತದನ್ನ ಬಿಟ್ಟಿದ್ದಾರೆ. ಕೆಲವೊಂದು ಹೋಲ್ಸೇಲ್ ಅಂಗಡಿಯವ್ರು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ, ಇದು ಬೇಡ ಬೇಡ ಸರ್ ಅನ್ನೋ ದೃಷ್ಟಿಯಿಂದ. ಸೊ ಇದು ಒಂದು ಸೆಕ್ಷನ್ 5 ಅಡಿಯಲ್ಲಿ ಜಾಗೃತಿ ಆಗಿದ್ದಾರೆ. ಸೊ ಇನ್ನು ಸೆಕ್ಷನ್ 6A ಇದು ಬಂದು ಈ 18 ವರ್ಷ ಒಳಗಿನವರಿಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುವುದು ನಿಷೇಧಿಸಲಾಗಿದೆ ಅಂತ ಹೇಳಿ. ಸೊ ಇದು ಉಲ್ಲಂಘನೆ ಆದವರಿಗೆ ಕೂಡ ಮೊದಲು 200 ರೂಪಾಯಿ ಇತ್ತು, ಇದನ್ನು ಕೂಡ 1,000 ರೂಪಾಯಿವರೆಗೂ ವಿಸ್ತರಣೆಯನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ ಸುಮಾರಷ್ಟು ಅಂಗಡಿಯವರಿಗೆ ನಾವು ದಂಡವನ್ನ ಹಾಕ್ತೇವೆ. ಸೊ ಈ 18 ಇದ್ದದನ್ನ ಈಗ 21 ವರ್ಷ ಮಾಡಿದೆ ನಮ್ಮ ಸರ್ಕಾರ ಕಳೆದ ಒಂದು ಗೆಜೆಟ್ ಅಲ್ಲಿ. ಸೊ 18 ವರ್ಷ ಇದ್ದದನ್ನ 21 ಮಾಡಿ. ಸೊ 21 ವರ್ಷ ಒಳಗಿನವ್ರು ಯಾರೇ ಇದ್ರು ಅವ್ರಿಗೆ ಮಾರಾಟ ಮಾಡಂಗಿಲ್ಲ, ಜೊತೆಗೆ ಅಂತವ್ರನ್ನ ಕೂಡಿಸಿ ಅಂಗಡಿಯಲ್ಲಿ ಮಾರಾಟ ಕೂಡ ಮಾಡೋ ಹಾಗಿಲ್ಲ. ಇದು ಸೆಕ್ಷನ್ 6A ಅಡಿಯಲ್ಲಿ ಬರುತ್ತೆ. ಇನ್ನ ಸೆಕ್ಷನ್ 6B ಇದು ಬಂದು ಈ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳು ಶಾಲಾ ಕಾಲೇಜುಗಳ ಹತ್ರ ಈ ತಂಬಾಕು ಉತ್ಪನ್ನಗಳ ಮಾರಾಟವನ್ನ ನಿಷೇಧಿಸಲಾಗಿದೆ ಅಂತೇಳಿ. ಸೊ ಯಾಕೆ ಅಂತ ಹೇಳಿದ್ರೆ ಸುಮಾರಷ್ಟು ಅಂಗಡಿ ಹತ್ರ ಇದು ಸೇಲ್ ಮಾಡೋದ್ರಿಂದ ಸೊ ಮಕ್ಕಳಿಗೆ ಅದು ಈಸಿಯಾಗಿ ಆಕ್ಸೆಸ್ ಆಗುತ್ತೆ, ಸಿಗುತ್ತೆ. ಸೊ ಅವರು ಎಲ್ಲೋ ಹೊರಗಡೆನೋ ಅಥವಾ ಮನೆಯಲ್ಲಿ ಪೋಷಕರಿಂದನೋ ಕಲ್ತಿದ್ದನ್ನ ಇಲ್ಲಿ ಏನೋ ಒಂದು ಯಾವುದೋ ಇಂಟರ್ವೆಲ್ ಅಥವಾ ಲಂಚ್ ಟೈಮ್ ಅಲ್ಲೋ ಒಂದು ಟ್ರಯಲ್ ಮಾಡುವಂತ ಅವಕಾಶ ಜಾಸ್ತಿ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ಶಾಲೆಗಳ ಹತ್ರ ಈ ತಂಬಾಕು ಉತ್ಪನ್ನ ಅಂಗಡಿ ಇಡ್ಬೋದು, ಆದ್ರೆ ಶಾಲೆ ಹತ್ರ 100 yards ಒಳಗಡೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಾಗಿಲ್ಲ. ಸೊ ಮಾರಾಟ ಮಾಡಿದ್ರೆ ಅವ್ರಿಗೆ ಕೂಡ ನಾವು 1,000 ವರೆಗೂ ದಂಡವನ್ನು ವಿಧಿಸ್ಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ಸೊ ನಾವು ಅಷ್ಟು ದಂಡ ಹಾಕಿದಾಗ್ಲೂ ಮತ್ತೆ ಮತ್ತೆ ಅವನೇನಾದ್ರೂ ಅದನ್ನ ಕಂಟಿನ್ಯೂ ಮಾಡಿ ಮಾರಾಟ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ನಾವು ಜಿಲ್ಲಾ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ 3 ಒಂದ್ಸರಿ ನಮ್ಮ ಜಿಲ್ಲಾಧಿಕಾರಿಗಳು ಪರಿಶೀಲನೆಯನ್ನ ಪ್ರಗತಿ ಪರಿಶೀಲನೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಇಂಥ ಒಂದು ನಾವು ವಿಷಯಗಳನ್ನ ಇಟ್ಟಾಗ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಕ್ರಮವನ್ನು ವಹಿಸಲಹುದು, ಜೊತೆಗೆ ಅಂಗಡಿಯನ್ನು ಬೇರೆ ಕಡೆ ಕೂಡ ನಾವು ಶಿಫ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ.
1: ಓಕೆ, ಒಂದು ಕರೆ ಬರ್ತಾ ಇದೆ, ತಗೊಳ್ಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ
2: ಮೇಡಮ್, ನಮಸ್ಕಾರ.
1: ನಮಸ್ತೆ, ಹೆಸರು ಹೇಳಿ.
2: ಶಿವಣ್ಣ ಅವರು ಅಂತ ಹೇಳಿ, ಚಿತ್ರದುರ್ಗದಿಂದ.
1: ಹೇಳಿ ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ.
2: ಮೇಡಮ್ ಅವರೇ, ಈಗ ತಂಬಾಕು ನಿಷೇಧ ದಿನದ ಸಂದರ್ಭದಲ್ಲಿ ಈ ತಂಬಾಕು ಒಂದು ಸೇವನೆಯಿಂದ ದೇಶದ ಆರ್ಥಿಕ ವ್ಯವಸ್ಥೆಗೂ ಕೂಡ ಇದು ಹೊರತ,
1: ಹೌದು,
2: ಹಾಗೇನೆ ನಮ್ಮ ಆರೋಗ್ಯದ ಮೇಲೂ ಕೂಡ ತುಂಬಾ ದುಬಾರಿಯಾದಂತ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ಇನ್ನೂ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಇವ್ರು ಮಾಡಿದ್ರೆ ನಮ್ಮ ಸಾರ್ವಜನಿಕ

0: ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ನಾವೇನೇ ಕಿದ್ವಾಯ ಅಂತ ಆಸ್ಪತ್ರೆಗಳಿಗೆ, ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಹೋಗಲು ಹೋದ್ರೆ ಒಳಗಡೆ ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ.
1: ಬಹುಶಃ ಎಲ್ಲಾದ್ರೂ ಒಂದು ಭಯಂಕರವಾದ ಸ್ಥಳ ಎಲ್ಲಿದೆ ನರಕ ಅನ್ನುವಂತದ್ದೆಲ್ಲ ನೋಡಬಹುದು.
0: ಒಂದು ಸ್ಥಳ ಎಲ್ಲಾರು ಐತೆ ಅದು ಅಂತ ಹೇಳಿದ್ರೆ ಅದು ಕಿದ್ವಾಯ ಆಸ್ಪತ್ರೆ. ಅಂತಹ ದೃಶ್ಯಗಳನ್ನ ಒಂದು ಡಾಕ್ಯುಮೆಂಟರಿ ತರ ಗ್ರಾಮೀಣ ಪ್ರದೇಶಗಳಲ್ಲಿ ತೋರಿಸುವಂತ ಒಂದು ಪ್ರಯತ್ನಗಳನ್ನ ಮಕ್ಕಳಿಗೂ ಇರ್ಬೋದು, ಶಾಲೆಗಳಲ್ಲಿ ಇರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ಬೋದು, ಅಂತ ಡಾಕ್ಯುಮೆಂಟರಿಗಳನ್ನೇ ಮಾಡಿ ಅವ್ರು ನರಳ್ತಾ ಇರುವಂತದ್ದು ಮತ್ತು ಅವರ ಅಭಿಪ್ರಾಯಗಳನ್ನ ಆಧರಿಸಿದಂತ ಒಂದು ಡಾಕ್ಯುಮೆಂಟರಿಗಳನ್ನ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ರೆ ಶೈಕ್ಷಣಿಕವಾಗಿ ಆಗ ಒಂದಿಷ್ಟು ಜನರಿಗೆ ಜಾಗೃತಿ ಬರೋದಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
1: ತುಂಬಾ ಉತ್ತಮವಾದ ಸಲಹೆಯನ್ನು ಕೊಡ್ತಾ ಇದ್ದೀರಿ ಶಿವಣ್ಣ ಅವರೇ. ಏನ್ ಹೇಳ್ತೀರಿ ಪ್ರಭುದೇವ?
2: ನಮಸ್ಕಾರ ಸರ್. ತಾವು ಹೇಳಿದ್ದ ಅಕ್ಷರ ಸಹ ನಿಜ. ಮೊದಲದಾಗಿ ನೀವು ಹೇಳಿದ್ರಿ ಆರ್ಥಿಕ ಒಡೆತ ಅಂತ ಹೇಳಿ, ಇದು ಆ ಒಂದು ಕುಟುಂಬದ ಮೇಲೆ ಕೂಡ ತುಂಬಾ ಆರ್ಥಿಕ ಪರಿಣಾಮವನ್ನ ಬೀರುತ್ತೆ, ಆ ಕುಟುಂಬದ ಪರಿಸ್ಥಿತಿ ಹದಗೆಡುತ್ತೆ ಅಂತ ಹೇಳ್ಬೋದು. ಅದು ಆರ್ಥಿಕತೆ ಅಷ್ಟೇ ಅಲ್ಲದೆ, ಸೊ ಅದರಿಂದ ಏನಾದರೂ ಕ್ಯಾನ್ಸರ್ ಆದಾಗ ಅವರು ಸುಮಾರಷ್ಟು, ಯಾಕೆಂದ್ರೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ, ಅದಕ್ಕೆ ಸುಮಾರಷ್ಟು ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ತಾವು ಹೇಳಿದಾಗೆ ಕಾರ್ಯಕ್ರಮ ಜಾಗೃತಿ ಶಿಬಿರಗಳು ಈಗಾಗಲೇ ನಾವು ಕೇವಲ ಆರೋಗ್ಯ ಇಲಾಖೆ ಅಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ಇಲಾಖೆಗಳ ಜೊತೆ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸುಮಾರಷ್ಟು. ಪ್ರತಿ ವರ್ಷ ನಾವು 100 ಟಾರ್ಗೆಟ್, 100 ಅಂತೇಳಿ ನಾವು ಇಟ್ಕೊಳ್ಳೋದಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಶಾಲೆಗಳನ್ನು ರೀಚ್ ಮಾಡಿ, ಜೊತೆಗೆ ನಾವು ಫಿಸಿಕಲ್ ಅಲ್ಲದೆ ಟೀಚರ್ಸ್ಗಳಿಗೆ ಕೂಡ ನಾವು ಒಂದು ವೆಬಿನಾರ್ ಮೂಲಕ, ಆನ್ಲೈನ್ ಮೂಲಕ ತರಬೇತಿಗಳನ್ನು ಟೀಚರ್ಸಿಗೆ ಕೊಡ್ತೀವಿ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಕೂಡ ಕೊಡ್ತಾ ಇದ್ದೀವಿ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಮ್ಮ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಕೂಡ ಅದರ ಬಗ್ಗೆ ಅವೇರ್ನೆಸ್ ಅನ್ನು ನಾವು ಮೂಡಿಸ್ತೇವೆ, ಮತ್ತು ಜಿಲ್ಲಾಧಿಕಾರಿಗಳು ಕೂಡ ತುಂಬ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅಷ್ಟು ಅಲ್ಲದೆ ಈಗ ಹೆಚ್ಚಾಗಿ ನಾವು ಈ ತಂಬಾಕು ಮಾರಾಟ ಮಾಡ್ತಕ್ಕಂಥದ್ದು ಕುಕ್ಕ ಕಳೆದ ವರ್ಷ 2 ವರ್ಷದಿಂದ ಈಗ ಲೈಸೆನ್ಸ್ ತಗೋಬೇಕು. ಸೊ ಯಾಕೆಂತ ಹೇಳಿದ್ರೆ ಕಠಿಣ ಆಗ್ತಾ ಹೋದಂಗೆಲ್ಲ ಇವೆಲ್ಲವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸರ್ಕಾರಕ್ಕೆ 2 ವರ್ಷ ಆಯಿತು, ಪ್ರತಿಯೊಂದು ಯಾರು ಟೊಬ್ಯಾಕೋ ಸೆಲ್ ಮಾಡ್ತಾರೆ ಅವರೆಲ್ಲರೂ ಕೂಡ ಲೈಸೆನ್ಸನ್ನು ತಗೋಬೇಕು ನಗರಸಭೆ, ಪಟ್ಟಣ ಪಂಚಾಯತ್ ಮತ್ತು ಪುರಸಭೆಗಳಲ್ಲಿ. ಸೊ ಈ ರೀತಿಯಾಗಿ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಜನರಲ್ಲಿ ಜಾಗೃತಿಯನ್ನು ಮಾಡುವಂಥದ್ದಾಗಿರ್ಬೋದು. ಜನರೇ ಕೊನೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ತೆರಿಗೆ ವಿಧಿಸ ಮೂಲಕ ಇವತ್ತು ಬಹಳಷ್ಟು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದು ವರ್ಷಕ್ಕೆ 2 ಸರಿ ಹೆಚ್ಚೆಚ್ಚು ಮಾಡ್ತಾ ಇದ್ದಾರೆ. ಸೊ ಅದರಿಂದ 2 ಸೇವೆ ನೀವು ಒಂದಕ್ಕೆ ಬಂದಿದ್ದಾನೆ. ಯಾಕೆಂದ್ರೆ ನಾವು ರೈಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಗಡಿಯಲ್ಲಿ ನೋಡಿದಾಗ ಸರ್ ಸೇಲ್ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ತಾರೆ ಅಂಗಡಿಯವರು.
1: ಶಿವಣ್ಣ ಅವರು ಅದನ್ನ ಒಂದು ಚಿತ್ರದ ಮೂಲಕ, ದೃಶ್ಯದ ಮೂಲಕ ತೋರಿಸಿದ್ರು.
0: ಮುಖ್ಯವಾಗಿ ಈ ತಂಬಾಕು ಸೇವನೆ ಮಾಡುವಂತವ್ರು ಅಂದ್ರೆ ತಂಬಾಕು ನಿಂದ ಉತ್ಪಾದನೆ ಮಾಡುವಂತ ಯಾವ್ದೆಲ್ಲ ಇರ್ಬೋದು, ಬೀಡಿ, ಸಿಗರೇಟ್, ಗುಟ್ಕಾ, ಆಮೇಲೆ ಹನ್ಸು, ಇದೆಲ್ಲ ಏನು ಇದೆ ಇದೆಲ್ಲ ಸಹಜವಾಗಿ ಸಾಮಾನ್ಯವಾಗಿ ಹೆಚ್ಚು ಬಳಸುವಂತದ್ದು ಯಾರು ಅಂತ ಹೇಳಿದ್ರೆ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು, ಮತ್ತೆ ಕಾರ್ಮಿಕ ವರ್ಗದವರು ಸಾಮಾನ್ಯವಾಗಿ ಈ ತರದ ಹೆಚ್ಚು ವರ್ಗಗಳು, ಬಡವರ್ಗಗಳೇ ಜಾಸ್ತಿ ಇದನ್ನ ಬಳಸ್ತಾ ಇರ್ತಾರೆ.
2: ಹಾಗಾಗಿ
0: ಅವುಗಳ ಬೆಲೆನೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಬಿಡಪ್ಪ ಒಂದಿಷ್ಟು ನಮ್ಗೆ ಅದನ್ನ ತಗೊಂಡ್ರೆ ಚೈತನ್ಯ ಬಂದ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ, ಕೆಲಸ ಮಾಡ್ಲಿಕ್ಕೆ ಮೂಡ್ ಬರುತ್ತೆ, ಈ ತರದೆಲ್ಲ ಮಾತಾಡ್ತಿರ್ತಾರೆ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಹಾಗಾಗಿ ಅವು ಇವು ಹೆಚ್ಚು ಪರಿಣಾಮನ ಬೀರ್ತಾ ಇದಾವೆ, ಕೆಟ್ಟ ಪರಿಣಾಮ, ದುಷ್ಪರಿಣಾಮನ ಬೀರ್ತಾ ಇದಾವೆ. ಆ ನಿಟ್ಟಿನಲ್ಲಿ ನಮ್ಮ ನೀವು ಸರ್ಕಾರಗಳಿರ್ಬಹುದು, ಸಂಘ ಸಂಸ್ಥೆಗಳಿರ್ಬಹುದು, ಎಲ್ಲ ನಿಮ್ಮಂತ ನಿಷೇಧದ ಸಂಘಟನೆಗಳಿರ್ಬಹುದು, ಇವೆಲ್ಲವೂ ಕೂಡ ಕಾರ್ಯಗ ಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇರೋದು ತುಂಬಾ ಸ್ವಾಗತಾರ್ಹವಾದಂತದ್ದೆ. ಆದ್ರೆ ಅವ್ರಿಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತದ್ದು ಸಣ್ಣ ಸಣ್ಣ ಅಂಗಡಿಗಳು ಇರ್ತಾರೆ, ಅವರೆಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಗಳು ಆಗಿರೋದೇ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಇವು ಸುಲಭವಾಗಿ ಸಿಗುವಂತದ್ದು ಆಗ್ಬಾರ್ದೇನೋ ಅಂತ ಅನ್ಸುತ್ತೆ ಸರ್.
2: ನಿಜ ಸರ್. ಈಗ ತಾವ್ ಹೇಳಿದಾಗೆ ಈ ಗ್ರಾಮೀಣ ಮಟ್ಟದಲ್ಲಿ ಕೂಡ ಈ ಒಂದು ಪರವಾನಿಗೆ ತೆಗೆದುಕೊಳ್ಳುವಂಥದ್ದಿರ್ಬೋದು ಅಥವಾ ನಿಷೇಧ ಮಾಡುವಂಥದ್ರ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿರ್ತಕ್ಕಂಥ PDO ಅವರಿಗೆ ಕೂಡ ನಾವು ತರಬೇತಿಗಳನ್ನು ಕೊಟ್ಟಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕಳೆದ ಒಂದು ವರ್ಷದಲ್ಲಿ ಈ RDPR ಇಲಾಖೆ, ಗ್ರಾಮ ಪಂಚಾಯತ್ ಏನಿದೆ ಮೇಡಮ್, ಸೊ ಅವರೊಟ್ಟಿಗೆ ಸಹಕಾರದಲ್ಲಿ ಒಂದು 4 ಹಳ್ಳಿಗಳನ್ನ ತಂಬಾಕು ಮುಕ್ತ ಗ್ರಾಮಗಳಂತೇಳಿ ಕೂಡ ಘೋಷಣೆಯನ್ನು ಮಾಡಿದ್ದೀವಿ. ಸೊ ಹೇಗೆ ಅಂತ ಹೇಳಿದ್ರೆ ಇದು ಗ್ರಾಮೀಣ ಅಭಿವೃದ್ಧಿ ಒಂದು

0: ಏನು ಇಲಾಖೆ ಇದೆ
1: ಗ್ರಾಮ ಅಭಿವೃದ್ಧಿ,
0: ಸೊ ಅಲ್ಲಿರ್ತಕ್ಕಂಥ ಪಿ ಡಿ ಓ ಅವರ ಸಹಾಯ ಮತ್ತು ಆ ಸಿಬ್ಬಂದಿಯವರು ಆ ಒಂದು ಗ್ರಾಮದಲ್ಲಿರ್ತಕ್ಕಂಥವ್ರು ಮನವೊಲಿಸಿ ಅವರನ್ನ ಮನವೊಲಿಸಿ ಸೊ ಇದನ್ನ ಬಿಡಲಿಕ್ಕೆ, ಜೊತೆಗೆ ಅಂಗಡಿಯವರು ಕೂಡ ಮಾರಾಟ ಮಾಡುವಂಥದ್ದು ನಾವು ಬಿಟ್ಬಿಡ್ತೀವಿ ಸರ್ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಅಂತೇಳಿ ಈ ನಿಟ್ಟಿನಲ್ಲಿ 4 ಗ್ರಾಮಗಳನ್ನು ನಾವು ತಂಬಾಕು ಮುಕ್ತ ಅಂತೇಳಿ ಕೂಡ ಘೋಷಣೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಿಂದ ಮಾಡಿಸಿದ್ದೇವೆ. ಸೊ ಹಾಗೆ ನಾವು ಗ್ರಾಮೀಣ ಮಟ್ಟಕ್ಕೆ ಬಂದರೆ ಪಿ ಡಿ ಓ ಅವರ ಒಂದು ಸಹಾಯದಲ್ಲಿ ಅವರಿಗೆ ಕೂಡ ತರಬೇತಿ ಕೊಟ್ಟು ಇದನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಈಗೇನು ಗ್ರಾಮ ಪಂಚಾಯತಲ್ಲಿ ಇರ್ತಕ್ಕಂಥ ಈ ಕಸ ವಿಲೇವಾರಿ ವಾಹನಗಳಲ್ಲಿ ಆಡಿಯೋ ಜಿಂಗಲ್ಸ್ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರು ಜನರಿಗೆ ಅದು ರೀಚ್ ಆಗಲಿ, ಅವ್ರಿಗೊಂದು ಅರಿವು ಮೂಡಲಿ, ಆ ನಿಟ್ಟಿನಲ್ಲಿ ಅವರೇ ಸ್ವತಃ ತ್ಯಜಿಸ್ಲಿಕ್ಕೆ ಸಿದ್ಧರಾಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ರೀತಿ ಕೂಡ ಗ್ರಾಮೀಣ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ.
1: ಹೌದು, ಪ್ರಯೋಜನ ಪಡ್ಕೊಳ್ಬೇಕು, ತಲುಪಬೇಕು ಅನ್ನುವಂಥದ್ದು.
0: ಜೊತೆಗೆ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸುಮಾರು ಪ್ರತಿಯೊಂದು ಹಳ್ಳಿಗಳಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಸೊ ಅವರು ನಮಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ, ನಾವು ಆ ಕಾರ್ಯಕ್ರಮದಲ್ಲಿ ಕೂಡ ಹೋಗಿ ಸ್ವಸಹಾಯ ಸಂಘಗಳು ಮತ್ತೆ ಶಾಲೆಗಳಲ್ಲಿ ಏರ್ಪಡಿಸ್ತಾರೆ. ಸೊ ಅಲ್ಲೆಲ್ಲ ಕೂಡ ನಾವು ಅವ್ರಿಗೆ ಅವರ ಕಾರ್ಯಕ್ರಮವನ್ನು ಮಾಡಿಸಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ.
1: ಶಿವಣ್ಣ ಅವರ ಕಾಳಜಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಶಿವಣ್ಣ ಅವರೇ ನಮಸ್ತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕೆಲವೊಂದು ಕಾನೂನುಗಳನ್ನು ಹೊರತುಪಡಿಸಿ ಮನವೊಲಿಸುವಂಥದ್ದು ಎಲ್ಲವುದನ್ನು ನಾವು ಕಾನೂನು ಅಡಿಯಲ್ಲೇ ಜಾರಿಗೆ ತರ್ತೇವೆ, ಅದ್ರ ಮೂಲಕನೇ ಅನುಷ್ಠಾನ ಮಾಡ್ತೇವೆ ಅಂತ ಅಂದಾಗ ಅದು ಕಷ್ಟನೂ ಆಗಬಹುದು. ಯಾಕೆಂದ್ರೆ ನಾವು ಸಣ್ಣದಿಂದ ಏನಾದ್ರೂ ಉಪಾಯ ಮಾಡಿದ್ರೆ ಅದನ್ನು ಮೀರಿದಂತ ಉಪಾಯಗಳನ್ನು ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಮನವೊಲಿಸೋದು, ಮನಸ್ಸು ಇಲ್ಲಿ ಮುಖ್ಯ ಆಗುತ್ತೆ. ನೀವು ಈ ಸಮಾಜ ಸೇವೆಯಲ್ಲಿ ಹೇಗೆ ಮನವೊಲಿಸುವಂತ ಪ್ರಯತ್ನ?
2: ಮೇಡಮ್, ಆಗ್ಲೇ ಶಿವಣ್ಣ ಅವರು ಹೇಳಿದ್ರು ವಿಡಿಯೋ ಮೂಲಕ ಚಿತ್ರಗಳ ಮೂಲಕ ಅವೇರ್ನೆಸ್ ಮೂಡಿಸಿ ಅಂತ ಹೇಳಿ. ನಾವು ಶಾಲಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಲ್ಯಾಪ್ಟಾಪ್ ತಗೊಂಡು ಪ್ರೊಜೆಕ್ಟರ್ ತಗೊಂಡು ಹೋಗ್ತೇವೆ, ಅಲ್ಲಿ ನಾವೆಲ್ಲ ವಿಡಿಯೋಗಳನ್ನ ಸಮೇತ ಹಾಕ್ತೇವೆ. ಅದೇನು ಕ್ಯಾನ್ಸರ್ ಪೇಷಂಟ್ ನರಡ್ತಕ್ಕಂಥದ್ದು, ಅದರಿಂದ ಅವ್ರ ಮಕ್ಕಳಿಗೆ ಆಗ್ತಕ್ಕಂಥ ಎಫೆಕ್ಟ್ ಬಗ್ಗೆ ಮಕ್ಕಳಿಗೆ ಸೂಚನೆ ಕೊಡುವಂಥದ್ದು ಮಾಡ್ತೇವೆ. ಜೊತೆಗೆ ನಾವು FGD ಮಾಡ್ಬೇಕಾರಿರ್ಬೋದು ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳಿಂದ ನಾವು ಹಳ್ಳಿಗಳಿಗೆ ಹೋಗಿ ಅವೇರ್ನೆಸ್ ಮಾಡೋದಿರ್ಬೋದು, ಆಗಲೂ ಕೂಡ ನಾವು ಲ್ಯಾಪ್ಟಾಪ್ ತೊಗೊಂಡೋಗಿ ಅಲ್ಲಿರ್ತಕ್ಕಂಥ ಸದಸ್ಯರಿಗೆ ಗ್ರಾಮಸ್ಥರಿಗೆ NSS ಕ್ಯಾಂಪ್ ಕೂಡ ಅಟೆಂಡ್ ಆಗ್ತೀವಿ ಮೇಡಮ್. ಕಾಲೇಜಿಂದ ಇನ್ವೈಟ್ ಮಾಡಿದಾಗ ಅಲ್ಲಿ ಹೋದಾಗ ಕೂಡ ನಾವು ಸ್ಕ್ರೀನನ್ನು ಹಾಕೋದ್ರ ಮೂಲಕ ಅದರಿಂದ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಬರೇ ಕಾನೂನು ಅಂತ ಹೇಳಿದ್ರೆ ಆಗಲ್ಲ, ನಾವು ಕೂಡ ವೈಯಕ್ತಿಕವಾಗಿ ಕೆಲವೊಂದನ್ನು ಅರ್ಥ ಮಾಡಿಕೊಂಡು ಹೊರಗಡೆ ಬರಬೇಕು. ಎಲ್ಲದನ್ನು ಕೂಡ ಕಾನೂನು ಪ್ರಕಾರ ಮಾಡೋಕೆ ಹೋಗ್ತೇನೆ ಅಂತ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ ಕುಂದಿರಿಸ್ಕೊಂಡು ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅವ್ರಿಗೆ ಮನವೊಲಿಕೆ ಮಾಡ್ತೀವಿ. ಜೊತೆಗೆ ಬರೋಕ್ಕಾಗಲ್ಲ ಅಂತ ಭಾಳ ಕಷ್ಟ ಆಗ್ತಾ ಇದೆ ನನ್ನ ಬಿಡಲಿಕ್ಕೆ ಅಂತ ಹೇಳಿದವ್ರಿಗೆ ತುಂಬ ಅವರಿಗೆ ಆಪ್ತ ಸಮಾಲೋಚನೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಚಿಕಿತ್ಸೆಯನ್ನು ಅವ್ರಿಗೆ ಫೋನ್ ಮೂಲಕ ಫಾಲೋ ಅಪ್ ಮಾಡೋದ್ರ ಮೂಲಕ ಅವ್ರನ್ನ ಮತ್ತೆ ಬರ ಮಾಡಿಕೊಂಡು ಆ ತಂಬಾಕಿನಿಂದ ಹೊರಗೆ ಬರಲಿಕ್ಕೆ ಭಾಳ ಸಪೋರ್ಟ್ ಮಾಡುವಂಥದ್ದು. ಯಾಕೆಂದರೆ ನಿಕೋಟಿನ್ ಅಂತಕ್ಕಂಥದ್ದು ಅವ್ರನ್ನ ಹೊರಗೆ ಬರಲಿಕ್ಕೆ ಬಿಡಲ್ಲ, ಅವ್ರನ್ನ ಪೂರ್ತಿ ಅಡಿಕ್ಷನ್ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಅವರಿಗೆ ನಾವು FGD ಮೂಲಕ ಆಗಿರ್ಬೋದು ಅಥವಾ ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಬಂದಾಗ ಆಗಿರ್ಬೋದು ಪೂರ್ತಿಯಾಗಿ ಮನವರಿಕೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅವರು ಆ ಕಡೆ ಈ ಕಡೆ ಮಾತಾಡ್ತಾರೆ, ತದನಂತರ ಅವರು ಅಕ್ಸೆಪ್ಟ್ ಮಾಡ್ಕೊಂತಾರೆ ತೊಂದರೆ ಇದೆ ಅಂತೇಳಿ. ಈ ವಾರ ಹಂಗೆ ಮಾತಾಡೋಗಿ ನೆಕ್ಸ್ಟ್ ವೀಕಲ್ಲಿ ಅವರಿಗೆ ಬಾಯಿ ನೋವಾಗಿದೆ, ಅಲ್ಲೂ ನೋವಾಗಿದೆ ಅಂತ ಬರ್ತಾರೆ, ಜೊತೆ ಗಂಟಲು ನೋವು ಅಂತ ಬರ್ತಾರೆ. ಅದು ಬಂದಾಗ ಅದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ ಮೇಡಮ್, ಅದಕ್ಕೆ ಡಾಕ್ಟರ್ಗಳಲ್ಲಿ. ಅವ್ರ ಹತ್ರ ಹೋದಾಗ ಅವ್ರಿಗೆ ಏನು ಮಾಡ್ತಾರೆ, ಸ್ವಲ್ಪ ಡೌಟ್ ಬಂದಾಗ ಬಯೋಪ್ಸಿ ಮಾಡಿಸುವಂಥದ್ದು ಇರ್ಬೋದು, ಅವನ್ನೆಲ್ಲ ಚಿಕಿತ್ಸೆ ಮಾಡ್ತಾರೆ. ಅವಾಗ ಅವರಿಗೆ ಸ್ವಲ್ಪ ಹೇಳ್ತೀವಿ ಹಿಂಗೆ ಕಂಟಿನ್ಯೂ ಮಾಡಿದ್ದೆ ಆದರೆ ಸಮಸ್ಯೆ ಆಗ್ತಕ್ಕಂಥ. ಇನ್ನೊಂದು ಮೇಡಮ್, ನಾನು ಮೊದಲಿಗೆ ಹೇಳ್ಬೇಕಿತ್ತು, ಬರೇ ಗುಟ್ಕಾ ತಿನ್ನೋದೊಂದೇ ಅಲ್ಲ ಅಥವಾ ಸ್ಮೋಕ್ ಮಾಡೋದೊಂದೇ ಅಲ್ಲ, ಬರೇ ಮಾಡೋರ್ಗೆ ಒಂದೇ ಪರಿಸ್ಥಿತಿ ಬರಲ್ಲ. ಇದು ಮನೆಯಲ್ಲಿ ಕೂತ್ಕೊಂಡು ಹಾಲಲ್ಲಿ ಬೀಡಿ ಸಿಗರೇಟ್ ಹೊಡೆಯುವಂಥವ್ರು ಇರ್ತಾರೆ, ಜೊತೆಗೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಕೂಡ ಬೀಡಿ ಹಚ್ಕೊಂಡು ಹೋಗೋರು ಇದ್ದಾರೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಅಡಿಕ್ಷನ್ ಆಗಿರ್ತಾರೆ, ಅದಿಲ್ಲದೆ ಅವ್ರಿಗೆ ಯಾವ ಕೆಲಸನೂ ಆಗಲ್ಲ. ಮನೆಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳು ಮತ್ತೆ ಮಕ್ಕಳೆಲ್ಲ ಸೇರಿಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ, ಇವರು ಮನೆ ಯಜಮಾನರಾಗಿರ್ತಾರೆ, ಗಂಡು ಮಕ್ಕಳಿಗೆ ಸ್ವಲ್ಪ ಸೀರಿಯಲ್ ಕಡೆ ಅಟ್ರಾಕ್ಷನ್ ಇರಲ್ಲ, ಕೂತ್ಕೊಂಡು ಅವ್ರ ಕಾರ್ಯಕ್ರಮ ಅವ್ರು ಮಾಡಿದಿರ್ತಾರೆ, ಬೀಡಿ ಸೇದದ್ದು ಸಿಗರೇಟ್ ಧೂಮಪಾನ ಮಾಡ್ತಾರೆ. ಮಾಡಿದಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಆಗ್ತಾರೆ, ಪ್ಯಾಸಿವ್ ಸ್ಮೋಕರ್ ಅಂತ ಹೇಳ್ಬೋದು, ಅಥವಾ ಪರೋಕ್ಷ ಧೂಮಪಾನಿಗಳು. ಜಾಸ್ತಿ ಡೇಂಜರ್ ಝೋನ್ ಅಲ್ಲಿ ಇರೋದೇ ಅವ್ರು, ಇವತ್ತು ಕ್ಯಾನ್ಸರ್ ಪೇಷಂಟ್ ಅವರು ಕೂಡ ಇರುವಂತವ್ರು. ಅದಕ್ಕೋಸ್ಕರ ಆದಷ್ಟು ಧೂಮಪಾನವನ್ನ ಮನೆಯಲ್ಲಿ ಅಥವಾ ಶೌಚಾಲಯಗಳಲ್ಲಿ ಮಾಡುವಂಥದ್ದು, 4 ಜನ ಪಬ್ಲಿಕ್ ಸೇರಿರೋ ಕಡೆ ಈ ಸ್ಮೋಕ್ ಮಾಡುವಂಥದ್ದನ್ನ ಅವಾಯ್ಡ್ ಮಾಡುವಂಥದ್ದು. ಅವ್ರು ಮಾಡೋರೇನ ಮಾಡ್ಬಿಡ್ತಾರೆ, ಅದರಿಂದ ತೊಂದರೆ ಕೊಡಕಾಗ್ತಕ್ಕಂಥವ್ರು ಪಬ್ಲಿಕ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅವರೇ ಅರ್ಥ ಮಾಡಿಕೊಂಡು ಬಿಡಿಸೋ ಪ್ರಯತ್ನ ಮಾಡಬೇಕು. ಆ ಗ್ಯಾಪ್ ಅಲ್ಲಿ ಅವ್ರನ್ನ ಆದಷ್ಟು ಮನೆ ಒಳಗಡೆ ಸೇದಕ್ಕೆ ಬಿಡಬಾರ್ದು, ಹೊರಗಡೆ ಹೋಗಿ ಮುಗಿಸ್ಕೊಂಬರ್ರಪ್ಪ ಅಂತ ಹೇಳೋ ಮಟ್ಟಕ್ಕೆ ಇರಬೇಕು. ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗಳು ತುಂಬ ಡೇಂಜರ್ ಝೋನಲ್ಲಿ ಇರುವಂಥದ್ದು, ಇವತ್ತು ಏನೂ ಪಾಪ ಮಾಡದೇ ಇರುವಂಥವ್ರು ಏನೂ ಅನುಭವಿಸ್ತಾರೆ, ಅಮಾಯಕರು ಇದಕ್ಕೆ ಬಲಿ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಎಲ್ಲೇ ಸಂಘ ಸಂಸ್ಥೆಗಳಿಂದ ಮಾಹಿತಿ ಕೊಡೋಕ್ಕೆ ಅಂತ ಮಹಿಳಾ ಸಂಘಕ್ಕೆ ಹೋದಾಗ ಅವರ ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ಕೇರ್ ತಗೊಳ್ಳಿಕ್ಕೆ ಇದ್ರ ಬಗ್ಗೆ ಜಾಸ್ತಿ ಅವೇರ್ ಮಾಡ್ತಾ ಇದ್ದೀವಿ.
1: ಕೆಲವೊಂದ್ಸರಿ ಏನಾಗುತ್ತೆ, ಮನೇಲಿ ಯಾರೋ ಒಬ್ಬ ವ್ಯಕ್ತಿ ಇಂಥದೊಂದು ದುಶ್ಚಟಕ್ಕೆ ಒಳಗಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಗೆ ಏನಾದರೂ ಹೇಳೋದಕ್ಕೋದ್ರೆ ಮನೆಯಲ್ಲಿ ಜಗಳಗಳಾಗೋದೇ ಜಾಸ್ತಿ. ನನ್ನ ಇಷ್ಟ, ನಾನೇನಾದರೂ ಮಾಡ್ಕೊಳ್ತೀನಿ, ನೀನ್ಯಾರು ಕೇಳೋದಕ್ಕೆ, ನೀನೇನು ಹೇಳೋದಕ್ಕೆ, ಇಂಥ ಒಂದು ಘರ್ಷಣೆಗಳಾಗುತ್ತೆ. ಇದು ತುಂಬಾ ಕಷ್ಟ, ಅವ್ರನ್ನ ಬಿಡಿಸೋದು ಹೇಗೆ ಅನ್ನುವಂಥದ್ದು, ಅಥವಾ ಒಪ್ಕೊಳ್ಳೋದು ಕಷ್ಟ, ಯಾಕಂದ್ರೆ ಅದನ್ನ ನೋಡೋದಕ್ಕೂ ಕಷ್ಟ. ಹಾಗೆ ನೀವು ಅದು ಏನ್ ತೊಂದರೆ ಆಗುತ್ತೆ ಆರ್ಥಿಕವಾಗಿ, ಮಾನವ ಸಂಪನ್ಮೂಲ ಕೂಡ ಎಷ್ಟೊಂದು ವ್ಯರ್ಥ ಆಗುತ್ತೆ. ಚಿಕಿತ್ಸೆ ಅನ್ನುವಂಥದ್ದು ತುಂಬಾ ದುಬಾರಿ ಆಗಿರುವಂಥದ್ದು, ಜೊತೆಗೆ ಆ ಚಿಕಿತ್ಸೆ ನಂತರ ಅವರ ಮುಖಗಳು ನೋಡೋದಕ್ಕೂ ಸಹ ಕಷ್ಟ ಆಗುತ್ತೆ, ಅಷ್ಟು ವಿಕಾರವಾಗಿ ಆಗ್ತಾರೆ. ತುಂಬಾ ವಿಷಯಗಳಿದೆ ಪ್ರಭುದೇವರ ಬಗ್ಗೆ.
0: ನಾವು ಮನವೊಲಿಸೋ ವಿಷಯಕ್ಕೆ ಬಂದ್ರೆ, ಸೊ ಒಂದು ವಿದ್ಯಾರ್ಥಿಗಳಲ್ಲಿ, ಇನ್ನೊಂದು ವ್ಯಸನಿಗಳಲ್ಲಿ. ನಾವು ಅವ್ರಿಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಮನವೊಲಿಸ್ತೇವೆ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಇವತ್ತು ನಾವೊಂದು ಚಿತ್ರ ತೋರಿಸ್ತೇವೆ, ನಮ್ಮ ತಿಪ್ಪೇಸ್ವಾಮಿಯವರು ಹೇಳಿದ್ರು, ಚಿತ್ರ ತೋರಿಸ್ತೀವಿ, ವಿಡಿಯೋ ತೋರಿಸ್ತೀವಿ, ಮಕ್ಕಳು ನೋಡೋದೇ ಇಲ್ಲ, ಮುಖ ಮುಚ್ಕೊಂಡು ಹಿಂದಕ್ಕೆ ತಿರುಗಿಬಿಡ್ತಾರೆ. ಅದರಲ್ಲಿ ಎರಡು ಪಿಕ್ಚರ್ ಇದೆ, ಒಂದು ಚೆನ್ನಾಗಿರೋದು, ಇನ್ನೊಂದು ಹಾಸ್ಪಿಟಲೈಸ್ ಆಗಿರೋಂಥದ್ದು. ಸೊ ಅದರಲ್ಲಿ ಯಾವುದು ಇಷ್ಟ ಆಗುತ್ತೆ ಸರ್? ಚೆನ್ನಾಗಿರೋದನ್ನ ಇದು ನಾ ಕೊನೆಗೆ ಹೇಳ್ತೀವಿ, ನಿಮಗೆ ಖುಷಿಯಾಗಿರೋದು ನೋಡು. ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಹೋಗ, ನಾವು ಒಳ್ಳೆಯದನ್ನೇ

0: ಇವತ್ತು ನಾವು ಒಂದು ಚಿತ್ರ ತೋರಿಸ್ತೇವೆ, ನಮ್ಮ ತಿಪ್ಪೆ ಸ್ವಾಮಿಯವರು ಹೇಳಿದ್ರು ಚಿತ್ರ ತೋರಿಸ್ತೇವೆ, ವಿಡಿಯೋ ತೋರಿಸ್ತೇವೆ, ಮಕ್ಕಳು ನೋಡೋದೇ ಇಲ್ಲ, ಮಕ್ಕಳು ಮುಚ್ಕೊಂಡು ಹಿಂದಕ್ಕೆ ತಿರುಗಿಬಿಡ್ತಾರೆ. ಅದರಲ್ಲಿ ಎರಡು ಪಿಕ್ಚರ್ ಇದೆ, ಒಂದು ಚೆನ್ನಾಗಿರೋದು, ಇನ್ನೊಂದು ಹಾಸ್ಪಿಟಲೈಸ್ ಆಗಿರೋಂಥದ್ದು. ಸೊ ಅದರಲ್ಲಿ ಯಾವುದು ಇಷ್ಟ ಆಗುತ್ತೆ ಸರ್ ಚೆನ್ನಾಗಿರೋದನ್ನ? ಇದು ನಾ ಕೊನೆಗೆ ಹೇಳ್ತೀವಿ ನಿಮಗೆ, ಖುಷಿಯಾಗಿರೋದು ನೋಡು, ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಳೋಕ್ಕಾಗ ನಾವು ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ಖುಷಿಯಾಗಿರೋ ಫ್ಯಾಮಿಲಿ ಇದು ಇಷ್ಟ, ಇದು ಹಾಸ್ಪಿಟಲೈಸ್ ಆಗಿದ್ರೆ ಇಷ್ಟ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ನಾವೇ ಮಾಡೋದೇನಂತ ಹೇಳಿದ್ರೆ ಇಷ್ಟ ಆಗದೇ ಇರೋ ಎಲ್ಲ ಅಭ್ಯಾಸಗಳನ್ನು ಮಾಡ್ತೀವಿ. ಖುಷಿಯಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಈ ರೀತಿ ವ್ಯತ್ಯಾಸವನ್ನು ಹೇಳಿ ನಾವು ಮುನ್ನೋಲಿಸ್ಬೇಕು. ಜೊತೆಗೆ ಫ್ಯಾಮಿಲಿ ಮೇಲೆ ಬರ್ಡನ್ ಮಕ್ಕಳಿಗೆ ಹೇಳ್ತೀವಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ ಯಾರು ಗಾರ್ಡಿಯನ್ ಸೇವನೆ ಮಾಡ್ತಾ ಇದ್ರೆ ನಾಳೆ ಅವರು ಆಸ್ಪತ್ರೆ ಸೇರ್ತಾರೆ, ಆಸ್ಪತ್ರೆ ಸೇರ್ತಾರೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೋಡ್ಕೊಳೋರಿಲ್ಲ, ನಿಮಗೆ ಎಜುಕೇಷನ್ನು, ನಿಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗಲ್ಲ, ಮೂಲಭೂತ ಸೌಲಭ್ಯಗಳು ಯಾವುದೂ ಸಿಗೋದಿಲ್ಲ. ಸೊ ಇದರಿಂದ ನಿಮ್ಮ ಕುಟುಂಬದ ಮೇಲೆ ಹೊರೆ ಬೀಳುತ್ತೆ, ನೀವು ಶಾಲೆ ಬಿಡ್ಬೋದು. ಈ ರೀತಿ ಬೇರೆ ಬೇರೆ ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋ ಸಂದರ್ಭ ಬರುತ್ತೆ. ನಿಮಗೂ ನಿಮ್ಮ ತಂದೆ ತಾಯಿಗಳಿಗೂ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಇವೆಲ್ಲ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ತಂದೆ ತಾಯಿಯವರು ಕೂಡ ಅಭ್ಯಾಸಗಳಿದ್ರೆ ಬಿಡಿಸ್ಬೇಕು, ಅವಾಗ ತಂದೆ ತಾಯಿ ಕೂಡ ಖುಷಿ ಆಗ್ತಾರೆ, ಅಯ್ಯೋ ನನ್ನ ಮಗನ ಶಾಲೆ ಓದಿಸಿದ್ಕು ಸಾರ್ಥಕ ಆಯಿತು, ನನ್ನ ಬದಲಾವಣೆ ಮಾಡಿದ್ರು ಅನ್ನುವಂಥ ಖುಷಿ ತಂದೆ ತಾಯಿಗಳಿಗೂ ಸಿಗುತ್ತೆ, ಮಕ್ಕಳಿಗೂ ಸಿಗುತ್ತೆ. ನೀವು ಒಂದು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ನಾವು ಮನವೊಲಿಸಿದಾಗ ಸ್ವಲ್ಪ ಮನ ಮುಟ್ಟುತ್ತೆ. ವ್ಯಸನಿಗಳಿಗಾದ್ರೂ ಕೂಡ ಅಷ್ಟೇ. ಏನಂತ ಹೇಳಿದ್ರೆ ಇವತ್ತು ನೀನು ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀಯ? 50 ರೂಪಾಯಿ ಖರ್ಚು ಮಾಡೋದು, ಮಿನಿಮಮ್ 50 ರೂಪೀಸ್. ಒಂದು ತಿಂಗಳಿಗೆ 1500 ರೂಪಾಯಿ ಆಗುತ್ತೆ. ಅದೇ 1500 ರೂಪಾಯಿನಲ್ಲಿ ನಿನ್ನ ಕುಟುಂಬಕ್ಕೆ ಬೇಕಾಗ ಒಂದು ಹಣ್ಣು, ಸೀಸನಲ್ ಫ್ರೂಟ್ಸು, ತರಕಾರಿನೂ ಹೋಯ್ ತಿಂದರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ರೀತಿಯಲ್ಲಿ ನಾವು ಜೊತೆಗೆ ನಿನಗೆ ಏನಾದರೂ ಆಯಿತು, ನಿನ್ನ ಹೆಂಡತಿ ಮಕ್ಕಳು ಅವರಿಗೆ ಒಳ್ಳೆಯ ಸೌಲಭ್ಯ, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಲಭ್ಯ ಕೊಡ್ಸೋಕ್ಕೆ ಯಾರೂ ಇರೋದಿಲ್ಲ. ಸೊ ಇದನ್ನೆಲ್ಲ ನಾವು ಕೇವಲ ನಮ್ಮ ಒಂದು ಚಟಕ್ಕೋಸ್ಕರ ನಾವಿದ್ ಮಾಡ್ತಾ ಹೋದ್ರೆ ನಮ್ಮ ಕುಟುಂಬವನ್ನು ಯಾರು ನೋಡ್ಕೊಳ್ತಾರೆ? ಸೊ ಈ ರೀತಿಯಲ್ಲಿ ಅವ್ರಿಗೆ ನಾವು ಮನಮುಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಹೋಗುತ್ತೆ ತಲೆ ಒಳಗೆ. ಸೊ ಈ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಮನವೊಲಿಸುವಂತದ್ದು.
1: ಸ್ನೇಹಿತರೆ, ನೀವು ಕೂಡ ಈ ಒಂದು ತಂಬಾಕು ವ್ಯಸನ ಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಹೆಸರು ಹೇಳಿ. ಕೆಂಚನಗೌಡ ರಮೇಶ್ ಅವರು ಹೇಳಿ. ಸ್ವಲ್ಪ ಗಾಳಿನಲ್ಲಿ
2: ಇದ್ದೀರಾ?
1: ಹಂಗಾಗಿ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಿದೆ. ಆದಷ್ಟು ಸ್ವಲ್ಪ ಹೇಳಿ, ಪ್ರಶ್ನೆ ಕೇಳಿ.
2: ಪ್ರಶ್ನೆ ಏನಿಲ್ಲ ಮೇಡಮ್. ಇದು ಧೂಮಪಾನ ಮಾಡೋದ್ರಿಂದ ಬಹಳ ಅಪಾಯಕಾರಿ. ಸಿಗರೇಟ್ ಸೇದುವುದು ಇದೆಲ್ಲ. ಇದು ಸಿಗರೇಟ್ ನಾವು ಒಂದು ಸೇರ್ತಿದ್ವಿ ಮೇಡಮ್ ಮುಂಚೆ. ಅದು ಸಿಗರೇಟ್ ನಮ್ಮ ಮಗನ ಎದುರಿಗೆ ಸಿಗರೇಟ್ ಹಚ್ಚಿದೆ. ಅವ್ನು ಮೆಚುರಿಟಿ ಬಂದ್ಮೇಲೆ ಅಲ್ಲ ಅಪ್ಪಾಜಿ ನೀನೇ ಹಿಂಗ್ ಸಿಗರೇಟ್ ಹಿಡಿದ್ರೆ ನಾವ್ ಹೆಂಗ್ ಕಲಿಯೋದು ಅಂತ ಒಂದ್ ಮಾತು ಅಂದ ಮೇಡಮ್. ಅವತ್ತಿಲಿಂದ ಇವತ್ತಿನವರೆಗೂ ಅದನ್ನ ಸಿಗರೇಟ್ ಅಂತ ಬಾಯಾಗಿಟ್ಟಲ್ಲ. ಒಂದು ಮನವರಿಕೆ ಸಣ್ಣ ಮಗನಿಂದ ಯೋಚನೆ ಹಂಗಾತಲ್ಲಪ್ಪ ಅನ್ನೋ ಒಂದು ಪಶ್ಚಾತ್ತಾಪ ಪಟ್ಟು
1: ಖಂಡಿತ
2: ಇವತ್ತಿಗೆ ಸಿಗರೇಟ್ ಸೇರ್ತಲ್ಲ ಮೇಡಮ್. ಅದು ಒಂದು ದುಶ್ಚಟದಿಂದ ಹಿಂಗ್ ಏನಾರ ಒಂದು ಪ್ರಭಾವದಿಂದ ಯಾರೇ ಆಗ್ಲಿ ಬಿಡ್ಬೇಕಂತ ನನ್ನ ಅನಿಸಿಕೆ ಮೇಡಮ್.
1: ಒಳ್ಳೆ ತಂದೆ ಅಂತ ಹೇಳ್ಬಹುದು, ಯಾಕೆಂದ್ರೆ ಮಗನ ಮಾತಿಗೆ ಅಷ್ಟೊಂದು ಬೆಲೆ ಕೊಟ್ರಿ ಅಲ್ವಾ ನೀವು ಅಲ್ವಾ? ಸಾಮಾನ್ಯ ಮಕ್ಕಳು ಏನೋ ಹೇಳ್ತಾರೆ ಬಿಡು ಮಕ್ಕಳು ಅಂತ ನಾವು ಅದನ್ನ ಕೇರ್ ಮಾಡೋದಿಲ್ಲ. ಹಾಗಾಗಿ ಮಕ್ಕಳನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಇದಾರೆ. ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಸುತ್ತಮುತ್ತ ಇರೋರಿಗೆ ಏನಾದ್ರೂ ಅವೇರ್ನೆಸ್ ಮೂಡಿಸ್ತಿದ್ದೀರಾ ಹೇಗೆ?
2: ನಮ್ದು ಹೋಟ್ಲ್ ಅಂಗಡಿ ಇದೆ, ಅದೆಲ್ಲ ಧೂಮಪಾನ ನಿಷೇಧ ಅಂತ ಅಂದು ಬೋರ್ಡ್ ಹಾಕಿದ್ದೇವೆ. ಅದು ಯಾವ್ದು ಚಟನ ಮಾಡಬಾರ್ದು ಮೇಡಮ್. ಅದ್ ಬರೇ ಮಗ್ಳ ಕುಂತ್ರ ಹೊಗೇನೆ ಆಗಲ್ಲ ಇವತ್ತಿನ ಪೀಳಿಗೆಗೆ. ಅದು ಬಹಳ ಆರೋಗ್ಯಕ್ಕೆ ಹಾನಿಕರ ಅಂತ ನನ್ನ ಅನಿಸಿಕೆ ಮೇಡಮ್.
1: ಖಂಡಿತ, ತುಂಬಾ ಖುಷಿ ಆಯ್ತು ಕರೆ ಮಾಡಿ, ನಿಮ್ಮ ಒಂದು ಸ್ವಂತ ಅನುಭವವನ್ನ ಹೇಳ್ಕೊಂಡಿದ್ದಕ್ಕಾಗಿ.
0: ಇದೇ ರೀತಿ ನೀವು ಕೂಡ ಬೇರೆಯವರಿಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಿ.
1: ಹೇಳಿ ಹೇಳಿ ಕೇಳಿಸ್ಕೊಳ್ತಾರೆ.
0: ನೀವು ಕೂಡ ಇದೇ ರೀತಿ ಪ್ರತಿಯೊಬ್ಬರು ಕೂಡ ನಾವು ಈ ರೀತಿ ಜಾಗೃತಿಯನ್ನ ಮೂಡಿಸ್ಬೇಕು. ಯಾಕೆಂತ ಹೇಳಿದ್ರೆ ಸುಮಾರು ಅವ್ರು ಹೇಳಿದ್ರು ನಮ್ದೇ ಅಂಗಡಿ ಇದೆ, ನಾವು ಬೋರ್ಡ್ ಹಾಕೊಂಡಿದೀವಿ, ಆ ವಾಸನೆ ಕುಡಿಯಕ್ ಆಗಲ್ಲ ಅಂತ ಹೇಳಿ. ಸುಮಾರು ಜನ ಅದು ಅನುಭವ ಆಗಿದೆ. ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರೆ ಮೇಡಮ್ ಅಂತ ಹೇಳಿದ್ರೆ, ಒಂದು ಹೊಟ್ಟೆ ಜೀವನ ಸರ್, ಇದು ಬಿಟ್ರೆ ನಡೆಯೋದೇ ಇಲ್ಲ ನಮ್ಗೆ. ನಾ ಹೇಳ್ತೀವಿ, ಈ ಅಂಗಡಿನಲ್ಲಿ ಎಷ್ಟೆಲ್ಲ ಸಾಮಾನುಗಳಿದೆ. ಹಣ್ಣು ಇಟ್ಟಿರ್ತೀರ, ಬಿಸ್ಕೆಟ್ ಇಟ್ಟಿರ್ತೀರ, ಬೇರೆ ಎಲ್ಲ ಮಾರಾಟ ಮಾಡ್ರಿ, ತಿನ್ರಿ, ಅದರಿಂದ ಜೀವನ ನಡೆಯುತ್ತೆ.

0: ಅವರು ಏನ್ ಹೇಳ್ತಾರೆ, ಈ ಸಿಗರೇಟ್ ಬೀಡಿ ಮಾರಿದ್ರೆ ಇವನ್ ಬಂದ್ ತಗೊಂಡ್ ಹೋಗ್ತಾರೆ ರೇಷನ್ ದೊಡ್ಡ ಅಂಗಡಿಯಲ್ಲಿ ನಾವ್ ಹೇಳಿದ್ರೆ ಅವರು.
1: ಇನ್ನೊಂದ್ ಕರೆ ಇದೆ, ತಗೊಳ್ಳೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್,
1: ಹೆಸರು ಹೇಳಿ. ನಮಸ್ತೆ,
2: ವೇದಮೂರ್ತಿ ಮಧ್ಯೆ ಇಟ್ಗಿ
1: ಹೇಳಿ, ಪ್ರಶ್ನೆ ಕೇಳಿ.
2: ಸಾರ್ ಹೇಳಿದ್ದು ಮಾತು ಮಾತು ಮುಚ್ಚಿನಂಗಿದ್ದು ಮೇಡಮ್ ಅವರೇ, ಬೇರೆ ಮಾತಾಡಕ್ಕೆ ಬಿಡಿದ್ರು ಆ ಮಾತುಗಳನ್ನ ಎಲ್ಲ ಹೇಳಿದ್ದಾರೆ, ಏನು ತಿಳ್ಕೊಳಂಗಿಲ್ಲ. ಆದ್ರೆ ಈಗ ಅವಾಗ ಅಂಗಡಿ ಇಟ್ಕೊಂಡ್ರೆ ಹೇಳಿದ್ರು ನಿಷೇಧವನ್ನ ಬೋರ್ಡ್ ಹಾಕಿದೀವಿ ಅಂತ, ಅದು ಮಾಡ್ತೀವಿ ಇಲ್ಲ ಅನ್ನೋದು ಅದು ಹೇಳಿಲ್ಲ ಅವರು.
1: ಅವ್ರು ಹೇಳಿದ್ರಲ್ವಾ, ಅವರು ಮೋಸ್ಟ್ಲಿ ಅವ್ರು ಮಾರಲ್ಲ ಅನ್ಸುತ್ತೆ, ಹಾಗಾಗಿ ಅವರು ತುಂಬಾ ಕಾಳಜಿಯಿಂದಾನೆ ಹೇಳಿದ್ದಾರೆ.
2: ಬಿಟ್ಟಿನಿ ಅಂದ್ರು ಅಂಗಡಿಯಾಗ ಇಟ್ಕೊಂಡು ಮಾರ್ತೀವಿ ಒಳಗ ಹೊರಗ ಅಂತ ಹೇಳಿಲ್ಲ, ಅದೇನೇ ಇರ್ಬೋದು. ಸಲಹೆ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಅಂಗಡಿ ತಕ್ಕ ಟೀ ಕುಡಿಯಕ್ ಹೋದಾಗ ಅಲ್ಲಿ ಸಿಗರೇಟ್ ಸೇರ್ತಾರೆ, ತಂಬಾಕ್ ಹಾಕ್ತಾರೆ, ಅವಾಗ ಅದರಿಂದ ದೂರ ಹೋಗ್ಬಿಡ್ತೀವಿ. ಹೊಗೆಯಿಂದ ಆಗಲ್ಲ, ಯಾರು ಒಬ್ರು ಸೇರಿ ಹತ್ತು ಜನ ಕವರ್ ಆಗುತ್ತೆ, ದೂರ ಹೋಗ್ತೀವಿ. ಕೆಲವು ಸರಿ ಹೇಳಿದ್ರೆ ವಿಕೋಪಕ್ಕೆ, ಇಂಡಿಯಾದಾಗ ವಿಕೋಪಕ್ಕೆ ಹೋಗೋದೇ ಜಾಸ್ತಿ ಅಲ್ಲ. ಈಗ ನಾವು ಹುಡುಗರಾದ್ರೆ ಸೇರಿವಿ ಗೊತ್ತಾಗದಂಗೆ, ಈಗ ಅದನ್ನ ಸುದ್ದಿ ಹೋಗ್ತಾ ಇದೆ ಮೇಡಮ್, ಅದೇ ಎಲ್ಲ ಆಗ್ತಾ ಇಲ್ಲ. ಅಲ್ಲೋಗಿರೋ ಅಂತ ಹೇಳಿ ಈ ದುಷ್ಪಟಗಳು ಏನು ಇಲ್ಲ. ಸಾರಿ ಹೇಳಿದ್ದಂತೂ ನೂರಕ್ಕೆ ನೂರು ಅಸತ್ಯ ಮೇಡಮ್ ಅದು. ಈಗ ಈ ಕಾಲ ಒಳ್ಳೇದು ಹೇಳಿದ್ರೆ ಯಾರು ತಿಳ್ಕೊಳಲ್ಲ, ಎಷ್ಟಕ್ಕೆ ಆಕರ್ಷಣೆ.
0: ಸರಿ, ಈಗ ತಾವ್ ಹೇಳಿದಾಗೆ ನೀವ್ ಹೇಳಿದ್ರಿ, ನಾವು ಟೀ ಕುಡಿಯಕ್ ಹೋದಾಗ ಅಲ್ಲೆಲ್ಲ ಬಿಡಿ ಸಿಗರೇಟ್ ಸೇದು ಅಂತಾರೆ ಇರ್ತಾರೆ ಅಂತ ಹೇಳಿ. ಬಟ್ ನಾವು ಏನಂತ ಹೇಳಿದ್ರೆ, ಒಬ್ಬ ನಾಗರಿಕರಾಗಿ ಕೂಡ ಕೆಲವೊಂದನ್ನ ನಾವು ಖಂಡಿಸದೆ ಹೋದ್ರೆ ಅಥವಾ ಅವರಿಗೆ ಒಂದು ಅರಿವನ್ನು ಮೂಡಿಸದೆ ಹೋದ್ರೆ ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ನೀವು ಹೇಳಿದ್ದು ಬಹಳ ನಿಜ ಇದೆ ಸರ್.
2: ದವಡೆ ಕ್ಯಾನ್ಸರ್ ಬರುತ್ತೆ,
0: ಆಮೇಲೆ ನೀವು ಇದೊಂದು ಹೇಳಿದ್ರಿ ವಿಕೋಪಕ್ಕೆ ಹೋಗುತ್ತೆ ಅಂತ, ಅಂತ ಉದಾಹರಣೆ ಬಹಳಷ್ಟು ನೋಡಿದೀವಿ ಸರ್, ನಿಜ ಅದು. ಆದ್ರೂ ಕೂಡ ನಾವೇನಂತ ಹೇಳಿದ್ರೆ, ನೀವೊಬ್ಬರ ಹಿರಿಯರು ಕೆಲವ್ರು ಆ ರೀತಿ ಹೋಗಲ್ಲ, ಏನೋ ಹಿರಿಯರು ಹೇಳ್ತಾರೆ ಅನ್ನುವಂತ ಒಂದು ಸಲಹೆಯನ್ನ ಸ್ವೀಕರಿಸೋರು ಕೂಡ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಏನಾಗುತ್ತೆ ಅದನ್ನ ಖಂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ, ಎಲ್ಲಾ ನಾಗರಿಕರ ಜವಾಬ್ದಾರಿ. ಅದನ್ನ ನಾವು ಖಂಡಿಸದೆ ಹೋದ್ರೆ ಇನ್ನು ಒಬ್ರು ಇದ್ದವ್ರು ಇಬ್ರು ಆಗ್ತಾರೆ, ಇಬ್ರು ಇದ್ದವ್ರು ನಾಲ್ಕು ಆಗ್ತಾರೆ. ಸೊ ಆ ರೀತಿನಲ್ಲಿ ನೀವು, ಆದ್ರಿಂದ ಸ್ವಲ್ಪ ನಾವು ಕೂಡ ಸ್ವಲ್ಪ ಅದನ್ನ ಖಂಡಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ.
1: ಹೌದು, ಈಗ ನಾವು ಒಬ್ಬ ಸಮಾಜದಲ್ಲಿ ಇರುವಂತ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆಗಿದೀವಿ, ಎಲ್ಲ ನೋಡಿದ್ವಿ ಈ ತರ ಇರುವಂತದ್ದು. ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ
0: ಮೇಡಮ್? ನಮ್ಮ ಇಲಾಖೆಗೆ ಸಾಕಷ್ಟು ಕಂಪ್ಲೇಂಟ್ ಬರುತ್ತೆ, ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಇಂದ ಬರುತ್ತೆ, ಅವ್ರಿಗೆ ಬರ್ದಿರ್ತಾರೆ, ಅವರಿಂದ ನಮ್ಮ ಕಚೇರಿಗೆ ಬರುತ್ತೆ, ಸಾರ್ವಜನಿಕರೇ ಫೋನ್ ಮಾಡಿ ಹೇಳ್ತಾರೆ. ಸೊ ಇಂಥದ್ದೆಲ್ಲ ಇದೆ, ಆ ಕ್ಷಣದಲ್ಲೇ ನಾವು ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಇಂಥದ್ದೇ ನಂಬರ್ ಒಂದು ಮೇಡಮ್ ಹೇಳಿದ್ರೆ ಇದು ಒಂದು ಸಲಹೆ, ಉಚಿತ ಸಲಹೆಗೆ ಇದು ನಂಬರ್ ಇದೆ, ಬಟ್ ಕಂಪ್ಲೇಂಟ್ಗೆ ಯಾವುದೇ ನಂಬರ್ ಇಲ್ಲ. ಸೊ ಅವ್ರು ಟೋಲ್ ಫ್ರೀಯಲ್ಲಿ ಮಾತಾಡಬಹುದು, ಕಂಪ್ಲೇಂಟ್ ನಲ್ಲಿ ರೈಸ್ ಮಾಡಬಹುದು ಆ ಟೋಲ್ ಫ್ರೀ ನಂಬರ್ ಅಲ್ಲಿ. ಬಟ್ ಕಂಪ್ಲೇಂಟ್ ಮಾಡೋದಾದ್ರೆ ಅವ್ರ ಪತ್ರ ಮುಖೇನ ಅಥವಾ ನಮ್ದು ಇಮೇಲ್ ಐ ಡಿ ಇದೆ, ಸೊ ಅಲ್ಲೆಲ್ಲ ಕೂಡ ಅವರು ಮಾಡಬಹುದು.
1: ಓಕೆ, ಒಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಹೆಸರು ಹೇಳಿ.
3: ಬಾಲರಾಜ್ ಅಂತ ಮೇಡಮ್, ಬೆಳೆಮಾರದಟ್ಟೆಯಿಂದ
1: ಹೇಳಿ. ಬಾಲರಾಜ್, ಒಂದು ಪ್ರಶ್ನೆ ಕೇಳಿ.
3: ಅದೇ ಮೇಡಮ್, ಧೂಮಪಾನ ಎಲ್ಲ ನಿಷೇಧ ಮಾಡ್ಬೇಕು ಮೇಡಮ್, ಇದು ಫ್ಯಾಕ್ಟರಿನ ಬಂದ್ ಮಾಡಿದ್ರೆ ಅನುಕೂಲ ಆಗುತ್ತಲ್ಲ ಮೇಡಮ್?
1: ತಿಪ್ಪೇಸ್ವಾಮಿ ಅವ್ರಿ ಮಾತನ್ನ ಫಸ್ಟ್ ಹೇಳಿದ್ರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ. ಓಕೆ, ಏನ್ ಹೇಳ್ತೀರಿ?
4: ನಮಸ್ತೆ.
3: ನಮಸ್ತೆ ಸರ್.
4: ಈಗ ಯಾವ್ದಾದ್ರು ಒಂದು ಬ್ಯಾನ್ ಮಾಡ್ಬೇಕಂದ್ರೆ ಅದು ಪಾಲಿಸಿ ಮ್ಯಾಟರ್ ಆಗುತ್ತೆ, ಅದಕ್ಕೊಂದು ವ್ಯವಸ್ಥೆ ಇರ್ತದೆ. ಅದನ್ನ ಬ್ಯಾನ್ ಮಾಡ್ಬೇಕನ್ನೊಂದು ಹೇಳ್ತೀನಿ ಕೇಳಿ. ಕರೋನಾ ಟೈಮಲ್ಲಿ ಸೇಲಿಂಗ್ ಎಲ್ಲ ನಿಲ್ಲಿಸ್ಬಿಟ್ರು, ಇದು ಎಣ್ಣೆ ಕುಡಿಯೋದಿರ್ಬೋದು ಅಥವಾ ಗುಟ್ಕಾ ತಿನ್ನೋದಿರ್ಬೋದು. ಆ ಟೈಮಲ್ಲಿ ಎಷ್ಟೋ ಜನ ಬೇರೆ ಬೇರೆ ದಾರಿಯನ್ನು ಇಟ್ಕೊಳ್ಳೋಕೆ ಶುರು ಮಾಡಿದ್ರು. ಅಡಿಕ್ಷನ್ ಆಗಿಬಿಟ್ರೆ ಒಂದೇ ಸರಿ ಬಿಡ್ಲಿಕ್ಕೆ ಆಗಲ್ಲ, ಅದನ್ನ ಬ್ಯಾನ್ ಮಾಡ್ತಿದ್ದಂಗೆ ಅದು ಯಾವಾಗ ಸಿಗಲ್ವೋ ಅವಾಗ ಸುಮಾರು ಜನ ಏನೋ ಒಂಥರ ಅವ್ರಿಗೆ ಆದ ಬ್ಯಾಲೆನ್ಸ್ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಯಾವುದಕ್ಕೂ ಕೂಡ ಒಂದು ಟೈಮ್ ಅಂತ ಇರುತ್ತೆ. ಈಗ ಬ್ಯಾನ್ ಮಾಡಬೇಕು ಅಂದ ಕ್ಷಣಕ್ಕೆ ಅವ್ರಿಗೂ ಕೂಡ ಒಂದು ಸಿಸ್ಟಮ್ ಇರೋದ್ರಿಂದ ಬೇಗ ಡಿಸೈಡ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಕಾರ್ಮಿಕರು ಬರ್ತಾರೆ, ಮತ್ತು ಇದರಲ್ಲಿ ಸರ್ಕಾರ ಇರುತ್ತೆ, ಜೊತೆಗೆ ಅದಕ್ಕೆ ಬಂಡವಾಳ ಆಗಿರ್ತಕ್ಕಂಥ ರೈತ ಇರ್ತಾನೆ, ಜೊತೆಗೆ ಕಂಪನಿಯವರು ಕೂಡ ಇರ್ತಾರೆ. ಇದೊಂದು ಸಿಸ್ಟಮ್ ಆಗಿ ಅದು ಸ್ವಲ್ಪ ಲೇಟ್ ಆಗ್ಬೋದು. ಕಂಪನಿಯವರು ಬ್ಯಾನ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ತಿನ್ನೋದನ್ನ ನಾವೇ ಬಿಟ್ಬಿಟ್ರೆ ಅವ್ರ ಯಾವಾಗ ಲಾಭ ಇರಲ್ವೋ ಅವಾಗ ತಾನಾಗೆ ಅವ್ರು ಬಾಗಿಲು ಹಾಕೊಂಡು ಹೋಗ್ಬಿಡ್ತಾರೆ. ನಾವೇ ಅವ್ರಿಗೆ ಪಾಠ ಕಲಿಸ್ಬೇಕಾಗಿರುವಂಥದ್ದು, ಈಗ ತಿನ್ನುವಂಥವರೇ ಪಾಠ ಕಲಿಸ್ಬೇಕು. ಅದರಿಂದ ನಮ್ಗೆ ಸಿಕ್ಸ್ ಪ್ಯಾಕ್ ಅಲ್ಲ ಇನ್ನೊಂದು
3: ಬಿಟ್ಟು ಬಿಟ್ರೆ ಅವರ ಬಂದ್ ಆಗ್ತಾರಲ್ಲ ಸರ್,
4: ನಾನಾಗಿ ಬಿಟ್ಟು

0: ಮಾಡಿದ್ದಾರೆ ಅವರು, ನಾವು ಅದನ್ನು ಪರ್ಚೇಸ್ ಮಾಡೋದ್ರಿಂದ ಅವ್ರು ಸೇಲ್ ಮಾಡ್ತಿದ್ದಾರೆ, ಅದರಿಂದ ನಾವೇ ದೂರ ಸರ್ಕೊಂಡ್ಬಿಡ್ಬೇಕು. ಸರ್ಕೊಂಡಾಗ ಅವ್ರಿಗೆ ಯಾವಾಗ ಲಾಭ ಬರಲ್ವೋ ತಾನಾಗೆ ತಾನು ಬಾಗಿಲು ಹಾಕೊಂಡು ಹೋಗ್ಬಿಡ್ತಾರೆ ಅವರು.
1: ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರತಿಯೊಂದು ಆರೋಗ್ಯ ಕಾನಿಕರ ಅಂತ ಪ್ರತಿಯೊಂದು ಎಲ್ಲ ಲಿಸ್ಟ್ ನೋಡ್ತಾ ಆಗ್ತಾ ಇರ್ತಾರೆ ಸರ್. ಅದು
2: ಮಧ್ಯ ಮಧ್ಯ ಕೂಡ ಇಂಟರ್ವಲ್ ಅಲ್ಲಿ ಕೂಡ ಬರುತ್ತೆ, ನೋಡ್ತಾ ಇರ್ತೀವಿ. ಆದ್ರೆ ಅದನ್ನ ಅಳವಡಿಸ್ಕೊಂಡ್ ಬರುವಂತದ್ದೇ ಇಲ್ಲಿ
0: ಪ್ರಶ್ನೆ. ಇನ್ನೊಂದು ಸರ್, ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವಾಯ್ಡ್ ಆಗ್ಬೇಕು ಅಂದ್ರೆ ತಮ್ಮಂತವ್ರು ಸ್ವಲ್ಪ ಧ್ವನಿ ಎತ್ತಬೇಕು. ರಾಶ ಹೇಳೋ ಬದಲು ಒಂದು ಮಟ್ಟದಲ್ಲಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾಡ್ಬಿಟ್ರಪ್ಪ ಕೆಲಸನ, ತಾವು ಬಿಡ್ಲಿ ಅಂದ್ರೆ ಪರವಾಗಿಲ್ಲ ಹೊರಗಡೆ ಹೋಗಿ ಮಾಡಿ ಅಂತೇಳಿ ಸ್ವಲ್ಪ ಧ್ವನಿ ಎತ್ತಿದಾಗ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಇರಿಸು ಮುರುಸು ಆಗುತ್ತೆ, ತಾನಾಗೆ ಆ ಜಾಗದಿಂದ ದೂರ ಸರಿತಾರೆ.
2: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಬಾಲರಾಜ್ ಅವರು. ಅರ್ಥಶಾಸ್ತ್ರದಲ್ಲಿ ಒಂದು ಮಾತಿದೆ, ಬೇಡಿಕೆ ಇದ್ರೆ ತಾನೇ ಪೂರೈಕೆ ಅನ್ನುವಂಥದ್ದು, ಬೇಡಿಕೆನೆ ಇಲ್ಲಾಂದ್ರೆ ಪೂರೈಕೆ ಹೇಗಿರುತ್ತೆ ಅಂತ. ಹಾಗಾಗಿ
3: ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಮೇಡಮ್, ಒಂದು ಈ ITC ಟೊಬ್ಯಾಕೋ ಕಂಪನಿ ಏನಿದೆ, ಸೊ ಮೊದಲು ಬರೀ ITC ಸಿಗರೇಟ್ ಅಷ್ಟೇ ಸೆಲ್ ಮಾಡ್ತಾ ಇತ್ತು. ಇವತ್ತು ಅವರು ಒಂದು ನೋಟ್ಬುಕ್ ಶುರು ಮಾಡಿದ್ದಾರೆ, ಆಮೇಲೆ ಫುಡ್ ಪ್ರಾಡಕ್ಟ್ಸ್, ಚಿಪ್ಸ್, ಇತರ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲೇ ನಮಗೆ ಗೊತ್ತಾಗುತ್ತೆ ಮುಂದೆ ಒಂದ್ ದಿವಸ ಇದು ಬ್ಯಾನ್ ಆಗಬಹುದು. ಅವತ್ತು ಒಂದೇ ದಿನಕ್ಕೆ ಅಲ್ಲಿರ್ತಕ್ಕಂತ ಕಾರ್ಮಿಕರಾಗಬಹುದು, ಕಂಪನಿ ಅವನ್ಗೆ ಆಗಿರ್ಬೋದು, ಲಾಸ್ ಆಗಲ್ಲ. ಸೊ ಮುಂದೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಾಗ್ಲೇ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅವರು ಕೂಡ ಅವ್ರಿಗೂ ಗೊತ್ತಾಗಿದೆ ಮುಂದೆ ಒಂದ್ ದಿವಸ ಬ್ಯಾನ್ ಆಗುತ್ತೆ ಅಂತೇಳಿ,
2: ಸೂಚನೆಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಮನೆಯಲ್ಲಿ ಯಾರು ಆ ದುಶ್ಚಟಕ್ಕೆ ಒಳಗಾದವ್ರು ಇದ್ದಾರೆ, ಮನೇಲಿ ಬೇರೆ ಸದಸ್ಯರಿಗೆ ಅದನ್ನ ಬಿಡಿಸ್ಬೇಕು ಅನ್ನೋಂತ ಒಂದು ಆತಂಕ ಇದೆ, ಆದ್ರೆ ಇವ್ರು ಕೇಳ್ತಾ ಇಲ್ಲ ವ್ಯಸನಿ, ಏನ್ ಮಾಡಬಹುದು ಅಂತ.
0: ಮೇಡಮ್, ಇನ್ನೊಂದು, ನಾವೆಲ್ಲೇ ಶಾಲಾ ಕಾಲೇಜ್ಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಒಂದು ಅವ್ರಿಗೆ ಲಾಜಿಕ್ ಕೇಳ್ಕೊಡ್ತೀವಿ. ಈಗ ಏಂಟಿ ಮಾತು ಕೇಳೋದು ಕಷ್ಟ, ನಿನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಚಟ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ನಾವೇನ್ ಹೇಳ್ತಾ ಇದ್ದೀವಿ, ಸೈಕಾಲಜಿಕಲ್ ಎಫೆಕ್ಟ್ ಇದು. ನಿಮ್ಮ ಮನೆಯಲ್ಲಿ ಮಗಳಿದ್ದಿದ್ದೆ ಆದ್ರೆ ತಂದೆಯನ್ನ ಬದಲಾಯಿಸಿ ಅಂತೇಳಿ, 100-80 ಜನ ಅಂತೂ ಮಾತು ಕೇಳ್ತಾರೆ. ಇನ್ನು 20 ಜನ ಹಂಗೆ ಹಂಗೆ ಮಾತಾಡಿ ಯಾರ ಮಾತು ಕೇಳಲ್ಲ ಅವರು. ಮಗಳು ಹೇಳಿದ್ರೆ ಅಪ್ಪ ಕೇಳ್ತಾನೆ, ಅಪ್ಪನಿಗೆ ಮಗಳೇ ಪ್ರಪಂಚ, ಮಗಳಿಗೆ ಅಪ್ಪನೇ ಪ್ರಪಂಚ. ಅಪ್ಪ ಹೇಳಿದನ್ ಮಗಳು ಕೇಳ್ತಾಳೆ, ಮಗಳು ಹೇಳಿದನ್ ಅಪ್ಪ ಕೇಳ್ತಾನೆ. ಸ್ವಲ್ಪ 2 ದಿನ ಕಷ್ಟ ಆಗ್ಬೋದು, ಅದು ರಿಪೀಟ್ ಆದಾಗ ಅವ್ರಿಗೆ ಏನಾಗುತ್ತೆ ಎಲ್ಲ ಒಂದ್ ಕಡೆ ಮನಸ್ಸು ಬರುತ್ತೆ, ಯಾಕಂದ್ರೆ ನನ್ ಮಗಳು ಇಷ್ಟೆಲ್ಲ ಹೇಳ್ತಾಳೆ ಅವಳಿಗೋಸ್ಕರ ನಾನು ಬಿಡಬೇಕು ಅಂತ. ಮಕ್ಳು ಹೇಳ್ತಾರೆ, ಅಪ್ಪಾಜ ನೀನು ಕುಡಿಯೋದ್ರಿಂದ ಅಥವಾ ಬೀಡಿ ಸಿಗರೇಟ್ ಸೇದೋದ್ರಿಂದ ಸಮಾಜದಲ್ಲಿ ನನಗೆ ಬೆಲೆ ಇರಲ್ಲ, ಕುಡುಕನ್ ಮಗಳು ಅಥವಾ ಅವರಪ್ಪ ಬೀಡಿ ಸೇತಾನ ಅಂತ ಮಾತಾಡ್ಕೊಂತಾರೆ ಅಪ್ಪಾಜಿ, ನನಗೋಸ್ಕರ ಬಿಟ್ಬಿಡು ಅಂತೇಳಿ ಮಗಳು ಯಾವಾಗ ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೋ ಆಟೋಮೆಟಿಕ್ ಆಗಿ ಅವ್ನು ಸ್ವಲ್ಪ ಬೆಂಡ್ ಆಗ್ತಾನೆ. ಅದೇ ಮಾತನ್ನ ಹೆಂಡತಿ ಹೇಳಿದ್ರೆ ಮತ್ತೆ ಮಗ ಹೇಳಿದ್ರೆ ಕೇಳಲ್ಲ, ಇದು ಒಂದು ಲಾಜಿಕ್. ನೆಕ್ಸ್ಟ್ ತಾಯಿ ಇರ್ತಾಳೆ, ಸ್ವಲ್ಪ ಕಡ್ಡಿ ಪುಡಿ ತಿನ್ನೋಂಥವ್ರು, ನಶೆ ಪುಡಿ ತಿಕ್ಕಂಥವ್ರು, ಇಂಥವರೆಲ್ಲ ಹೊಗೆ ಸಪ್ ತಿನ್ನೋಂಥವ್ರು ಇರ್ತಾರೆ. ಅವ್ರಿಗೆ ಮಗನ ಕಡೆಯಿಂದ ಟ್ಯಾಕಲ್ ಮಾಡೋಕೆ ಹೇಳುವಂಥದ್ದು, ಮಗನಿಗೆ ಅಮ್ಮ ಎದುರು ಮಾತಾಡಲ್ಲ, ತಾಯಿಗೂ ಮಗ ಎದುರು ಮಾತಾಡಲ್ಲ, ಅಂಥವ್ರಿದ್ರು 10-15 ಜನ ಇರ್ತಾರಿಲ್ಲ ಅಂತಲ್ಲ. ಅವಾಗ ಈ ಒಂದು ಲಾಜಿಕ್ ಅನ್ನು ಬಳಸ್ಕೊಂಡು ಮನ ಒಲಿಸುವಂಥ ಪ್ರಯತ್ನ ಮಾಡಬೇಕು. ಒಂದೇ ಸರಿಗೆ ಯಾರೂ ಟರ್ನ್ ಆಗಲ್ಲ, ಒಂದೆರಡು-ಮೂರು ಸಾರಿ ಅವ್ರನ್ನ ಪದೇ ಪದೇ ರಿಪೀಟ್ ಅಂತ ಆದಾಗ ತಾನಾಗೆ ತಾನು ಒಪ್ಕೊಳ್ತಾರೆ ಮೇಡಮ್. ಅದ್ರಾಗೆ ಒಂದು 10% ಏನೋ ಒಪ್ಕೊಳ್ಳದೇ ಇರ್ಬೋದು. ಈ ಒಂದು ಲಾಜಿಕ್ ಅನ್ನ ಬಳಸುವಂಥದ್ದು, ಒಬ್ಬ ವ್ಯಕ್ತಿಗೆ ಪದೇ ಪದೇ ಅವರಿಗೆ ನಾವು ಕುಂದಿರಿಸ್ಕೊಂಡಾಗ, ಎಕ್ಸಾಂಪಲ್ ಮೇಡಮ್, ಈಗಲೇ ನಮ್ಮ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ನಾನು. ತನ್ನ ಹೆಂಡತಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾನೆ, ಅವನಿಗಿನ್ನ 24 ವರ್ಷ. ಬಂದಾಗ ಅವ್ರ ಮಿಸ್ಸಸ್ ಏನ್ ಮಾಡ್ಬಿಟ್ರು, ಬೋರ್ಡ್ ಓದಿದ್ರು ನಮ್ಮಲ್ಲಿ, ರೂಮ್ ನಂಬರ್ 47 ಅಲ್ಲಿ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತಿದೆ. ಅದನ್ನ ಓದ್ಕೊಂಡು ತನ್ನ ಗಂಡನ ಕರ್ಕೊಂಡು ಒಳಗಡೆ ಬಂದರು. ಸರ್, ನನ್ನ ಗಂಡ ವಿಮಲ್ ತಿಂತಾರೆ, ದಿನಕ್ಕೆ ಒಂದು 25 ಪ್ಯಾಕೆಟ್ ತಿಂತಾರೆ ಸರ್, ಏನಾದ್ರು ಮಾಡಿ ಬಿಡಿಸ್ಬೇಕು ಅಂತ. ಅವನಿಗೆ ಬಿಡೋಕೆ ಮನ್ಸಿಲ್ಲ, ಬಲವಂತಕ್ಕೆ ಒಳಗೆ ಕೆಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟೆ ಮೇಡಮ್, ನಿಕೋಟಿಕ್ಸ್ ಅಂತ ಹೇಳಿ. ಅವನಿಗೆ ಒಂದು ಬಾಕ್ಸ್ ಅನ್ನ ಕೊಟ್ಟು 2 ದಿನ ಆದ್ಮೇಲೆ ಬಾ ಅಂತ ಹೇಳಿದ್ರೆ ಸಂಜೆಕ್ಕೆ ಬಂದ್ಬಿಟ್ಟಿದ್ದಾನೆ ಅವನು, ವಿಮಲ್ ಬಿಟ್ಬಿಟ್ಟ ನಿಕೋ ಟೆಕ್ಸ್ ಇಟ್ಕೊಂಡ್ಬಿಟ್ಟ. ಅದು ಸೇಮ್ ಫೀಲ್ ಆಗುತ್ತೆ, ಅದನ್ನ ಟ್ಯಾಬ್ಲೆಟ್ಸ್ ಕೊಡೋ ಉದ್ದೇಶನೇ ಅದು. ಅದು ಬಿಟ್ಟಿದ್ದು ಅನ್ನಂಗೆ, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ, ಅದನ್ನ ಬಿಟ್ಟಿದ್ದು ಅನ್ನಂಗೆ. ಅದನ್ನ ಕೊಟ್ಟಾಗ ಅವರಿಗೆ ಸೇವನ ಮಾಡಿರೋ ತರ ಫೀಲ್ ಆಗುತ್ತೆ. ಅದೇ ತರ ವರ ವರ ಕಂಟಿನ್ಯೂ ಬರಕ್ ಶುರು ಮಾಡಿದ್ರು. ಮತ್ತೆ ನಾನೇನ್ ಮಾಡಿದೆ, ಇವನ್ ಇದಕ್ಕೆ ಅಡಿಕ್ಷನ್ ಆಗ್ಯಾನಂತ ಹೇಳಿ, ನೋಡಪ್ಪ ಇಷ್ಟೇ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತ ಇರಿಸ್ತೇ, ಇಷ್ಟೇ ಟೈಮ್ ಇರೋದು ನಮಗೆ, ಅದರೊಳಗೆ ನೀವು ಬಿಡಬೇಕು ಅಂತ ಹೇಳಿದಾಗ ಅವನ್ ಬರೋದ್ ಬಿಟ್ಟ. ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಬಂದ ನಾನು ಎದುರಿಗೆ ಬಂದ್ರೆ ಅವ್ನು ಸೈಡ್ ಆಗಿ ಹೋಗ್ಬಿಡ್ತಿದ್ದ, ಇನ್ನ ತಲೆ ತಿಂತಾನೆ ನನಗೆ ಅಂತ. ಈ ತರದವರು ಇದಾರೆ, ನಮ್ಮನ್ ಕಂಡು ಹೊಡೋ ಸೈಡ್ ಆಗೋರು ಇದಾರೆ. ಹಾಗಾಗಿ ನಾವ್ ಎಲ್ಲೇ ಹೋದ್ರು ಕೂಡ ಸ್ವಲ್ಪ ಮನ ಒಲಿಸ್ತೀವಿ. ಇನ್ನು ಕೆಲವರು ಬರ್ತಾರೆ, ಸರ್ ನನ್ನ ಗಂಡ ಬಿಡಿ ಸೇರ್ತಾನೆ, ಟ್ಯಾಬ್ಲೆಟ್ಸ್ ಕೊಟ್ಬಿಡಿ ತಗೊಂಡೋಗಿ ಕೊಟ್ಬಿಡ್ತೀವಿ ಅಂತ. ಆ ತರ ಯಾವ ಕಾರಣಕ್ಕೂ ಮಾಡಲ್ಲ ನಾವು, ಯಾಕೆಂದ್ರೆ ಕೆಲವರು ಅದು ತಿನ್ನೋ ಪದ್ಧತಿ ಗೊತ್ತಿರಲ್ಲ, ತುಂಬ ತಗೊಂಡೋಗಿ ಕೊಟ್ಬಿಡ್ತಾರೆ.

0: ಅದಕ್ಕೆ ನಾವು ಪೇಷಂಟೇ ಕರ್ಕೊಂಬರ್ರಿ, ಎಷ್ಟೇ ಕಷ್ಟ ಆಗಲಿ, ಇಲ್ಲ ಫೋನ್ ನಂಬರ್ ಆದ್ರೂ ಕೊಡ್ರಿ ನಾವು ಮಾತಾಡ್ತೀವಿ ಅಂತ ಹೇಳ್ತೀವಿ. ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದು ಇದೆ, ಮನವೊಲಿಸ್ತೀವಿ. ಲಾಸ್ಟಿಗೆ ಯಾಕೆ ಭಾಳ ಕಾಡ್ತೀಯಪ್ಪ ಈ ಬೀಡಿ ಸವಾಸನ ಮಾಡ್ಬೇಡ ಅಂತೇಳಿ, ಈ ಬೀಡಿಗೆ ನಿಂದೆ ಭಾಳ ತೊಂದರೆ ಆಗೈತೆ ನಮಗೆ ಅನ್ನೋ ಮಟ್ಟಕ್ಕೂ ಕೂಡ ನಾವು ಕಾಡಿರೋದು ಉಂಟು. ಏನೋ ಮಾಡಿ ಅವರಿಂದ ನಾವು ಸಮಾಜನ ಆದಷ್ಟು ಕಲುಷಿ, ತಂಬಾಕಿನಿಂದ ಕಲುಷಿದಾಗ ಅದನ್ನು ತಪ್ಪಿಸ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಎಷ್ಟೋ ಜನ ಸಣ್ಣ ಮಕ್ಳು ಇರ್ತಾರೆ ಮೇಡಮ್, ನಾನು ಶಾಲೆಗೆ ಪಾಠ ಮಾಡಕ್ಕೆ ಅಂತ ಹೋದಾಗ ಎರಡು ಮೂರನೇ ಕ್ಲಾಸ್ ಮಕ್ಳು ಮಧು ಬಾಯಿಗೆ ಇಟ್ಕೊಂಡ್ಬರ್ತಾರೆ, ಎರಡು ಮೂರನೇ ಕ್ಲಾಸ್ ಮಕ್ಳು. ಯಾಕಪ್ಪ ಹಿಂಗೆ ಏನ್ ಮಾಡ್ತೀರಾ ಅಂದ್ರೆ, ನಮ್ಮ ಅಪ್ಪಾಜಿಗೆ ಇವಾಗ ತಂದು ಕೊಟ್ಟು ಬಂದೆ, ಆದ್ರೆ ನಾನು ಒಂದು ಕದ್ಕೊಂಡ್ ಬಂದಿನಿ ಅಂತ ಹೇಳ್ತಾನೆ ಅವರು. ಈ ತರ ವ್ಯವಸ್ಥೆ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳೇ ಕುಟುಂಬದಿಂದ ಕಲಿಯುವಂಥದ್ದು, ಮನೆಯೇ ಮೊದಲ ಪಾಠ ಶಾಲೆ, ಅಲ್ಲೇ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ನೇಳೋರು ಯಾರು? ತನ್ನ ತಂದೆ ತಾಯಿಗಳಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಮೂರನೇ ವ್ಯಕ್ತಿ ಹೆಂಗ್ ಬರ್ತಾನೆ? ಇದನ್ನೆಲ್ಲ ಮನವರಿಕೆ ಮಾಡ್ಕೊಡ್ತೀವಿ ಮೇಡಮ್ ಅವ್ರಿಗೆ. ಅವರು ನಮ್ಮ ಹಾಸ್ಪಿಟ್ಲ್ ಬಂದಾಗ ಕೌನ್ಸಿಲಿಂಗ್ ಮಾಡೋದಾಗಿರ್ಬೋದು, ಪೇರೆಂಟ್ಸ್ ಗಳಿಗೆ ಮಾಡೋದು. ಈಗ ಉದಾಹರಣೆ ಮೇಡಮ್, ನಮ್ಮಲ್ಲಿ ಒಂದು ಪೇಷಂಟ್ ಕರ್ಕೊಂಡ್ಬರ್ತಾರೆ, ನನ್ನ ಮಗನ ಜ್ವರ ಬಂದವೆ ಅಂತ, ಬರೀ ಟೊಬ್ಯಾಕೋ ಯೂಸರ್ಸ್ ಅಲ್ಲ, ಪ್ರತಿಯೊಬ್ಬರು ಟಚ್ ಮಾಡ್ತೀವಿ ನಾವು ಹಾಸ್ಪಿಟ್ಲಿಗೆ ಬಂದಾಗ. ಆ ಪೇಷಂಟ್ ಜೊತೆಗೆ ಜೊತೆಗೆ ಬಂದಿರ್ತಾರಲ್ಲ ಅವ್ರನ್ನ ಹಿಡ್ಕಂತೀವಿ, ಏನಪ್ಪ ನೀನಾದ್ರು ಬಿಡಿಸತ್ತೀಯ ಅಂತ. ಸರ್ ಇವ್ರನ್ನ ತೋರ್ಸಕ್ ಬಂದಿದ್ವಿ, ನೀನು ಅವ್ರನ್ನ ತೋರಿಸ್ ನಾನು ನಿನ್ನ ನೋಡಿದೆ ಅಂತೇಳಿ ಅವ್ರ ಹತ್ರನೂ ಕೂಡ ಬಾಯಿ ಬಿಡಿಸಿರುವಂತದ್ದು ಇದೆ ಮೇಡಮ್. ಅವ್ರಿಗೂ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ವಿ.
1: ಹಾಗೆ ಸುಮ್ನೆ ತಗೊಂಡೋಗಿ ತಿಂದ್ರೆ ವಿಥ್ಡ್ರಾಯಲ್ ಸಿಂಪ್ಟಮ್ಸ್ ಕೂಡ ಇರುತ್ತಲ್ಲ, ಅದು ಕೂಡ ತೊಂದರೆ ಆಗ್ಬಹುದು.
0: ಟ್ಯಾಬ್ಲೆಟ್ಸ್ ಏನಾದ್ರೂ ನುಂಗಿ ಹಾಗೆ ನುಂಗಿದ್ರೆ ಅಥವಾ ರಸ ನುಂಗಿದ್ರೆ ಹೊಟ್ಟೆ ಒಳಗಡೆ ಗಂಟ್ಲುರಿ, ಹೊಟ್ಟೆ ಉರಿ ಬರ್ತದೆ, ಗ್ಯಾಸ್ ಟ್ರಬಲ್ ಆಗ್ತದೆ. ಆ ಟ್ಯಾಬ್ಲೆಟ್ಸ್ ಯಾವುದೇ ಕಾರಣಕ್ಕೂ ನುಂಗಬಾರದು. 10 ನಿಮಿಷ ಬಾಯಲ್ಲಿ ಇಟ್ಕೊಂಡು ಚೂ ಮಾಡ್ಬೇಕು, 10 ನಿಮಿಷ ನಿಧಾನಕ್ಕೆ ಚೂ ಮಾಡಿ ಆ ರಸವನ್ನು ಉಗಿತಾ ಇರಬೇಕು. ನುಂಗಿದರೆ ಅಂದ್ರೆ ಜೀವಕ್ಕೆ ತೊಂದರೆ ಇಲ್ಲ, ಸ್ವಲ್ಪ ಗ್ಯಾಸ್ ಟ್ರಬಲ್ ಆಗುವಂಥದ್ದು, ಹೊಟ್ಟೆ ಉರಿ ಬರುವಂಥದ್ದು, ಗಂಟ್ಲು ಉರಿ ಬರುವಂಥದ್ದು ಆಗ್ತದೆ. ಅದಕ್ಕೆ ಅವೆಲ್ಲ ಪ್ರೊಸೀಜರ್ ಇರುತ್ತೆ, ಕರ್ಕೊಂಬರ್ರಿ ಅಂತಾನೆ ಹೇಳ್ತೀವಿ.
1: ಓಕೆ, ಆಹಾರ ಸೇವನೆ ಬಗ್ಗೆ ಏನು ಹೇಳ್ತೀರಿ? ಈ ಒಂದು ದುಶ್ಚಟಕ್ಕೆ ಒಳಗಾದ್ರೆ ಅದ್ರ ಬಗ್ಗೆ ಕೂಡ ಅರಿವು ಮೂಡಿಸ್ತಿದ್ದೀರಿ, ಆಹಾರದ ಬಗ್ಗೆ ಕೂಡ.
2: ಅದೇ ಮೇಡಮ್ ಹೇಳ್ತೀವಿ, ಇವಾಗ ಈ ಟೊಬ್ಯಾಕೋ ಅವೇರ್ನೆಸ್ ಮಾಡುವಾಗಲೇ ಫುಡ್ ಬಗ್ಗೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಮೇಡಮ್, ಇವತ್ತು ನಾವು ಆಹಾರ ಏನು ಸೇವನೆ ಮಾಡ್ತಾ ಇದೀವಿ, ಪ್ರತಿಯೊಂದು ಆಹಾರಕ್ಕೂ ನಾವು ಔಷಧಿ ಕೆಮಿಕಲ್ಸ್ ಹೊಡಿದೆ. ಯಾವ ಆಹಾರವನ್ನು ಕೂಡ ಇಲ್ಲ, ಒಂದು ತರಕಾರಿ ತಗೊಳ್ರಿ, ಒಂದು ಭತ್ತ ಇರ್ಬೋದು, ಜೋಳ, ಯಾವುದೇ ಒಂದು ಧಾನ್ಯ ನಾವು ಹೊಲದಲ್ಲಿ ಬೆಳೆಯಬೇಕೆಂದ್ರೆ ಔಷಧಿ ಕೆಮಿಕಲ್ಸ್ ಹೊಡೆದೇ ನಾವು ಅಂತ ಒಂದು ಕೆಮಿಕಲ್ಸ್ ಫುಡ್ಡನ್ನೇ ನಾವು ತಿಂತಾ ಇದೀವಿ. ಸೊ ಈಗ ಒಂದು ನಾವು ಅನ್ನ ಮಾಡ್ಬೇಕಾದ್ರೆ ಇವತ್ತು ಅಕ್ಕಿಯನ್ನು ಒಂದು 3 ಸರಿ ಆದ್ರೂ ತೊಳಿಬೇಕು ಅದನ್ನ. ಯಾಕೆಂತ ಹೇಳಿದ್ರೆ ಕೆಮಿಕಲ್ಸ್, ಈಗ 6 ತಿಂಗಳಿಗೆ ಬರೋದನ್ನ ನಾವು 3 ತಿಂಗಳಿಗೆ ಬೆಳಿತೀವಿ ಅಂದ್ರೆ ಅದು ಮತ್ತೆ ಕೆಮಿಕಲ್ಸ್ ಇಂದಾನೇ ಬೆಳೀತಾ ಇದೀವಿ. ಸೊ ಇಷ್ಟೆಲ್ಲ ಕೆಮಿಕಲ್ಸ್ ನಾವು ಈಗಾಗಲೇ ಸೇವನೆ ಮಾಡ್ತಾ ಇದೀವಿ. ಸೊ ಆದ್ರಿಂದ ಆದಷ್ಟು ಏನಂತ ಇಂಥ ಒಂದು ಕೆಟ್ಟ ಅಭ್ಯಾಸಗಳನ್ನು ಬಿಟ್ರೆ ನಮಗೆ ಬೇರೆ ರೀತಿಯಾದಂತ ಒಂದು ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಯಾಕೆಂದ್ರೆ ಆಹಾರದಲ್ಲೇನೆ ಈಗ ಔಷಧ ಕೆಮಿಕಲ್ಸ್ ಇರ್ತಕ್ಕಂತ ಆಹಾರ ಸೇವನೆ ಮಾಡ್ತಾ ಇದೀವಿ. ಸೊ ಆದ್ರಿಂದ ನಾವು ಯಾವುದೇ ಒಂದು ಆಹಾರವನ್ನ ಸುಮಾರಷ್ಟೀಗ ಎಲ್ಲ ನೋಡ್ತಾ ಇದೀವಿ ಮೇಡಮ್, ಈ ಕೆಮಿಕಲ್ಸ್ ಒಡೆದೇ ಇರ್ತಕ್ಕಂತ ಆಹಾರವನ್ನ ಬಳಸ ಆರ್ಗ್ಯಾನಿಕ್ ಅಂತ ಹೇಳಿ, ಅದು ಶುದ್ಧವಾಗಿ ಸಾವಯವ ಅಂತ ಹೇಳಿ. ಸೊ ಅದನ್ನ ಬಳಸುವಂತದ್ರಿಂದ ನಾವು ಆದಷ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಆದಷ್ಟು ಈ ಬೀದಿ ಬದಿ ಆಹಾರವನ್ನ ಕರೆದೀಗ ಕೆಲವೊಂದ್ ಕಡೆ ಕರೆದ ಪದಾರ್ಥಗಳು, ಸೊ ಅದ ಎಣ್ಣೆನ 2-3 ಸಾರಿ 2-3 ದಿವಸ ಬಳಸ್ತೀವಿ. ಅಂತದನ್ನ ನಾವು ಹುಷಾರಾಗಿ ಆದಷ್ಟು ಹೊರಗಡೆ ಫುಡ್ ಅವಾಯ್ಡ್ ಮಾಡಿ ನಾವು ಮನೆಯಲ್ಲೇನೆ ಆಹಾರ ನಮ್ಗೇನ್ ಬೇಕೋ ಅದನ್ನ ಮನೆಯಲ್ಲೇ ತಯಾರಿಸ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಇವತ್ತು ನಾವು ಸಾಕಷ್ಟು ನೋಡ್ತಾ ಇದೀವಿ, ಒತ್ತಡದಲ್ಲೇ ಪ್ರತಿಯೊಬ್ಬರು ಕೂಡ ಒತ್ತಡದಲ್ಲೇ ಜೀವನವನ್ನು ಮಾಡ್ತಾ ಇದೀವಿ. ಆ ಒತ್ತಡದಿಂದಾಗಿ ಏನಾಗಿದೆ, ನಮ್ಮ ಆಹಾರದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ಗಡಿಬಿಡಿಯಲ್ಲೇ ಆಹಾರ ಮಾಡ್ತೀವಿ, ಆಗ್ಲಿಲ್ಲ ಅಂತ ಹೇಳಿದ್ರೆ ಹೋಟೆಲಿಂದ ತರಿಸಿ ತಿಂತೀವಿ. ಸೊ ಇದೆಲ್ಲ ನಾವು ಯಾಕೆಂದ್ರೆ ನಾವು ದುಡಿತಕ್ಕಂಥದ್ದು ನಮ್ಮ ಸಲುವಾಗಿ, ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಹೆಚ್ಚು ದುಡಿಬಹುದು, ನಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ನಾವು ಮಾಡಬಹುದು. ಸೊ ನಾವೇ ಈ ರೀತಿ ನಡೆದ್ರೆ ಮುಂದೆ ನಮ್ಮ ಮಕ್ಕಳು ಕೂಡ ನಮ್ಮನ್ನೇ ಅನುಕರಣೆಯನ್ನು ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಆಹಾರ ಇರ್ಬೋದು, ಒಂದು ಒತ್ತಡದ ಜೀವನ ಶೈಲಿಯನ್ನ ನಾವು ಕಡಿಮೆ ಮಾಡಿಕೊಳ್ಳೋದ್ರ ಮೂಲಕ ಒಳ್ಳೆಯ ಆರೋಗ್ಯವನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಇದೆ.
1: ಓಕೆ, ಈಗ ತಂಬಾಕು ಅಂದ ತಕ್ಷಣ ನಮಗೆ ಬೀಡಿ ಸಿಗರೇಟ್ ಮಾತ್ರ ಅಲ್ಲ, ಬೇರೆ ಬೇರೆ ಸ್ವರೂಪಗಳಲ್ಲಿ ಈ ತಂಬಾಕು ಸೇವನೆ ಅನ್ನುವಂಥದ್ದು ಆಗ್ತಾ ಇದೆ. ಎಷ್ಟು ವಿಧವಾದ ಒಂದು ರೂಪಗಳಲ್ಲಿ ಸಿಕ್ಕುತ್ತೆ ಅಂತ ಹೇಳಿ ಹಾಗೆ ಹೇಳ್ತಾರೆ. 7,000 ಕೆಮಿಕಲ್ ಇರುತ್ತೆ ಈ ಒಂದು ತಂಬಾಕು ಉತ್ಪನ್ನಗಳಲ್ಲಿ ಅಂತ ಹೇಳಿ, ಎಷ್ಟೇ ಹೇಳಿದ್ರು ಕೂಡ ಕೆಲವೊಂದು ಸಾರಿ ಕಡಿಮೆ ಅಂತ ಅನ್ಸುತ್ತೆ ಈ ಒಂದು ತಂಬಾಕು ಬಿಡಿಸುವಂತ ನಿಟ್ಟಿನಲ್ಲಿ. ಗುಲಾಬಿ ಆಂದೋಲನ ಅಂದ್ರೆ ಏನ್ ಸರ್?
2: ಮೇಡಮ್, ಇದು ಗುಲಾಬಿ ಆಂದೋಲನ ಅಂತೇಳಿ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅಂದ್ರೆ ಈ ತಂಬಾಕು ಸೇವನೆ ಮಾಡ್ತಕ್ಕಂಥವ್ರು ಅವರನ್ನ ಬಿಡಿಸ್ಲಿಕ್ಕೆ ಅದ್ರ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆಗಳ ಸುತ್ತಮುತ್ತ ಏನ್ ಮಾರಾಟ ಮಾಡ್ತಾರೆ ಅಂಗಡಿಯವರಿಗೆ, ಪ್ಲಸ್ ಈ ಸೇವನೆಯನ್ನು ಮಾಡ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಂದ ಗುಲಾಬಿಯನ್ನ ಕೊಟ್ಟು ನಮ್ಮ ಶಾಲೆ ಹತ್ರ ಸೇವನೆ ಮಾಡಬೇಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡಬೇಡಿ, ಅದರಿಂದ ನಮಗೆ ತೊಂದರೆ ಆಗುತ್ತೆ.

0: ಆರೋಗ್ಯ ಕೆಡುತ್ತೆ ಅನ್ನುವಂತ ಒಂದು ಮನವೊಲಿಸೋ ಕಾರ್ಯಕ್ರಮ ಗುಲಾಬಿ ಆಂದೋಲನ. ಸೊ ಅದನ್ನ ಕೂಡ ನಾವು ಜಿಲ್ಲಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ.
1: ಹೆಚ್ಚಾಗಿ ಮಕ್ಕಳನ್ನೇ ಫೋಕಸ್ ಮಾಡಿರುವಂತದ್ದು ಇದರಲ್ಲಿ ಅಂತ ಅನ್ಸುತ್ತೆ.
2: ಅದೇ ಮೇಡಮ್, ಇನ್ನೊಂದು ಗುಲಾಬಿ ಆಂದೋಲನ ಮಾಡ್ಬೇಕಾದ್ರೆ ಮಕ್ಕಳಿಗೆ ಗುಲಾಬಿ ಕೊಟ್ಟು ಯಾರ ಸ್ಮೋಕ್ ಮಾಡ್ತಾ ಬರ್ತಾ ಇದ್ರೆ ಗುಲಾಬಿ ಇಡಿ ಬೀಡಿ ಬಿಡಿ ಅಂತ ಹೇಳಿ ಅವ್ರಿಗೆ ಒಂದು ಮಾತು ಹೇಳ್ಕೊಡ್ತೀವಿ ಮಕ್ಕಳಿಂದ ಗುಲಾಬಿ ಕೊಡೋದ್ರ ಮೂಲಕ. ಆಮೇಲೆ ಇನ್ನೊಂದು ಮೇಡಮ್, ನಮ್ಮ ಟಿ ಸಿ ಸಿ ಗೆ ವಿಸಿಟ್ ಮಾಡ್ಲಿಕ್ಕೆ ಕಷ್ಟ ಆಗಂತವ್ರಿಗೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಮೇಡಮ್, 1800110011236. ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ಜೊತೆಗೆ ಅವರೇ ಫಾಲೋ ಅಪ್ ಮಾಡ್ತಾರೆ. ಆ ನಂಬರ್ ಸೇವ್ ಮಾಡಿಟ್ಕೊಂಡು ಮತ್ತೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಆ ತಂಬಾಕು ಚಡ್ಡದಿಂದ ಹೊರಗೆ ತರಲಿಕ್ಕೆ ಹೆಲ್ಪ್ ಮಾಡುವಂತದ್ದು ಮೇಡಮ್ ಈ ಟೋಲ್ ಫ್ರೀ ನಂಬರ್.
1: ಈ ಟೋಲ್ ಫ್ರೀ ನಂಬರ್ ಅನ್ನ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 1800110123356 ಈ ಒಂದು ಸಂಖ್ಯೆಗೆ ಕರೆ ಮಾಡಬಹುದು ಅಂತ. ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ರೂಮ್ ನಂಬರ್ 47 ಈ ಒಂದು ಕಾರ್ಯ ನಡೀತಾ ಇರುವಂತದ್ದು, ತಂಬಾಕು ವ್ಯಸನ ಮುಕ್ತ ಆ ಒಂದು ಕೋಶ ಏನಿದೆ ನಿಯಂತ್ರಣ ಘಟಕ ಅನ್ನುವಂಥದ್ದು ಅದು ಕೆಲಸ ಮಾಡ್ತಾ ಇದೆ ಅಂತ. ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗ್ತಾ ಇದೆ, ಹಾಗಾಗಿ ಮುಗಿಸೋದಕ್ಕಿಂತ ಮುಂಚೆ ಪ್ರಭುದೇವ್ ಅವರು ಏನ್ ಹೇಳ್ತೀರಿ
0: ಮೇಡಮ್? ಇವತ್ತು ಇಷ್ಟೊತ್ತು ಕೂಡ ನಾವು ಚರ್ಚೆ ಮಾಡಿದೀವಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಷಯ ಈ ತಂಬಾಕು ಮತ್ತೆ ಬೇರೆ ಯಾವುದೇ ಕೆಟ್ಟ ಅಭ್ಯಾಸಗಳಿದ್ರೆ ನಾವು ಅದನ್ನು ಬಿಟ್ಬಿಡ್ಬೇಕು. ಅದರ ಜೊತೆಯಲ್ಲಿ ನಾವು ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಒಂದು ಜಿಲ್ಲೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ನಮಗೆ ಇನ್ನ ನಿಯಂತ್ರಣ ಮಾಡುವಲ್ಲಿ ಸಹಕಾರವನ್ನು ನೀಡ್ತಿದ್ದಾರೆ. ಸೊ ಇದರಿಂದಾಗಿ ನಾವು ತಂಬಾಕು ಮುಕ್ತ ಗ್ರಾಮಗಳನ್ನು ಕೂಡ ಮಾಡ್ತಾ ಇದ್ದೀವಿ ಈಗ. ಸೊ ಇದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನ ಒಂದು ತಂಬಾಕು ಮುಕ್ತ ಜಿಲ್ಲೆ ಮಾಡಬೇಕು, ಮಾಡಿ ಈಗಾಗಲೇನೋ 21-22 ಘೋಷಣೆ ಮಾಡಿದ್ದೀವಿ. ಘೋಷಣೆಗೆ ಸೀಮಿತ ಆಗದೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಅಧಿಕಾರಿಗಳು ಸಾರ್ವಜನಿಕರು ಇದ್ರ ಬಗ್ಗೆ ಅರಿವನ್ನು ತಿಳ್ಕೊಂಡು ತಾವು ಕೂಡ ಬೇರೆಯವರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಹಾಗೆ ಈ ದುಶ್ಚಟಗಳ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಿ ಈ ತಂಬಾಕು ಮುಕ್ತ ಜಿಲ್ಲೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಸಾರ್ವಜನಿಕರು ಎಲ್ಲ ಇಲಾಖೆಗಳು. ಸೊ ಹಾಗಾದಾಗ ಮಾತ್ರ ನಮ್ಮ ಒಂದು ಜಿಲ್ಲೆಯನ್ನ ತಂಬಾಕು ಮುಕ್ತ ಜಿಲ್ಲೆ ಅಂತೇಳಿ ಮತ್ತೊಮ್ಮೆ ನಾವು ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ನಮ್ಮ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯವರಾಗಿ ಈ ಮಾತು ಹೇಳ್ತಾ ಇದೀವಿ. ನಮ್ಮ ಆಕಾಶವಾಣಿಯನ್ನ ಬೇರೆ ಜಿಲ್ಲೆಗಳು ಅಥವಾ ಬೇರೆ ರಾಜ್ಯದವರು ಕೂಡ ಕೇಳ್ತಾ ಇದ್ದಾರೆ, ಹಾಗಾಗಿ ಎಲ್ಲರೂ ಕೂಡ ಈ ರೀತಿ ತಂಬಾಕು ಮುಕ್ತ ಆಗ್ಬೇಕು ಅನ್ನುವಂಥದ್ದು. ತಿಪ್ಪೇಸ್ವಾಮಿ ಅವರು ಏನ್ ಹೇಳ್ತೀರಿ
2: ಮೇಡಮ್? ಈಗ ತಂಬಾಕು ಬಿಡಿಸಬೇಕು, ನಮ್ಮ ಜಿಲ್ಲೆ ಆಲ್ರೆಡಿ ಈಗ ನಮ್ಮ ಸ್ಟೇಟ್ ಅಲ್ಲಿ 2nd ಹೊಗೆ ಬಿಡದರಿಗೆ ತಿಂದು ಅದರಲ್ಲಿ ಇದನ್ನ ಏನಾದ್ರೂ ಮಾಡಿ ಅದ್ ಲಿಸ್ಟ್ ಇಂದ ಹೊರಗೆ ತೆಗಿಬೇಕು ಅನ್ನೋದಾದ್ರೆ
1: ಬಳಸೋದ್ರಲ್ಲಿ
2: ಚಿತ್ರದುರ್ಗ ಜಿಲ್ಲೆ 2nd ನಮ್ಮ ದೇಶದಲ್ಲಿ, ನಮ್ಮ ಸ್ಟೇಟ್ 2nd ಇದು ಬದಲಾಗ್ಬೇಕು ಸ್ಟೇಟಸ್ ಅಂತ ಹೇಳಿದ್ರೆ ಸಾಧ್ಯ ಆದಷ್ಟು ತಾವೇ ಸ್ವತಃ ಅರಿವನ್ನ ಮೂಡಿಸ್ಕೊಂಡು ಬಿಡಬೇಕು. ಇನ್ನೊಂದು ರೂಮ್ ನಂಬರ್ ಬರೀ 47 ಒಂದೇ ಅಲ್ಲ ಮೇಡಮ್, ಇನ್ನು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ರೂಮ್ ನಂಬರ್ 50 ಮತ್ತೆ ರೂಮ್ ನಂಬರ್ 11. ರೂಮ್ ನಂಬರ್ 50 ಡೆಂಟಲ್ ಹೆಲ್ತ್ ಆಫೀಸರ್ಸ್ ಇದ್ದಾರೆ ಮೇಡಮ್, ಅಲ್ಲಿಯೂ ಕೂಡ ಇದಕ್ಕೆ ಸೌಲಭ್ಯ ಇದೆ. ಇನ್ನು ಸ್ವಲ್ಪ ತೀರಾ ಕೈಲಾಗದಿರೋಂಥವ್ರು ಬಂದ್ರೆ ಮಾಡಿದ್ರೆ ರೂಮ್ನ NCD ಕ್ಲಿನಿಕ್ ಇದೆ ಮೇಡಮ್ 11 ಅಲ್ಲಿ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಇದರ ಸದುಪಯೋಗ ಪಡ್ಕೊಂಡು ನಮ್ಮ ಜಿಲ್ಲೆಯನ್ನ ತಂಬಾಕು ಮುಕ್ತ ಜಿಲ್ಲೆ ಮಾಡಬೇಕಾದ್ರೆ ಮೊದಲು ಹಳ್ಳಿಗಳಲ್ಲಿ ಬದಲಾಗಬೇಕು, ಹಳ್ಳಿಯಿಂದನೇ ನಮ್ಮ ಜಿಲ್ಲೆ ಬದಲಾಗಬೇಕು ಅಂತೇಳಿ ಅಲ್ಲಿಂದನೂ ಕೆಳಮಟ್ಟದಿಂದ ಬರಬೇಕು. ಆದಷ್ಟು ತಂಬಾಕು ಮುಕ್ತ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು, ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ.
1: ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಈ ರೀತಿಯಾದಂತಹ ವ್ಯವಸ್ಥೆ ಇದೆ, ಬೇರೆಯವರು ಕೇಳ್ತಾ ಇದ್ರೆ ನಮ್ಮ ಜಿಲ್ಲೆಗೆ ಬರ್ಬೇಕು ಅಂತ
0: ಇಲ್ಲ. ಇಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈ ಒಂದು ತಂಬಾಕು ನಿಯಂತ್ರಣ ಕೋಶ ಆರೋಗ್ಯ ಇಲಾಖೆ ಅಡಿಯಲ್ಲಿದೆ. ಸೊ ಅಲ್ಲಿ ಏನೇ ಸಹಕಾರ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಅಲ್ಲಿಗೆ ಹೋಗಿ ಭೇಟಿ ಮಾಡಬಹುದು.
1: ಸೊ ಆ ಮೂಲಕ ಇಲ್ಲಿಗೂ
0: ಬರಬಹುದು ಮೇಡಮ್, ಖಂಡಿತವಾಗಿ. ನಮ್ಮ ತಿಪ್ಪೇಸ್ವಾಮಿಯವರು ಹೇಳಿದ್ರು ಚಿತ್ರದುರ್ಗ 2nd ಅಂತೇಳಿ ಇದು 19-20 ಈಗಾಗಲೇ ಸುಮಾರಷ್ಟು ನಾವು ಮುಂದೆ ಬಂದಿದ್ದೀವಿ, ಸಾಕಷ್ಟು ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಆ ಸ್ಥಾನ ನಮ್ದು ಬದಲಾಗಿದೆ ಅಂತ ಧೈರ್ಯವಾಗಿ ಹೇಳಲಿಕ್ಕೆ ನಮ್ಮ ಹೇಳಬಹುದಾಗಿದೆ.
1: ಖಂಡಿತ ಎಲ್ಲ ಮುಕ್ತ ಆಗ್ಲಿ ಅನ್ನುವಂಥದ್ದು ನಾವು ಮೊದಲು ಹಿಂದೆ ಅದಕ್ಕಿಂತ ಎಲ್ಲವೂ ವ್ಯಸನ ಮುಕ್ತ ಆಗೋದು ತಂಬಾಕು ವ್ಯಸನ ಮುಕ್ತ ಆಗುವಂಥದ್ದು ಅದೇ ನಮ್ಮ ಆಶಯ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ಪ್ರಭುದೇವ್ ಅವರಿಗೆ ಹಾಗೆ ತಿಪ್ಪೇಸ್ವಾಮಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
3: ಇದುವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೇಂದ್ರದಲ್ಲಿ ತಂಬಾಕು ವ್ಯಸನ ಮುಕ್ತತೆಗೆ ಇರುವ ಸೇವೆಗಳು ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದವರು ಆಪ್ತ ಸಲಹೆಗಾರರಾದ ಪ್ರಭುದೇವ ಬಿಎಂ ಹಾಗೂ ಸೇವಾ ಸಂಯೋಜಕರಾದ

ತಿಪ್ಪೇಸ್ವಾಮಿ ಕೆಎಂ. ಕಾರ್ಯಕ್ರಮ ನಡೆಸಿಕೊಟ್ಟವರು ದ್ಯಾಮಲಾಂಬಿಕಾ ಎಂಎಸ್, ತಾಂತ್ರಿಕ ಸಹಕಾರ ಪ್ರಶಾಂತ್ ಕುಮಾರ್ ಜೆ ಹಾಗೂ ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಿಲಯದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 11:01 ಇದೀಗ ಕೇಳಿ ಜನಪದ ಗೀತೆಗಳನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದರೆ ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವೆಶ್ಚನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 5:30. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಜಯಲಕ್ಷ್ಮಿ ಎಂಬ ಸುಮಾರು 28 ವರ್ಷದ ಮಹಿಳೆ ದಿನಾಂಕ 24/3/2026 ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲುಮುಖ, ತೆಳುವಾದ ಶರೀರ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು 9ನೇ ತರಗತಿ ಓದಿದ್ದು ಕನ್ನಡವನ್ನ ಮಾತನಾಡುತ್ತಾರೆ. ಮನೆಯಿಂದ ಹೋಗುವಾಗ ಅರಿಶಿನ ಬಣ್ಣದ ಟಾಪ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಈಗ ಹೇಳಿದ ಚಹರೆಗಳುಳ್ಳ ಜಯಲಕ್ಷ್ಮಿ ಎಂಬ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ನಿಂಗಮ್ಮ ಎಂಬ ಸುಮಾರು 26 ವರ್ಷದ ಯುವತಿ ದಿನಾಂಕ 29/1/2026 ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ, ಸುಮಾರು 5.1 ಅಡಿ ಎತ್ತರವಿದ್ದು ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಮನೆಯಿಂದ ಹೋಗುವಾಗ ನೀಲಿ ಬಣ್ಣದ ಚೂಡಿದಾರನ್ನ ಧರಿಸಿರುತ್ತಾರೆ. ಈಗ ಹೇಳಿದ ಚಹರೆಗಳುಳ್ಳ ನಿಂಗಮ್ಮ ಎಂಬ ಯುವತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸಾಕಮ್ಮ ಎಂಬ ಸುಮಾರು 80 ವರ್ಷದ ಮಹಿಳೆ ದಿನಾಂಕ 11/3/2026 ಚಿಕ್ಕ ಹುಲ್ಲೇನಹಳ್ಳಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ, ಸುಮಾರು 5 ಕಾಲು ಅಡಿ ಎತ್ತರ, ದುಂಡು ಮುಖ, ದೃಢಕಾಯ ಶರೀರ, ಕಪ್ಪು ಮೈಬಣ್ಣ, ಕಿವಿಯಲ್ಲಿ ಬಂಗಾರದ ಬೆಂಡೋಲೆ ಹೊಂದಿದ್ದು ಹಾಗೆ ಎಡಗೈ ತೋಳಿನ ಮೇಲೆ 1 ರೂಪಾಯಿ ನಾಣ್ಯದ ಅಗಲದಷ್ಟು ರಂಗೋಲಿ ಹಚ್ಚೆಯನ್ನು ಹಾಕಿಸಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಸೀರೆಯನ್ನು ಧರಿಸಿರುತ್ತಾರೆ. ಹೀಗ ಹೇಳಿದ ಚಹರೆಗಳುಳ್ಳ ಸಾಕಮ್ಮ ಎಂಬ 80 ವರ್ಷದ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ. ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 8640 ಈ ಸಂಖ್ಯೆಗೆ ತಿಳಿಸಬಹುದು.

ಹಾಗೆ ಎಂ ಕೆ ಇಂದಿರಾರವರ ಕಿರುಪರಿಚಯವನ್ನ ನೋಡೋಣ. ಹೊಸಗನ್ನಡ ಸಾಹಿತ್ಯದ ಬಹುಮುಖ್ಯ ಲೇಖಕಿಯರಲ್ಲಿ ಒಬ್ಬರಾದ ಎಂ ಕೆ ಇಂದಿರಾ ಅವರು ಜನಿಸಿದ್ದು 1917 ಜನವರಿ 5ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ. ತೀರ ಚಿಕ್ಕ ವಯಸ್ಸಿನಲ್ಲಿಯೇ ಇವರ ವಿವಾಹವಾಯಿತು. ತಮ್ಮ ಪರಿಸರದ ಪ್ರೇರಣೆ ಪ್ರಭಾವದಿಂದಾಗಿ ತಮ್ಮ ಬರವಣಿಗೆಯಲ್ಲಿ ಸೃಜನಶೀಲತೆಯನ್ನ ಇವರು ಕಂಡುಕೊಂಡ್ರು. ಇಂದಿರಾರವರು ಅನೇಕ ಕಾದಂಬರಿಗಳನ್ನ ಕತೆಗಳನ್ನ ಬರೆದಿರುವುದಲ್ಲದೆ ಜೀವನ ಚಿತ್ರ, ಲಲಿತ ಪ್ರಬಂಧ, ಹರಟೆ ಇತ್ಯಾದಿ ಪ್ರಕಾರಗಳಲ್ಲೂ ಕೂಡ ಬರೆದಿದ್ದಾರೆ. ಅನುಭವಕ್ಕೆ ಬಂದ ವಾಸ್ತವ ಅಂಶಗಳನ್ನು ಹಾಗೂ ಕಂಡು ಕೇಳಿದ ಸತ್ಯ ಘಟನೆಗಳನ್ನು ಆಧರಿಸಿಯೇ ಸಾಹಿತ್ಯವನ್ನ ನಿರ್ಮಿಸಿದರು. ಇವರು ಓದಿದ್ದು ಪ್ರಾಥಮಿಕ ಶಾಲೆಯಾದರೂ ಇವರ ಕತೆ ಕಾದಂಬರಿಗಳಲ್ಲಿ ಭಾಷೆ, ಶೈಲಿ, ತಂತ್ರ, ಅಭಿವ್ಯಕ್ತಿಗಳಲ್ಲಿ ನವೀನ ಪ್ರಯೋಗಗಳನ್ನು ಮಾಡಿ ಆ ಮೂಲಕ ಸಮಾಜದ ಸುಶಿಕ್ಷಿತ ಹಾಗೂ ಬುದ್ಧಿಜೀವಿಗಳ ಮೆಚ್ಚುಗೆಯನ್ನು ಇವರು ಗಳಿಸಿದರು. ತುಂಗಭದ್ರ, ಗೆಜ್ಜೆ ಪೂಜೆ, ಸದಾನಂದ, ಗಿರಿಬಾಲೆ, ಆತ್ಮಸುಖಿ, ತಗ್ಗಿನ ಮನೆ, ಸೀತೆ, ಗುಂಡ, ಕೂಚುಪಟ್ಟ, ರಸವಾಹಿನಿ, ಫಣಿಯಮ್ಮ ಇವರ ಕೃತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿವೆ. ಹಾಗೆ ಶ್ರೇಷ್ಠ ಲೇಖಕಿ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಗೆಜ್ಜೆ ಪೂಜೆ, ಸದಾನಂದ, ಗಿರಿಬಾಲೆ, ಹೂಬಾಣ, ಫಣಿಯಮ್ಮ ಈ ಕಥನವನ್ನು ಆಧರಿಸಿ ಚಲನಚಿತ್ರವನ್ನು ಕೂಡ ನಿರ್ಮಿಸಲಾಗಿದೆ. ಇಂದಿರಾರವರ ಕೃತಿಗಳು ಇತರ ಭಾಷೆಗಳಿಗೂ ಕೂಡ ಅನುವಾದಗೊಂಡಿವೆ. ತುಂಗಭದ್ರ ಹಾಗೂ ಗೆಜ್ಜೆ ಪೂಜೆ ಕಾದಂಬರಿಗಳು ತೆಲುಗು ಹಾಗೂ ಗುಜರಾತಿ ಭಾಷೆಗಳಿಗೆ ಅನುವಾದಗೊಂಡಿದೆ. ಇವರ ಕಾದಂಬರಿಗಳಲ್ಲಿ ವ್ಯಕ್ತಿಯ ತ್ಯಾಗ, ಸಹನೆ, ತಳಮಳಗಳನ್ನು ಕೌಟುಂಬಿಕ ಸ್ಥಿತಿಗಳನ್ನೊಳಗೊಂಡ ಬದುಕಿನ ವಿಶ್ಲೇಷಣೆಯನ್ನ ಅಲ್ಲದೆ ವಿಧವಾ ಸಮಸ್ಯೆ, ವೇಶ್ಯ ಸಮಸ್ಯೆಯಂತಹ ಸಾಮಾಜಿಕ ಕೌರ್ಯಗಳ ಬಗ್ಗೆಯೂ ಕೂಡ ಕಾಣಬಹುದು. ಇದನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು

ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 11:30 ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ನಾನು ಇಂದು ಆಯ್ಕೆ ಮಾಡಿಕೊಂಡಿರುವಂತಹ ಪುಸ್ತಕ ಎಂಕೆ ಇಂದಿರಾರವರ ಗೆಜ್ಜೆ ಪೂಜೆ ಕಾದಂಬರಿ.

ಕೇಳುಗರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಮೂಲತಃ ವೇಶ್ಯೆಯರ ಬದುಕಿನ ಚಿತ್ರಣವನ್ನು ಯಥಾವತ್ತಾಗಿ ಚಿತ್ರಿಸಿರುವುದನ್ನ ಈ ಕಾದಂಬರಿಯಲ್ಲಿ ನಾವು ಕಾಣಬಹುದು. ಇಲ್ಲಿ ಅಪರ್ಣಾ ಮತ್ತು ಚಂದ್ರಮತಿಯ ಜನ್ಮ ರಹಸ್ಯವನ್ನು ಬಿಡಿಸಿದರೆ ಅವರು ಮೇಲ್ವರ್ಗದವರೆಂದು ತಿಳಿದು ಬಂದರೂ ಅವರ ಜೀವನ ಅನಿವಾರ್ಯವಾಗಿ ವೇಶ್ಯ ಜೀವನದೊಳಗೆ ಪ್ರವೇಶ ಮಾಡಿಬಿಟ್ಟಿದೆ. ಅದಕ್ಕೆ ಮುಖ್ಯ ಕಾರಣ ಸಂಘವನಂತಹ ಅವಕಾಶವಾದಿಗಳು ಚಂದ್ರಶೇಖರಯ್ಯನಿಂದ ಚಂದ್ರಮತಿಯನ್ನ ಪಡೆದಿದ್ರು. ಅಪರ್ಣಾ ಜೀವನ ಜಾತಿಯಿಂದ ಪುಟ್ಟಣ್ಣ ಶೆಟ್ಟರೊಂದಿಗೆ ರಾತ್ರಿ ಹೆಂಡತಿಯಾಗಿ ಮೈಸೂರಿನ ಬ್ರಾಹ್ಮಣರ ಅಗ್ರಹಾರಕ್ಕೆ ತನ್ನೂರಿನಿಂದ ಬರಬೇಕಾಯಿತು. ಈ ಅಗ್ರಹಾರದವರೊಂದಿಗೆ ಇವರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾರೆಂಬುದನ್ನು ಕಾದಂಬರಿಯಲ್ಲಿ ನಾವು ನೋಡಬಹುದು. ತಮ್ಮ ಎದುರು ಮನೆಯ ಶೇಷಾವಧಾನಿಗಳ ಕುಟುಂಬದವರೊಡನೆ ನಿಧಾನವಾಗಿ ಹೊಂದಾಣಿಕೆ ಬೆಳೆಯುತ್ತಾ ಹೋಗುತ್ತೆ. ಅದಕ್ಕೆ ಸೇತುವೆಯಾದವಳು ಚಂದ್ರಮತಿ ಎಂದೇ ಹೇಳಬಹುದು. ಚಿಕ್ಕ ವಯಸ್ಸಿನಿಂದ ಅವರ ಮಕ್ಕಳು ಲಲಿತಾ ಹಾಗೂ ಸೋಮುವಿನೊಂದಿಗೆ ಬೆರೆತು

ಅಗ್ರಹಾರಕ್ಕೆ ತನ್ನೂರಿನಿಂದ ಬರಬೇಕಾಯಿತು. ಈ ಅಗ್ರಹಾರದವರೊಂದಿಗೆ ಇವರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾರೆಂಬುದನ್ನು ಕಾದಂಬರಿಯಲ್ಲಿ ನಾವು ನೋಡಬಹುದು. ತಮ್ಮ ಎದುರು ಮನೆಯ ಶೇಷಾವಧಾನಿಗಳ ಕುಟುಂಬದವರೊಡನೆ ನಿಧಾನವಾಗಿ ಹೊಂದಾಣಿಕೆ ಬೆಳೆಯುತ್ತಾ ಹೋಗುತ್ತೆ. ಅದಕ್ಕೆ ಸೇತುವೆಯಾದವಳು ಚಂದ್ರಮತಿ ಎಂದೇ ಹೇಳಬಹುದು. ಚಿಕ್ಕ ವಯಸ್ಸಿನಿಂದ ಅವರ ಮಕ್ಕಳು ಲಲಿತಾ ಹಾಗೂ ಸೋಮುವಿನೊಂದಿಗೆ ಬೆರೆತು ಬೆಳೆಯಲಾರಂಭಿಸಿದಳು. ಅಂತಹ ಸಂಪ್ರದಾಯ ಕುಟುಂಬದವರೊಡನೆ ಇವರು ಸ್ನೇಹ ಬೆಳೆಸುವುದಕ್ಕೆ ಕಾರಣ ಚಂದ್ರಮತಿ ಹಾಗೂ ಅಪರ್ಣಾರ ನಡವಳಿಕೆ ಎನ್ನಬಹುದು. ಯಾಕೆಂದರೆ ಅಪರ್ಣ ವೇಷಿಯೊಳಗಿನ ಗರತಿಯಂತೆ ಬದುಕನ್ನು ಸಾಗಿಸ್ತಾಳೆ. ತನ್ನ ಮಗಳು ಈ ವೃತ್ತಿಗೆ ಬರಬಾರದು ಎಂಬುದು ಅವಳ ಆಂತರಿಕ ಆಸೆಯಾಗಿದ್ದರೂ ಅವಳ ತಾಯಿ ಹಾಗೂ ಜಾತಿ ಈ ರೀತಿ ಬದುಕಲು ಬಿಡುತ್ತಿರಲಿಲ್ಲ. ಚಂದ್ರಾಳು ಸಹ ಆ ವೃತ್ತಿಯನ್ನು ಒಪ್ಪಿಕೊಳ್ಳದೆ ಮದುವೆ ಮಾಡಿಕೊಂಡು ಸುಂದರ ಜೀವನ ನಡೆಸಬೇಕೆಂದು ಕನಸನ್ನು ಹೊತ್ತಿದ್ದಳು. ಇಂತಹ ಕನಸುಗಳಿಗೆ ಆಸೆಯ ಚಿಲುಮೆಯನ್ನು ಎದುರು ಮನೆಯ ಸೋಮುವಿನಿಂದ ಕಾಣ್ತಾಳೆ. ಆದರೆ ಸಂಪ್ರದಾಯ ಹಾಗೂ ವೇಶ್ಯ ಕುಟುಂಬದವರೊಡನೆ ಬಂಧನ ಸಾಧ್ಯವಾಗುವುದಿಲ್ಲ. ಕೇವಲ ದೈಹಿಕ ಸಂಬಂಧದೊಳಗೆ ಆ ಬಂಧನ ಕೊನೆಯಾಗುತ್ತೆ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಇದೀಗ ಕೇಳೋಣ ಗೆಜ್ಜೆ ಪೂಜೆ ಚಿತ್ರದ ಮತ್ತೊಂದು ಗೀತೆಯನ್ನು.

ಸೋಮು ವಿವಾಹವಾಗಿದ್ದು ಚಂದ್ರಮತಿಯ ರಹಸ್ಯ ಜನ್ಮದಾತನಿಂದ ಹುಟ್ಟಿದ ಸಮಾಜ ಒಪ್ಪುವ ಮಗಳನ್ನ. ಸೋಮುವಿನ ಹೆಂಡತಿ ಚಂದ್ರಶೇಖರಯ್ಯನ ಮಗಳೇ ಆಗಿದ್ರೂ ಈ ಮಗಳಿಗೆ ಆ ಸ್ಥಾನ ದೊರೆಯಲಿಲ್ಲ ಎಂಬುದು ವಿಷಾದನೀಯ. ಶೇಷವಧಾನಿಗಳ ಹೆಂಡತಿ ತಂಗಮ್ಮ ಹಾಗೂ ತಾಯಿ ಗುಂಡಮ್ಮನವರು ಚಂದ್ರಳ ಬಗ್ಗೆ ಪ್ರೀತಿಯನ್ನ ಇಟ್ಕೊಂಡಿದ್ರು, ಜೊತೆಗೆ ಅವಳ ಬದುಕಿನ ಬಗೆಗೆ ಕನಿಕರವನ್ನು ಕೂಡ ಹೊಂದಿದ್ರು. ಅಲ್ಲದೆ ಪರೋಕ್ಷವಾಗಿ ಸೋಮುವಿನ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಿದ್ರು. ಓದನ್ನು ಮುಂದುವರಿಸಿದ ಚಂದ್ರಾಳಿಗೆ ಮಾಲತಿಯಂತಹ ಒಳ್ಳೆ ಸ್ನೇಹಿತೆ ಸಿಕ್ಕಿದ್ಲು. ತನ್ನೆಲ್ಲ ಭಾವನೆಗಳನ್ನ ಅವಳೊಂದಿಗೆ ಹಂಚಿಕೊಳ್ಳುತ್ತಿದ್ಲು. ಆದರೆ ಕೊನೆ ಕೊನೆಗೆ ಚಂದ್ರಾಳ ಮೌನವನ್ನ ಮಾಲತಿಯೇ ಅರ್ಥ ಮಾಡಿಕೊಳ್ಳುತ್ತಾ ಹೋಗ್ತಾಳೆ. ಪುಟ್ಟಣ್ಣ ಶೆಟ್ಟರ ಮರಣದ ನಂತರ ಚಂದ್ರ ತನ್ನ ತಂದೆಯ ದರ್ಶನವನ್ನ ಮಾಡ್ತಾಳೆ. ಅವರಿಂದ ಉಂಗುರದ ಜೊತೆ ಪ್ರೀತಿಯನ್ನು ಕೂಡ ಪಡಿತಾಳೆ. ಆದರೆ ಆ ತಂದೆ ಮಗಳ ಮೇಲೆ ತಂದೆಗೆ ವಾತ್ಸಲ್ಯವಿತ್ತು. ಪರಿಸ್ಥಿತಿ ಮುಂದೆ ಗೆಜ್ಜೆ ಪೂಜೆ ಹಂತಕ್ಕೆ ತಲುಪುತ್ತೆ. ಸಾಹುಕಾರ ಗಂಗಯ್ಯನಂತಹ ಕುಳನನ್ನ ಸಂಗವ ಹುಡುಕಿಕೊಂಡು ಬಂದಿರ್ತಾಳೆ. ಎಲ್ಲರ ದೃಷ್ಟಿಯಿಂದಲೂ ಚಂದ್ರ ಗೆಜ್ಜೆ ಪೂಜೆ ಮಾಡಿಸಿಕೊಂಡು ವೇಶಿಯಾಗ್ತಾಳೆ ಎಂಬುದೇ ಗೊತ್ತಿರಲಿಲ್ಲ. ಕೊನೆಗೆ ನಿಜವಾಗಿಯೂ ಅವಳು ವೇಶಿಯಾಗದೆ ತನ್ನ ಮನಪತಿ ಸೋಮುವಿನ ಹೆಂಡತಿಯಾಗಿ ಮುತ್ತೈದೆಯಾಗಿಯೇ ಮರಣವನ್ನಪ್ಪುತ್ತಾಳೆ. ಲೋಕವು ಅವರಿಬ್ಬರನ್ನು ಗಂಡ ಹೆಂಡತಿ ಎಂದು ಒಪ್ಪದಿದ್ದರೂ, ಕೊನೆಗೆ ಸೋಮುವು ಸಹ ತನ್ನ ಹೆಂಡತಿ ಎಂದು ಸ್ವೀಕರಿಸದೇ ಹೋದರೂ, ಚಂದ್ರ ಮಾತ್ರ ಆತನನ್ನು ಬಿಟ್ಟು ಬೇರೆ ಯಾರನ್ನೂ ಪತಿಯ ಸ್ಥಾನದಲ್ಲಿ ಕೂರಿಸಲಿಲ್ಲ. ಇದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ ಸಂಬಂಧಿಸಿದ್ದು. ಮಾಹಿತಿಯನ್ನು ಮತ್ತಷ್ಟು ಮುಂದುವರಿಸ್ತೇನೆ. ಇದೀಗ ಕೇಳಿ ಗೆಜ್ಜೆ ಪೂಜೆ ಚಿತ್ರದ ಮತ್ತೊಂದು ಗೀತೆಯನ್ನು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮಾ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಹಾಡುಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಚಂದ್ರಮತಿಯನ್ನ ಹೆಂಡತಿಯಾಗಿ ಸೋಮು ಒಪ್ಪಿಕೊಳ್ಳದಿದ್ರೂ ಕೂಡ ಚಂದ್ರ ಆತನನ್ನ ನನ್ನವನು ಎಂದು ಒಪ್ಪಿಕೊಂಡಿದ್ಲು. ನಂತರ

ಗೆಜ್ಜೆ ಪೂಜೆ ಕಾದಂಬರಿಯ ಆಶಯವನ್ನು ನಾವು ಗಮನಿಸದಾದರೆ ಭಾರತೀಯ ಸಮಾಜದಲ್ಲಿರುವ ಸಂಪ್ರದಾಯಗಳ ನಡುವೆ ಪರಿಸ್ಥಿತಿಯ ಒತ್ತಡದಲ್ಲಿ ಸಿಲುಕಿ ವೇಶ್ಯೆಯರಾದವರನ್ನ ತುಚ್ಛವಾಗಿ ಕಾಣುವುದು ಸರಿಯಲ್ಲ ಎಂದು ಈ ಕಾದಂಬರಿ ತಿಳಿಸುತ್ತೆ. ವೇಶ್ಯೆಯರೆಲ್ಲ ತಮ್ಮ ಲೈಂಗಿಕ ತೃಪ್ತಿಗಾಗಿಯೇ ಈ ವೃತ್ತಿಯನ್ನು ಆಯ್ದುಕೊಳ್ಳುವುದಿಲ್ಲ. ಯಾವುದೋ ಸಂಕಷ್ಟಗಳು ಅವರನ್ನು ಆ ದಾರಿಯೊಳಗೆ ಮುನ್ನಡೆಯುವಂತೆ ಮಾಡುತ್ತೆ ಎಂಬುದನ್ನು ತಿಳಿಸಬಹುದು. ವೇಶ್ಯೆಯಾದರೂ ಕೂಡ ವೇಶ್ಯೆಯೊಳಗೂ ಕೂಡ ಗರತಿಯರಂತೆ ಬದುಕಬಹುದೆಂಬ ಅಂಶವನ್ನು ಈ ಕೃತಿಯಲ್ಲಿ ನೋಡಬಹುದು. ಈ ರೀತಿ ಬದುಕ ಹೊರಟವರಿಗೆ ಸಿಗುವಂತಹ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಆ ಮೂಲಕ ಅವರಿಗೂ ಬದುಕುವ ವಾತಾವರಣವನ್ನು ಕಲ್ಪಿಸಲು ಸಹಾಯಕರಾಗಬೇಕು ಅಂತ ಅನಿಸುತ್ತೆ. ನಾವು ಮನುಷ್ಯರು, ನಮಗೂ ಎಲ್ಲರ ನಡುವೆ ಒಂದಾಗಿ ಬದುಕುವ ಆಸೆ ಇದೆ, ಕನಸು ಇದೆ, ಅದನ್ನು ಚಿವುಟಿ ಹಾಕದಿರಿ ಎಂಬ ನಿಸ್ಸಹಾಯಕ ಧ್ವನಿಯು ಮೌನದಲ್ಲೇ ಗುನುಗುವುದನ್ನು ಇಲ್ಲಿ ಗಮನಿಸಬಹುದು. ಇನ್ನು ಇದು ಕಾದಂಬರಿಯ ಮಟ್ಟಕ್ಕಾದರೆ, ಕಾದಂಬರಿಯು ಚಲನಚಿತ್ರವಾಗಿ ತೆರೆ ಕಂಡು 55 ವರ್ಷಗಳಾಗಿದೆ. ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ದುರಂತ ಅಂತ್ಯ ಕಾಣುವ ಚಿತ್ರಗಳಲ್ಲಿ ಇದು ಒಂದು. ತಾರಾಗಣದಲ್ಲಿ ಕಲ್ಪನಾ, ಗಂಗಾಧರ್, ಆರತಿ, ಲೀಲಾವತಿ ಪ್ರಮುಖ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರೋದ್ಯಮದಲ್ಲಿ ದಿವಂಗತ ಪುಟ್ಟಣ್ಣ ಕಣಗಲ್ ಅವರು ವಿಭಿನ್ನವಾಗಿ ನಿಲ್ಲುವುದು ಹೊಸ ಹೊಸ ಪ್ರಯತ್ನದಿಂದಾಗಿ. ಅವರ ಬಹುತೇಕ ಚಿತ್ರಗಳು ಸ್ಯಾಡ್ ಎಂಡಿಂಗ್ ಆದರೂ ಕೂಡ ಆಯ್ದುಕೊಳ್ಳುವ ಚಿತ್ರಕಥೆಗಳು ಅವರಲ್ಲಿರುವ ನಿರ್ದೇಶನ ಶಕ್ತಿಯನ್ನು ತೋರಿಸುವಂಥದ್ದು. ಅಂತಹ ಸಾಲಿಗೆ ಸೇರುವ ಸಿನಿಮಾವೇ ಈ ಗೆಜ್ಜೆ ಪೂಜೆ. 1969 ಬಿಡುಗಡೆಗೊಂಡಿದ್ದ ಈ ಸಿನಿಮಾವು 17ನೇ ರಾಷ್ಟ್ರೀಯ ಫಿಲ್ಮ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಚಿತ್ರ ಮತ್ತು ಪುಟ್ಟಣ್ಣ ಕಣಗಲ್ ಅವರಿಗೆ ಅತ್ಯುತ್ತಮ ಚಿತ್ರಕಥೆಗೆ ಪ್ರಶಸ್ತಿಯನ್ನು ಪಡೆದಿತ್ತು. 1969-70 ಸಾಲಿನ ಕರ್ನಾಟಕ ಸ್ಟೇಟ್ ಅವಾರ್ಡ್ನಲ್ಲಿ ಅತ್ಯುತ್ತಮ ಚಿತ್ರ, ಉತ್ತಮ ಪೋಷಕ ಕಲಾವಿದೆ ಲೀಲಾವತಿಯವರಿಗೆ, ಅತ್ಯುತ್ತಮ ಚಿತ್ರಕಥೆ ಪುಟ್ಟಣ್ಣ ಕಣಗಾಲ್, ಅತ್ಯುತ್ತಮ ಸಂಭಾಷಣೆ ನವರತ್ನ ರಾಮರಾವ್ ಅವರಿಗೆ, ಅತ್ಯುತ್ತಮ ಛಾಯಾಗ್ರಹಣ ಎಸ್ ವಿ ಶ್ರೀಕಾಂತ್ ಅವರಿಗೆ ಪ್ರಶಸ್ತಿ ಕೂಡ ಲಭಿಸಿತ್ತು. ಇದಾಗಿತ್ತು ಕೇಳುಗರೆ ಗೆಜ್ಜೆ ಪೂಜೆ ಕಾದಂಬರಿಯ ಕುರಿತು, ಹಾಗೆ ಆ ಸಿನಿಮಾದ ಕುರಿತ ಕಿರು ಮಾಹಿತಿ. ಇದೀಗ ಕೇಳೋಣ ಆ ಚಿತ್ರದ ಮತ್ತೊಂದು ಗೀತೆಯನ್ನು.

ಇನ್ನು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲಾತೆಯಲ್ಲಿ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಸುಮ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಎಂಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿ ಕುರಿತಾದ ಆಸಕ್ತಿಕರ ವಿಷಯಗಳು, ಕಾರ್ಯಕ್ರಮಕ್ಕೆ ಪೂರಕವಾದ ಹಾಡುಗಳು ತುಂಬಾ ಇಷ್ಟ ಆಯಿತು ಮೇಡಮ್, ಧನ್ಯವಾದ ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ನಮಸ್ಕಾರ, ಜನಪದ ಹಾಡುಗಳು ಮಾಹಿತಿ ಕಣಜ ಒಳ್ಳೆ ಮಾಹಿತಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಎಂ ಕೆ ಇಂದಿರಾ ಅವರು ಕನ್ನಡದ ಹೆಸರಾಂತ ಕಾದಂಬರಿಕಾರ್ತಿ, ಇವರ ಬಗ್ಗೆ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್, ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ಹಳ್ಳಿಗಾಡಿನಲ್ಲಿ ನಡೆಯುವ ಸಾಮಾಜಿಕ ಬದುಕಿನ ಒಡನಾಟಗಳಲ್ಲಿ ಬದುಕುವ ದಾರಿಗಳ ಕೃತಿಗಳು ಬರೆದಿರುವಂತಹ ಶ್ರೀಮತಿ ಎಂ ಕೆ ಇಂದಿರಾ ಅವರ ಕಾದಂಬರಿಗಳ ಬಗ್ಗೆ ಹಾಗೂ ಅವರ ಬರವಣಿಗೆ ಸೃಜನಶೀಲತಾ ಸಾಹಿತ್ಯಗಳ ಬಗ್ಗೆ ಮೂಲಕ ಹಾಗೂ ಅವರು ಬರೆದಿರುವ ಹಲವಾರು ಕಾದಂಬರಿಗಳು ನಾನು ಹಿಂದೆ ಓದಿದ ನೆನಪು, ಹಾಗೂ ಅವರ ಕಾದಂಬರಿಗಳು ಸಿನಿಮಾಗಳಲ್ಲಿ ಬಂದಿರುವಂತಹ ಹಾಗೂ ಪ್ರಶಸ್ತಿಗಳ ಮೂಲಕ ಹಲವಾರು ಭಾಷೆಗಳ ಮೂಲಕ ಬರೆದಿರುವ ಕಾದಂಬರಿಗಳನ್ನು ವಿಸ್ತಾರವಾಗಿ ತಿಳಿಸ್ತಾ ಅವರದೇ ಆದ ಸಿನಿಮಾ ಕಾದಂಬರಿ ಗೆಜ್ಜೆ ಪೂಜೆ ಹಾಡಿನ ಮೂಲಕ ಸುಮಧುರ ಸಂಗೀತ ಸಾಹಿತ್ಯ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಮಹಾಂತೇಶ್ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. 11 ಗಂಟೆಗೆ ಜನಪದ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಮೂಡಿ ಬಂದವು, ಕೇಳಿ ತುಂಬ ಖುಷಿಯಾಯಿತು. 11:30 ಮಾಹಿತಿ ಕಣಜ ಪುಸ್ತಕ ಪರಿಚಯದಲ್ಲಿ ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿಯ ಬಗ್ಗೆ ವಿಸ್ತಾರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಮತ್ತು ಗೆಜ್ಜೆ ಪೂಜೆ ಚಿತ್ರದ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಮೇಡಮ್, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇದೇ ರೀತಿಯಾಗಿ ನಿಮ್ಮ ಪ್ರತಿಕ್ರಿಯೆಗಳು ಇರಲಿ ಅಂತ ಹೇಳ್ತಾ ಮುಂದಿನ ಸಂದೇಶ, ಪ್ರಭಾಕರಯ್ಯ ಚೈತ್ರಾಯನಮಠ ಧಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಇಂದಿನ ಜನಪದ ಗೀತೆಗಳು, ಗ್ರಾಮೀಣ ಸೊಗಡಿನ ತಕ್ಕ ಗೀತೆಗಳು ಮತ್ತು ಮಾಹಿತಿ ಕಣಜದಲ್ಲಿ ಎಂ ಕೆ ಇಂದಿರಾ ಅವರ ಕೃತಿ ಗೆಜ್ಜೆ ಪೂಜೆ ಮಾಹಿತಿ ನಮಗೆ ಮನಮುಟ್ಟುವಂತೆ ವಿವರಿಸಿದ್ರಿ, ಗೀತೆಗಳು ಕೂಡ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಇಂದ ಪ್ರೀತಿಯಿಂದ ಏನೇ ಕೇಳು ನೀನು ಹಾಗೂ ಅನುಪಮ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಹಾಡುಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು.

ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640073 ಹಾಗೂ 9141917272.

ಸಂಜೆ 6:15ಕ್ಕೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿ ಗ್ರಾಮದ ಲಸುಮಕ್ಕ ಹಾಗೂ ಸಂಗಡಿಗರಿಂದ ಬೀಸೋ ಕಲ್ಲಿನ ಪದವನ್ನ ಕೇಳುವಿರಿ. ಈ ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಗಳನ್ನು ಕೇಳುವಿರಿ.

ಈ ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಸಂದೇಶದ ಮೂಲಕ ನಮಗೆ ತಿಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 8640 2723.

ಕೇಳುಗರೆ ಗಮನಿಸಿ, ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ಅಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ, ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ 2 ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ರಕ್ಷಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08194235284 ಸಂಪರ್ಕಿಸಲು ಕೋರಿದೆ. ಪ್ರಕಟಣೆ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24 ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ,

0: ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026ಕ್ಕೆ ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ತಿಂಗಳ ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತೆ ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣಂತೆ. ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೋ ಅಥವಾ ಸರಳ ಅನ್ನುವ ಕಾರಣಕ್ಕೋ?
2: ನಾ ಭಾಷೆಯ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿ ಆಗಿದ್ದು. ನನಗೆ ಉಪನ್ಯಾಸಕಿ ಆಗ್ಬೇಕನ್ನುವಂತಹ ಇಚ್ಛೆ ಏನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತ ಒಂದೆ. ಜೊತೆಗೆ ನಮ್ದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂತಹ ಲೇಖನಗಳನ್ನ ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನ ಸೆಳಿತಾ ಹೋಯ್ತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಂ ಎ ಮಾಡ್ಬೇಕನ್ನುವಂತ ಆಸಕ್ತಿ ಇತ್ತು. ಎಂ ಎ ಮಾಡ್ಕೊಂಡೆ. ಎಂ ಎ ಮಾಡ್ಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗ್ಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂತವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದ್ರೆ ನನ್ನ ಅದೃಷ್ಟ ಏನೋ, ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೇ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನ ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದ್ರೆ ಈ ಉಪನ್ಯಾಸಕ ವೃತ್ತಿಯನ್ನ. ಇವತ್ತ ನಾನು ಅತ್ಯಂತ ಒಪ್ಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗ ಏನೋ ಅನ್ನೋ ರೀತಿಯಿಂದ ನಾ ಕನ್ನಡವನ್ನ ಇವತ್ತು ಪ್ರೀತಿಸ್ತಿದ್ದೀನಿ.
1: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆ ಮೇಲೆ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ವೃತ್ತಿಯನ್ನ ನಡೆಸ್ತಾ ಇದ್ದೀರಿ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬಾ ವಿಶಾಲವಾದದ್ದು, ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
2: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಇಂದ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ, ಓದ್ತೀನಿ. ಬರವಣಿಗೆ ವಿಷಯ ಕಂದಾಗ ಕತೆ ಕಾದಂಬರಿ ಕವನಗಳನ್ನ ನಾ ಯಾವತ್ತು ಇಲ್ಲಿವರೆಗೂ ಬರ್ದಿಲ್ಲ. ನನಗ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಕುರಿತ ಲೇಖನಗಳನ್ನ ಬರ್ದಿದ್ದೀನಿ ಮತ್ತು ವಿಮರ್ಶಾ ಲೇಖನಗಳನ್ನ ಬರ್ದಿದ್ದೀನಿ. ಉಪನ್ಯಾಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹಂತಗಳನ್ನೇ ಆಯ್ಕೆ ಮಾಡಿಕೊಂಡು ನಾ ಉಪನ್ಯಾಸಗಳನ್ನು ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸೆ, ಬರವಣಿಗೆ ಅದರಲ್ಲಿ ನಾ ತೊಡ್ಕೊಂಡಿದ್ದಿಲ್ಲ.
1: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನ ಬರೆದಿಲ್ಲ, ಆದ್ರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದ್ರೂ ಒಬ್ಬರು ಪ್ರೇರಣೆ ಬೇಕಲ್ಲ?
2: ಪ್ರೇರಣೆ ಖಂಡಿತವಾಗಿ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇನೆ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲು ಅಂತವರು ಬಹಳಷ್ಟು ಜನಪದ ಹಾಡುಗಳನ್ನ ಹಾಡ್ತಿದ್ರು, ಬಿಸು ಹಾಡು, ಕೊಟ್ಟೋ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೊತ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದಾನಮ್ಮ ಚಿಲ್ಲಾಳ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಚ್ಚವರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತವರು. ಬಿಳಗಿ ತಾಲೂಕು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ, ನನ್ನ ತಾಯಿ ಶಾಂತಾ ಶೀಲವಂತವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನುವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರು ಇಬ್ರು. ಕಾದಂಬರಿಗಳನ್ನು ಓದಿದಂತ ಅವ್ರು ಏನಂದ್ರೆ ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನ್ ಅನಿಸ್ತ ನನಗೆ, ಇಷ್ಟೆಲ್ಲ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ. ನಾವು ಓದ್ಬೇಕು ಅನ್ನುವಂಥದ್ದು ನನ್ಗೆ ಆಸಕ್ತಿ ಬಂತು. 5ನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ, ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯವರ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟನು, ಎಚ್ ಬಿ ಧರ್ಮನ್ ಅವರು, ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಆಡ್ತಾ, ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಲ್ಲ ಅಂತ

0: ನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿ ಅವರು ನನ್ನ ಗುರುಗಳಾಗಿದ್ರು. ಎಸ್ ಕೆ ಬಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆ ರೀತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದರಲ್ಲಿ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಮ್ಮ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆದೆ. ಸ್ನಾತಕೋತ್ತರ ಪದವಿ ಹೋದಾಗಂತರೂ ನನಗೆ ಸಿಕ್ಕಂತ ಗುರುಗಳಂತರೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು. ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡ, ವೆಂಕಟಗಿರಿಗಳ ದಳವಾಯಿ, ಅನ್ಪೂರ್ಣ ಜಾಲ್ವಾದಿ ಅಂತವರು. ದಿನನಿತ್ಯ ಕೂರ್ತಿ ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವು ಯಾವ್ದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನ ಮಾಡ್ತಾ ಇದ್ರು. ಮುಂದೆ ನಾನು ಪಿ ಎಚ್ ಡಿಗೆ ಮತ್ತು ಎಂ ಪಿಲ್ಗೆ ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಗುರುಗಳಾದ್ರು. ಅವರಂತರೂ ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬಹುದು. ಎಂತ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡಿದವರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತಾ.
1: ಈಗ ತಾವು ಪಿ ಎಚ್ ಡಿ ಮಾಡಿದೇನೆ ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
0: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದೀನಿ. ಡಾಕ್ಟರ್ ವೀರೇಶ್ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ, ಸಂಕಥನ ಅಂದರೆ ನಿರೂಪಣೆ ಅರ್ಥ ಕೊಡ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಅವ್ ಕೇವಲ ಕನಿ ಹೇಳ್ತಾಳೆಯೇ, ಅವಳು ಕನಿ ಹೇಳುವಂತ ಹೆಣ್ಣುಮಂತಷ್ಟೇ ಭಾವಿಸ್ಕೊಂಡ್ರಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದೆ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತಜ್ಞರು ಅವ್ರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಅಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ ಪಿ ಎಚ್ ಡಿ ಪ್ರಬಂಧದಲ್ಲಿ ಮಾಡಿದ್ದೀನಿ.
1: ಆಮೇಲೆ ಆಗ್ಲೇ ತಾವು ನಮಗೆ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
0: ಸರ್, ನಾನು ಈಗಾಗಲೇ ಒಂದು 5 ಕೃತಿಗಳಾಗಿದ್ದಾವೆ. ಒಂದು ಎಂ ಪಿಲ್ ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ ಪಿ ಎಚ್ ಡಿ ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ. ಜೊತೆಗೆ ಕಪ್ಪರ ಪಡೆಯವ ಅನ್ನುವಂತ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮೋಳಿಗೆ ಮಹಾದೇವಿ ಅಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ 5 ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ, 50 ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ಕುರಿತು ನನ್ನ ಲೇಖನಗಳಾಯ್ತು, ಕೃತಿಗಳಾಯ್ತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿ ಮುಂದೆ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಎತ್ತರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದ್ರೂ ಕೆಲಸ ಮಾಡಬೇಕು ಅಂತಂದು ಅದನ್ನ ಕುರಿತ ಉಪನ್ಯಾಸಗಳನ್ನ ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
1: ತಾವು ಆಗ್ಲೇ ಹೇಳಿದ್ರಿ ಸಂದರ್ಶನದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳಿ. ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು, ಏನಪ್ಪಾ ಅಂತಂದ್ರೆ ಈ ಮಾನವೀಯ ಮೌಲ್ಯಗಳು ಅಂತಂದ್ರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು 5 ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
0: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗ ಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂತಾರೆ, ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳು, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
1: ಮತ್ತೀಗ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿದಿರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
0: ಬಂದಿದಾವೆ ಸರ್.
1: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದಾ?
0: ನನಗೆ ಮಸ್ಕತ್ ಅವರು ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಆಮೇಲೆ ಬಿಳಿಗೆಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ 2 ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದ್ರೆ ಡಾಕ್ಟರೇಟ್ ಪದವಿಯನ್ನ ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ನನ್ನ ಕೃತಿಗೆ ಬಿಳಿಗಿ ತಾಲೂಕಿನ ದತ್ತಿ ನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನನಗೆ ನೀಡಿದ್ದಾರೆ.
1: ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನ ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ, ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ, ಅದಕ್ಕೆ ನಾವು ಏನಾದ್ರೂ ಜಾಯಿನ್ ಆಗ್ಬೋದಾ ಅಂತ? ನಾನು
0: ಖಂಡಿತವಾಗಿ

0: ಆಗ್ಬಹುದು ಸರ್. ನನ್ನ ವಚನ ಮಂದಾರ ಅನ್ನುವಂಥದ್ದು, ಅಕ್ಕನ ಅರಿಯವೋ ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನ ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ, ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವ್ರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರಿ. ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾನು ಉಪನ್ಯಾಸಗಳನ್ನ ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನ ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ, ಖಂಡಿತವಾಗಿ ಅಲ್ಲಿ ನೀವು ಜಯಬಹುದು ಸರ್.
1: ಈಗ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜ್ ನಲ್ಲಿ ಉಪನ್ಯಾಸ ಮಾಡುವಂತ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ, ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ, ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದ್ರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿದಿರಿ, ಉದಾಹರಣೆಯಾಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಬೇಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
0: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದಲಿಂದ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದೆ ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನ ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲಿಯೂ ಹಳ್ಳಿ ಆಗಬಹುದು ಪಟ್ಟಣಬಹುದು ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನ ತರುವಂತ ಒಂದು ಕೆಲಸ ಏನಾದ್ರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೋತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾ ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತದ್ದು ಯಾವ್ದು ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೋತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮ್ಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಾಗೈತೆ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತೂ ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಸಮಸ್ಯೆ ಬಂದೈತೆ ಅಂತ ಸಮಸ್ಯೆಗೆ ಹೆದರ್ಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟುಕೊಳ್ಳುವಂತ ಕಲೆಯನ್ನು ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ. ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದ್ರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನು ತರುವಂತದ್ದೇ ಇರ್ಬೇಕಂತಿಲ್ಲ. ಆದ್ರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತಹ ಕ್ಷೇತ್ರದಿಂದ ನಾವು ಕೆಲಸವನ್ನು ಮಾಡಿದ್ರೆ ಆ ಮಾಡುವಂತ ಕೆಲಸ ಯಾವತ್ತು ಕೆಟ್ಟ ಆದಾಯವನ್ನ ತರಬಾರ್ದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದ್ರೆ ಸಮಾಜದಲ್ಲಿ ಒಂದು ಗೌರವವನ್ನ ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದ್ರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯ್ತು, ಶಿಕ್ಷಕರ ವಲಯ ಆಯ್ತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ರೂ ಮೇಡಮರ ಅಂತಂದು ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದ್ರೆ ನನ್ನ ಒಂದು ನನ್ನ ಓದು, ಮತ್ತೊಂದು ನಾನು ಮಾಡ್ತಿರುವಂತ ಒಂದಿಷ್ಟು ಉಪನ್ಯಾಸ, ನನ್ನ ಸಾಹಿತ್ಯ ಸೇವೆ, ನ ಎಲ್ಲರ ಜೊತೆ ಇರುವಂತ ಗೌರವದ ಬದುಕು ನನಗೆ ಇಂತ ಒಂದು ಗೌರವ ಅಂತ ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವು ಒಂದು ಸ್ಥಾನವನ್ನ ನಮ್ಗಾಗಿ ಕಲಿಸ್ಕೊಟ್ಟಿವಿ ಅಂದ್ರೆ ನಮ್ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನ.
1: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ ಏನಪ್ಪಾ ಅಂತಂದ್ರೆ, ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರ ಪತ್ರಿಕೆಗಳು ಬರ್ತವೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ, ನಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
0: ಖಂಡಿತವಾಗಿ ಸರ್. ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಬಹಳ ಲೇಖನಗಳನ್ನ ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂತಹ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂತ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂತಹ ವೀರಶೈವ ಲಿಂಗಾಯತರ ಇರುವಂತಹ ನಾರ್ತ್ ಅಮೆರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂತಹ ಶಿವಶರಣೇರು ಅನ್ನುವಂತ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೆರಿಕಾದ

0: ಸಹ ಹರೀಶ್ ಹಿರೇಮಠ ಅಂತ ಆಯ್ತು, ನಾ ಕಲಬುರ್ಗಿ ಅಂತವ್ರು ಅವ್ರು ಫೋನ್ ಮಾಡಿ ಬಹಳ ಚೆನ್ನಾಗಿ ಲೇಖನಗಳನ್ನು ಬರ್ದಿದೆಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅಪ್ಪ ಅನ್ನುವಂತ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬರ್ದ್ಕೊಡಿ ಅಂತ ತರಿಸ್ಕೊಂಡ್ರು. ಬರ್ದ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರ ಅವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
1: ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ.
0: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂತ ಊರಿನಲ್ಲಿ. ಇದು ನನ್ನ ತಾಯಿ ತವರೂರು, ಮತ್ತು ನನ್ನ ಬಾಲ್ಯವನ್ನ ಕಳೆದದ್ದು ಹಲಗಲಿ ಅನ್ನುವ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂತ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂತ ಊರಿನಲ್ಲಿ ನಾವು ಹುಟ್ಟು ಬೆಳೆದಂತವರು. ನನ್ನ ತಾಯಿ ಅಜ್ಜಿ ಗೋದಮ್ಮ ಶೀಲ್ವಂತಂದು ಜನಪದ ತಜ್ಞನೇ ಆಗಿ ಇದ್ಲು. ಜನಪದ ಹಾಡುಗಳನ್ನ ಹಾಡೋದು, ಆಮೇಲೆ ಬಿಸುಕಲ್ ಹಾಡುಗಳನ್ನ ಎಲ್ಲರನ್ನ ಕರ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಳಷ್ಟು ಜನಪ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳ್ತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲವಂತವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು, ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅಂತ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20 ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದ್ರೆ ಓದು ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನ ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು. ಕತೆ ಕಾದಂಬರಿಗಳನ್ನೇ ಬೆಳೆಸಿದಂತವರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ. ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನ ಮಾಡ್ತಿದ್ದಾನೆ ಸರ್.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರೆ, ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ. ಅದಕ್ಕೆ ತಾವು ಒಂದು ಹಾಡನ್ನ ಏನಾದ್ರೂ ಹೇಳ್ಬೋದಾ, ಜನಪದ ತಮ್ಮ ಅಜ್ಜಿಯವರು ಹೇಳಿದ ಏನಾದ್ರೂ ನೆನಪಿದ್ರೆ?
0: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್. ನಾನು ಹಾಡ್ಲಿಕ್ಕೆ ಬರೋದ್ರ, ಆದ್ರೂ ಒಂದು ಹೇಳ್ತೀನಿ. ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದ್ದಾವೆ, ಆದ್ರೆ ಹಾಡುಗಾರ್ತಿ ಅಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾ ಹಾಡ್ತಿದ್ಲು, ನಮ್ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು ಅಂತ ಸಂದರ್ಭದಲ್ಲಿ ಕೇಳಿದನ್ ಪಾಡ್ರಿ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ಆ ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ರಾಯ್ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಮುಂದೆ ಕೇಳಿ ಒಂದು ಭಾವಗೀತೆ. ರಚನೆ ಡಾಕ್ಟರ್ BR ಲಕ್ಷ್ಮಣ್ ರಾವ್ ಅವರದು. ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ

0: ಸೊಗಸಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಕೇಳುಗರೇ ಗಮನಿಸಿ, 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವಕ್ಕೆ ದಿನಾಂಕ 30-6-2026 ಮತ್ತು ಮೆಟ್ರಿಕ್ ನಂತರಕ್ಕೆ ದಿನಾಂಕ 31-7-2026 ಆಹ್ವಾನಿಸಲಾಗಿರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ www.sw.kar.nic.in ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು ಹಾಗೂ ಅನುಪಮಾ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-8-6-4-0-2-7-3 ಈ ಸಂಖ್ಯೆಗೆ ತಿಳಿಸಬಹುದು.

ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳುವಿರಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಮೂತ್ರಪಿಂಡಗಳು ನಮ್ಮ ದೇಹದ ಆರೋಗ್ಯದ ವಿಷಯವಾಗಿ ಮಾತಾಡೋದ್ರೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೋತವೆ?
2: ನಮ್ಮ ದೇಹದಲ್ಲಿ ಎರಡು ಮೂತ್ರಪಿಂಡಗಳು ಇರುತ್ತವೆ. ಮೂತ್ರಪಿಂಡಗಳು ಹೇಗೆ ನಮ್ಮ ಮನೆ ಸ್ವಚ್ಛವಾಗಿ ಇಡಬೇಕು ಅಂದ್ರೆ ನಾವು ಡೈಲಿ ಕಸ ಗುಡಿಸಬೇಕು, ಹಾಗೆ ನಮ್ಮ ಮೂತ್ರಪಿಂಡಗಳು ನಮ್ಮ ಬಾಡಿಯಲ್ಲಿರುವ ವಿಷದ ಅಂಶ ಕಸವನ್ನ ಡೈಲಿ ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಇರುವ ಎಲ್ಲ ವಿಷ ಪದಾರ್ಥಗಳು ಹಾಗೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಮೂತ್ರದ ಮೂಲಕ ತೆಗೆದು ಹಾಕುತ್ತೆ, ಅದು ಒಂದು. ಹಾಗೂ ಎರಡನೆಯದು, ನಮ್ಮ ಬಾಡಿ ನಾವು ಕುಡಿಯುತ್ತಿರುವ ನೀರನ್ನ ಸಮತೋಲನ ಮೇಂಟೈನ್ ಮಾಡುವುದು ಕಿಡ್ನಿಯ ಕೆಲಸ. ಸೊ

0: ಇವು ಎರಡು ಇಂಪಾರ್ಟೆಂಟ್ ಕೆಲಸವನ್ನು ಕಿಡ್ನಿ ಮಾಡುತ್ತೆ.
1: ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಿರೋದನ್ನ ನೋಡ್ತಾ ಇದ್ವಿ. ಅದು ಚಿಕ್ಕವರಿರಬಹುದು ದೊಡ್ಡವರಿರಬಹುದು, ಇದಕ್ಕೆ ಪ್ರಮುಖ ಕಾರಣಗಳೇನಾಗಿರ್ಬೋದು ಮೇಡಮ್?
0: ಒಂದು ಅಂದ್ರೆ ಈಗ ಜಾಸ್ತಿ ಆಗಿದೆ ನಿಜ, ಹಾಗೂ ಡಿಟೆಕ್ಷನ್ ಜಾಸ್ತಿ ಆಗಿದೆ ಅವೇರ್ನೆಸ್ ಇಂದ. ಮುಂಚೆ ಅದು ಡಿಟೆಕ್ಟ್ ಆಗ್ತಾ ಇರಲಿಲ್ಲ, ಸೊ ಈಗ ಅವೇರ್ನೆಸ್ ಬಂದಿದೆ, ಸೊ ಡಿಟೆಕ್ಟ್ ಆಗ್ತಾ ಇದೆ. ಹಾಗೂ ಇನ್ ಜನರಲ್ ಎಸ್, ದ ಪರ್ಸೆಂಟೇಜ್ ಹ್ಯಾಸ್ ಗಾನ್ ಅಪ್. ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಬರೋ ಡಿಸೀಸ್ ಕಾಯಿಲೆಗಳು, ಮಧುಮೇಹದ ಕಾಯಿಲೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾಗೂ ಇತ್ತೀಚಿನ ಕಾಲದಲ್ಲಿ ಯೂಶುವಲ್ ಗ್ಲೋಬಲ್ ವಾರ್ಮಿಂಗ್ ಇಂದ ಇರೋ ಎನ್ವೈರನ್ಮೆಂಟ್, ನೀರು ಹಾರ್ಡ್ ವಾಟರ್ ಬರ್ತಾ ಇದೆ. ಹಾಗೂ ಇಲ್ಲಿನ ಎಕ್ಸ್ಪೆಷಲಿ ಈ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ, ಸೊ ಇಲ್ಲಿನ ಜನರಿಗೆ ಸ್ಟೋನ್ ಡಿಸೀಸ್ ತುಂಬಾ ಕಾಮನ್. ಇವೆಲ್ಲದರ ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು, ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹ್ಯಾಸ್ ಗಾನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ. ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
0: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ, ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್

0: ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು, ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹಸ್ ಗೋನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ, ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
0: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ, ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್ ಅನ್ನ ಅಂಗಗಳನ್ನ ಎಫೆಕ್ಟ್ ಮಾಡಬಹುದು. ಸೊ ಯಾವಾಗ ಶುಗರ್ ನಮ್ಗೆ ಮಧುಮೇಹ ಬರುತ್ತೋ, ನಮ್ಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ, ಅದು ನಮ್ಗೆ ಅವತ್ತು ಗೊತ್ತಾಗಿದ್ದಷ್ಟೇ, ಅದು ನಮ್ಗೆ ಮುಂಚೆನೂ ಶುರು ಆಗಿರ್ಬೋದು, ಅದು ನಮ್ಗೆ ಅವತ್ತು ಗೊತ್ತಾಗಿರೋದಷ್ಟೇ. ನಾವು ಯೂಶಲಿ ಏನ್ ಮಾಡ್ತೀವಿ, ನಮ್ಗೆ ಮಧುಮೇಹ ಬಂದಿದೆ ಅಂದ್ರೆ ನಾವು ಜಸ್ಟ್ ನಮ್ದು ಬಾಡಿಯಲ್ಲಿನ ಶುಗರ್ ಟೆಸ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ ತಗೋತೀವಿ, ನೆಕ್ಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಕ್ಕೆ ಮತ್ತೆ ಜಸ್ಟ್ ಶುಗರ್ ಚೆಕ್ ಮಾಡ್ತೀವಿ ಹಾಗೂ ಟ್ಯಾಬ್ಲೆಟ್ ತಗೋತೀವಿ. ಅಲ್ಲ, ನಾವು ನಮ್ಮ ಕಣ್ಣನ್ನ ಟೆಸ್ಟ್ ಮಾಡ್ಕೋಬೇಕು, ಕಣ್ಣು ಎಫೆಕ್ಟ್ ಆಗಿದೆಯಾ ಅಂತ. ನಾವು ನಮ್ಮ ಕಿಡ್ನಿಯನ್ನು ಕೂಡ ಅದೇ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮ ಕಣ್ಣುಗಳು ಹಾಗೂ ಕಿಡ್ನಿಗಳನ್ನ ಡಯಾಬಿಟಿಸ್ ಎಫೆಕ್ಟ್ ಮಾಡುತ್ತೆ, ಹಾಗೂ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಸೇಮ್ ವೇ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ನಮ್ಮ ಕಣ್ಣು ಹಾಗೂ ಕಿಡ್ನಿಯ ಏನು ರಕ್ತದ ವೆಸಲ್ಸ್ ಇರುತ್ತಲ್ಲ, ತುಂಬಾ ಡೆಲಿಕೇಟ್ ನರಗಳಿರುತ್ತೆ, ಬ್ಲಡ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್. ಸೊ ರಕ್ತದೊತ್ತಡ ಜಾಸ್ತಿ ಆದಾಗ ಕಿಡ್ನಿ ಡ್ಯಾಮೇಜ್ ಹಾಗೂ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆರಡರಿಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ.
1: ಈಗ ಇದರಲ್ಲಿ ತುಂಬಾ ಪ್ರಮುಖವಾದದ್ದು ಟೈಮ್ ಟು ಟೈಮ್ ಅದನ್ನ ನಾವು ಚೆಕ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರಿ, ಕಿಡ್ನಿ ಆರೋಗ್ಯ ಆಗಿರ್ಬೋದು, ಕಿಡ್ನಿ ಟೆಸ್ಟ್ ಆಗಿರ್ಬೋದು. ಇದು ಆರಂಭಿಕವಾಗಿ ಕೆಲವೊಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ನಾವು ಚೆಕ್ ಮಾಡಿಸ್ಕೊಳ್ಳಿಕ್ ಹೋಗ್ತೀವಿ ಮೇಡಮ್. ಯಾವ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ನನ್ನ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗುವಂತ ಆರಂಭಿಕ ಹಂತದಲ್ಲಿ ಇದೆ ಅಂತ ತಿಳ್ಕೋಬೇಕು?
0: ನಾನು ಇದನ್ನ ಎರಡು ಭಾಗದಲ್ಲಿ ಹೇಳ್ತೀನಿ. ಒಂದು, ಈಗ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಇಂದ ಬರೋ ಕಿಡ್ನಿ ಕಾಯಿಲೆಗಳು, ನಮಗೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಮ್ಗೆ 40 ಕ್ರಾಸ್ ಆದ್ರೆ ನಾವು ರೆಗ್ಯುಲರ್ಲಿ ನಮ್ಗೆ ಮಧುಮೇಹ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಂತ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೇಕು. ನಮ್ಗೆ ಇದೆ ಅಂದ ಮೇಲೆ ಕೇವಲ ನಮ್ದು BP ಮಾನಿಟರ್ ಮಾಡೋದಷ್ಟೇ ಅಲ್ಲ, ನಮ್ ಕಿಡ್ನಿ ಎಫೆಕ್ಟ್ ಆಗಿದೆಯಾ, ಕಣ್ಣು ಎಫೆಕ್ಟ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಧುಮೇಹದ ಜೊತೆ ಕೂಡ ಸೇಮ್, ಎಸ್ಪೆಷಲಿ ನಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ನ ತಂದೆ ತಾಯಿಗಿದೆ ಅಥವಾ ಅಜ್ಜಾಜಿಗಿದೆ, ನಮ್ಮ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮದಿರಿಗೂ ನಮ್ ಜೊತೆ ಹುಟ್ಟಿದವರಿಗಿದೆ ಅಂದ್ರೆ ನಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಅವಾಗಲೇ ತಲೆಯಲ್ಲಿ ಇರ್ಬೇಕು, ನಮ್ಗೆ ಇದು ಹೆರಿಡಿಟ್ರಿ ಇದೆ, ನಮಗೂ ಬರಬಹುದು. ಸೊ ನಾನು ಒಂದು ವಯಸ್ಸಾದ್ಮೇಲೆ ಚೆಕ್ ಮಾಡ್ಬೇಕು.
1: ರಿಸ್ಕ್ ಗ್ರೂಪ್ ಅಲ್ಲಿ
0: ಇರ್ತೀವಿ, 35 ಅಥವಾ 40 ಕ್ರಾಸ್ ಮಾಡಿದ್ಮೇಲೆ ನಾವು ಚೆಕ್ ಮಾಡ್ಬೇಕು. ಸೆಕೆಂಡ್, ನಮ್ಗೆ ಯಾವ್ದಾದ್ರು ಇನ್ ಜನರಲ್ ಇವೆರಡು ಬಿಟ್ಟು ಕೂಡ ಯಾವ್ದಾದ್ರು ಹೆರಿಡಿಟರಿ ಜೆನೆಟಿಕ್ಲಿ ಪಾಸ್ ಆನ್ ಆಗಿರೋ ಡಿಸೀಸಸ್ ಇದ್ರೆ, ಕಿಡ್ನಿ ಡಿಸೀಸಸ್, ನಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ ಮುಂಚೆ ಈ ರೀತಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ರು, ನಾವೇ ವಾಲಂಟರಿಲಿ ಹೋಗಿ ನಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚೆನೆ ಚೆಕ್ ಮಾಡ್ಕೊಂತ ಇರಬೇಕು. ಈಗ ನಮ್ಗೆ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಏನ್ ಲಕ್ಷಣ ಕಾಣಬಹುದು ಅಂತ ಕೇಳಿದ್ರೆ, ಇದು ಎರಡನೇ ಭಾಗದಲ್ಲಿ, ಅನ್ಫಾರ್ಚುನೇಟ್ಲಿ ಕಿಡ್ನಿ ಪೇಷಂಟ್ಸ್ ಗೆ ಕಡೆ ತನಕ ಏನು ಲಕ್ಷಣಗಳು ಇರ್ಲಿಕ್ಕಿಲ್ಲ. ಲೈಕ್ ಈಗ ಚೆಸ್ಟ್ ಪೇನ್ ಬಂದ್ರೆ ನಮ್ಗೆ ಗೊತ್ತಿದೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗ್ಬೇಕು, ಹಾರ್ಟಿನ ಪ್ರಾಬ್ಲಮ್ ಇದೆ. ಆ ರೀತಿ ಒಂದು ಮಾರ್ಕರ್ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಇರಲ್ಲ. ಲಾಸ್ಟ್ ಕ್ರಿಯಾಟಿನ್ ಜಾಸ್ತಿ ಆಗಿ ಡಯಾಲಿಸಿಸ್ ಮೇಲೆ ಹೋಗೋ ತನಕನು ಪೇಷಂಟ್ ನಾರ್ಮಲ್ ಆಗಿನೇ ಇರ್ಬೋದು, ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ, ಏನು ಗೊತ್ತಿಲ್ಲ, ಏನು ಲಕ್ಷಣಗಳಿಲ್ಲ, ಮ್ಯಾಕ್ಸಿಮಮ್ ಆ ರೀತಿ ಇರುತ್ತೆ. ಸೊ ನಾವೇ ಅವೇರ್ನೆಸ್ ಇಂದ ನಮ್ಗೆ ಈ ರೀತಿ ಲಕ್ಷಣಗಳಿವೆ, ಬೇರೆ ಕಾಯಿಲೆಗಳಿವೆ ಅಂತ, ನಮ್ಗೆ ಮಧುಮೇಹ, ಹೈಪರ್ ಟೆನ್ಷನ್ ಅಥವಾ ಮುಂಚೆ ಕಲ್ಲುಗಳ ಪ್ರಾಬ್ಲಮ್ ಇತ್ತು, ಸ್ಟೋನ್, ಕಿಡ್ನಿ ಸ್ಟೋನ್, ಆ ರೀತಿ ಪ್ರಾಬ್ಲಮ್ ಇದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡ್ಬೇಕು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಲಕ್ಷಣಗಳು ಗೊತ್ತಾಗ್ಬೇಕು ಅಂತಂದ್ರೆ, ಯೂಶಲಿ ಕಾಲ್ ಬಾವು ಸ್ಟಾರ್ಟ್ ಆಗುತ್ತೆ, ಎರಡು ಕಾಲ್ಗಳಲ್ಲಿ ತಳಗಿಂದ ಸ್ಟಾರ್ಟ್ ಆಗುತ್ತೆ, ಪಾದಗಳಿಂದ ಮೇಲೆ ಬರ್ತಾ ಹೋಗುತ್ತೆ ಜಾಸ್ತಿ ಆದಾಗೆ ಆದಾಗೆ. ಆಮೇಲೆ ಮುಖದಲ್ಲಿ ಬಾವು, ಎಸ್ಪೆಷಲಿ ಕಣ್ಣಿನ ಸುತ್ತಮುತ್ತ, ಸ್ಕಿನ್ ಡೆಲಿಕೇಟ್ ಇರೋದ್ರಿಂದ ಕಣ್ಣಿನ ಸುತ್ತ ಜಾಸ್ತಿ ಕಾಣ್ಕೊಳ್ಳುತ್ತೆ. ಯೂರಿನ್ ಬುರುಗ್ ಬುರುಗ್ ಹೋಗೋದು ಅಥವಾ ಯೂರಿನ್ ಅಲ್ಲಿ ಬ್ಲಡ್ ಹೋಗೋದು, ಹಾಗೂ ಯೂರಿನ್ ಪಾಸ್ ಮಾಡುವಾಗ ತುಂಬಾ ನೋವಾಗುವುದು ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇದೆ, ಆ ರೀತಿ ಇದ್ರೆ. ಮತ್ತೆ ನಾನ್ ಹೇಳಿದೆ ಕಿಡ್ನಿ ಕೆಲಸ ಮಾಡೋದು ಅಂದ್ರೆ ಬಾಡಿನಲ್ಲಿನ ವಿಷ ಪದಾರ್ಥಗಳನ್ನ ತೆಗೆಯೋದು. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಅದರಿಂದ ಮನುಷ್ಯನಿಗೆ ಮಬ್ಬು ಜಾಸ್ತಿ ಆಗುತ್ತೆ, ನೆನಪಿರಲ್ಲ ಏನು, ಹಾಗೂ ಊಟ ನೋಡಿದ್ರೆ ವಾಂತಿ ಬಂದಂಗ ಆಗುತ್ತೆ, ಊಟ ಕಡಿಮೆ ಆಗ್ತಾ ಬರುತ್ತೆ, ವೇಟ್ ಲಾಸ್ ಆಗುತ್ತೆ, ಮತ್ತೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಂಕಳ ಅಕ್ಕಪಕ್ಕದಲ್ಲಿ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟೋನ್ ಇರಬಹುದು, ಸ್ಟೋನ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ಸ್ಟೋನ್. ಈ ರೀತಿ ಹಲವು ಲಕ್ಷಣಗಳು ಕಂಡ್ರೆ ನಾವು ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಯಾವಾಗ್ಲೂ ಕಿಡ್ನಿ ಪೇಷಂಟ್ಸ್ ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಏನು ಲಕ್ಷಣ ಇರ್ಲಾರ್ದೇನೆ ಪ್ರೆಸೆಂಟ್ ಮಾಡಬಹುದು.
1: ಈಗ ನಾವು ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡ ಒಬ್ಬರಿಗೆ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಅವ್ರ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಬೇರೆ ರೀಸನ್ಸ್ ಅಂದ್ರೆ ನಾನು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಪ್ಲಸ್ ಹೆರಿಡಿಟರಿ. ಸ್ವಲ್ಪ ಡಿಸೀಸ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್

0: ಹೆರಿಡಿಟ್ರಿ. ನಮ್ಮ ತಂದೆ ತಾಯಿಗಿತ್ತು, ಅಜ್ಜ ಅಜ್ಜಿಗಿತ್ತು, ಅಥವಾ ನಮ್ಮ ಒಡ ಹುಟ್ಟಿದವರಿಗಿತ್ತು, ಅವರಿಗಿತ್ತು ಅಂತಂದ್ರೆ ಮುಂದೆ ನಮ್ಗೆ ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಹೆರಿಡಿಟ್ರಿ, ಅದರಲ್ಲಿ ನಮ್ಮ ತಪ್ಪೇನು ಇರೋದಿಲ್ಲ. ಸೊ ದೇ ಆರ್ ಹೆರಿಡಿಟ್ರಿ. ಸೆಕೆಂಡ್ ಪಾಯಿಂಟ್ ವುಡ್ ಬಿ ಸಮ್ ಕೇರ್ಲೆಸ್ನೆಸ್, ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್. ಈಗ ವಯಸ್ಸಾದ್ಮೇಲೆ ಒಂದ್ ಟೈಮ್ ಅಲ್ಲಿ ಮಂಡಿ ನೋವಿದೆ, ಫಾರ್ ಎಕ್ಸಾಂಪಲ್, ಅವ್ರ ಡಾಕ್ಟರ್ಗೆ ಕನ್ಸಲ್ಟೇ ಮಾಡಲ್ಲ, ಸುಮ್ನೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಕಂಟಿನ್ಯೂಸ್ ಒಂದ್ ವರ್ಷ ಎರಡು ವರ್ಷ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಸೊ ಆ ರೀತಿ ತಗೊಂಡಾಗ ದೇ ಕ್ಯಾನ್ ಅಫೆಕ್ಟ್ ಕಿಡ್ನಿ. ಎಸ್,
1: ಈಗ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿಗೆ ಲೋಡ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅಂತ, ಇದೆಷ್ಟು ಸತ್ಯ?
0: ನೀರು ಇಸ್ ಅ ಬೆಸ್ಟ್ ಥಿಂಗ್ ಫಾರ್ ಕಿಡ್ನಿ. ನೀರು ಕುಡಿತಾ ಇರಬೇಕು. ನೀರು ಕುಡಿದಾಗ ನಾವು ಹೈಡ್ರೇಟೆಡ್ ಇರ್ತೀವಿ, ಪ್ಲಸ್ ನಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ. ನೀರು ಕುಡಿಯೋದ್ರಿಂದ ಸ್ಟೋನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಬಾಡಿನಲ್ಲಿ ಆಸಿಡ್ ಬಿಲ್ಡಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ನಾವು ಹೆಲ್ದಿ ಆಗಿರ್ತೀವಿ. ನೀರು ಯಾರು ಕುಡಿಬಾರ್ದು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ಇದ್ದಾರೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ನೀರು ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ, ದಮ್ ಬರುತ್ತೆ ಅಂತ. ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಅದಕ್ಕೆ ನಾವು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತೀವಿ ಅವರಿಗೆ. ಅಥವಾ ಲಿವರ್ ಪ್ರಾಬ್ಲಮ್ ಇರೋ ಸ್ವಲ್ಪ ಜನರಿಗೆ ನಾವು ಹೇಳಿರ್ತೀವಿ. ಅವರಿಗೆಲ್ಲ ಬಿಟ್ಟು, ಯಾರಿಗೆ ಡಾಕ್ಟರ್ ಸ್ಪೆಸಿಫಿಕಲಿ ಹೇಳಿರ್ತಾರೆ ನೀರು ಕಡಿಮೆ ಕುಡೀರಿ, ಅವರಿಗೆ ಬಿಟ್ಟು ಉಳಿದವರೆಲ್ಲ ನೀರು ಜಾಸ್ತಿ ಕುಡಿಬೇಕು. ನಾವು ಎಷ್ಟು ಜಾಸ್ತಿ ಕುಡಿತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, ಜಾಸ್ತಿ ಕುಡಿತಾ ಇರಬೇಕು, ಎಸ್ಪೆಷಲಿ ಇನ್ ಸಮ್ಮರ್. ನೀರು ಕಡಿಮೆ ಕುಡಿಯೋದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್.
1: ಓಕೆ, ಈಗ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಮೇಡಮ್, ಬೇಸಿಕಲಿ ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿ ಯಾವ ಭಾಗದಲ್ಲಾದ್ರೂ, ಅದು ಯೂರೇಟರ್ ಅಂತ ಹೇಳ್ತೀವಿ ಅಥವಾ ಏಕಿ ಚೀಲದಲ್ಲಿ ಇರಬಹುದು, ಅಲ್ಲಿ ಸಣ್ಣ ಸಣ್ಣ ಕ್ಯಾಲ್ಸಿಯಂ ಕಲ್ಲುಗಳು, ಕ್ಯಾಲ್ಸಿಯಂ ಆಗಿರ್ಬೇಕು, ಆಕ್ಸಲೇಟ್ ಆಗಿರ್ಬೋದು ಅಥವಾ ಯೂರಿಕ್ ಆಸಿಡ್ ಆಗಿರ್ಬೋದು, ಕಲ್ಲುಗಳು ಫಾರ್ಮ್ ಆಗುತ್ತೆ. ಸೊ ಅದು ಫಾರ್ಮ್ ಆದಾಗ, ಅದು ನಮ್ಮ ಯೂರೇಟರ್ ಅನ್ನ ಬ್ಲಾಕ್ ಮಾಡಿದಾಗ ನಮ್ಗೆ ತುಂಬಾ ಸಿವಿಯರ್ ಪೇನ್ ಆಗುತ್ತೆ, ಹಾಗೂ ಕಿಡ್ನಿ ಮೇಲೆ ಬಾವು ಬರುತ್ತೆ. ಸೊ ಕಿಡ್ನಿ
1: ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ
0: ಆಗುತ್ತೆ, ಅನ್ಲೆಸ್ ಎರಡು ಕಿಡ್ನಿ ಬ್ಲಾಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಹತ್ರ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ನಮ್ದು ಯೂರಿನ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ಯಾವ ಸೈಡ್ ಅಲ್ಲಿ ಸ್ಟೋನ್ ಇರುತ್ತೋ ಅಲ್ಲಿ ನಮ್ಗೆ ಪೇನ್ ಆಗುತ್ತೆ, ಯಾಕಂದ್ರೆ ಸ್ಟೋನ್ ಯಾವಾಗ ಕಿಡ್ನಿಯಿಂದ ಪಾಸ್ ಆಗ್ತಾ ಇರುತ್ತೋ ಅದು ಎಲ್ಲೆಲ್ಲಿ ಪಾಸ್ ಆಗ್ತಾ ಇರುತ್ತೆ ನಮ್ಗೆ ಸಿವಿಯರ್ ಪೇನ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ವೆರಿ ಸಿವಿಯರ್ ಪೇನ್. ಈಗ ಸ್ಟೋನ್ ಆಗ್ಲಿಕ್ಕೆ ಕಾರಣ ಅಂದ್ರೆ, ಒಂದು ನಾವು ಇರೋ ಜಾಗ ಹಾಗೂ ಅಲ್ಲಿನ ವೆದರ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಲ್ಯಾಣ ಕರ್ನಾಟಕ, ಇಲ್ಲಿ ತುಂಬಾ ಟೈಮ್ ಬಿಸಿಲಿರುತ್ತೆ ಅಂಡ್ ಇಲ್ಲಿನ ಜನ ಡಿಹೈಡ್ರೇಟೆಡ್ ಇರ್ತಾರೆ, ನೀರು ಕಡಿಮೆ ಕುಡಿತಾರೆ, ಅದು ಒಂದು. ಅಂಡ್ ಸೆಕೆಂಡ್, ಅಲ್ಲಿನ ನೀರು ಹೇಗಿರುತ್ತೆ, ಹಾರ್ಡ್ ವಾಟರ್, ವಾಟರ್ ಕಂಟೆಂಟ್ ಅದು. ಸೊ ಅಂಡ್ ಥರ್ಡ್ ರೀಸನ್ ಅಂದ್ರೆ, ಸ್ವಲ್ಪ ಜನ ಇನ್ಹೆರೆಂಟ್ಲಿ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಜೆನೆಟಿಕಲಿ ಪ್ರೋನ್ ಇರ್ತಾರೆ. ನಾಲ್ಕನೇದು ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಸೊ ಆಸಿಡ್ ಬಿಲ್ಡಪ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ರೀಸನ್ಸ್, ತುಂಬಾ ರೀಸನ್ಸ್ ಇದೆ, ಮೇನ್ ರೀಸನ್ಸ್ ಅಂದ್ರೆ ಇದು.
1: ಅಂದ್ರೆ ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರು ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಪಾಸಿಬಲ್ ಅಂದ್ರೆ ಆರ್ ಓ ವಾಟರ್ ಅಥವಾ ನೀರು ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ, ಆದ್ರೆ ಅನಿಮಲ್ ಪ್ರೋಟೀನ್, ನಾನ್ ವೆಜಿಟೇರಿಯನ್ ಫುಡ್ ಬದಲು ವೆಜಿಟೇರಿಯನ್ ಪ್ರೋಟೀನ್ ಅಮೌಂಟ್ ಅನ್ನ ನಾವು ಫುಡ್ ಅಲ್ಲಿ ಜಾಸ್ತಿ ಮಾಡಬೇಕು, ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಸೊ ಇದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್. ಕ್ಯೂರ್ ಅಂದ್ರೆ ಯೂಶ್ವಲಿ 1 ಸೆಂಟಿಮೀಟರ್ ಕಿಂತ ಕಡಿಮೆ ಇರೋ ಸೈಜಿನ ಸ್ಟೋನ್ ಇದ್ರೆ ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೆನೆ ಹಾಗೂ ಜಾಸ್ತಿ ನೀರು ಕುಡಿದು ತಾನಾಗಿಯೇ ಸ್ಟೋನ್ ಪಾಸ್ ಆಗ್ಬಹುದು. 1 ಸೆಂಟಿಮೀಟರ್ ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವ್ಯೂನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರ್ಬೋದು, ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ, ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗಿ ಯೂರಿನಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.
1: ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆಗಿ ಟ್ರೀಟ್ಮೆಂಟ್ ತಗೊಂಡು ನಾರ್ಮಲ್ ಆದವರಿಗೆ ಅದು ಮತ್ತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಈವನ್ ಇಫ್ ದೇ ಫಾಲೋ ಅ ಗುಡ್ ಹೆಲ್ದಿ ಲೈಫ್?
0: ಎಸ್, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಫಾಲೋ ಮಾಡ್ತಾ ಇದ್ರೆ ಚಾನ್ಸಸ್ ಕಡಿಮೆ ಆಗುತ್ತೆ, ಬಟ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಬರಬಹುದು, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಬರಬಹುದು. ನಾನು ಹೇಳ್ದಾಗೆ ಸರ್ಟನ್ ಸೆಕ್ಟರ್ ಆಫ್ ಪೀಪಲ್ ಜನ ಹೆರಿಡಿಟ್ರಲಿ ಪ್ರೋನ್ ಇರ್ತಾರೆ, ಅವ್ರಿಗೆ ಆಗ್ಬಹುದು. ಸೊ ಯಾಕಂದ್ರೆ ಅದ್ರ ಕಂಟೆಂಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆಕ್ಸಲೇಟ್ ಇರುತ್ತೆ, ಯೂರಿಕ್ ಆಸಿಡ್ ಇರುತ್ತೆ. ಮಲ್ಟಿಪಲ್ ಸ್ಟೋನಿನ ನಾವು ಎಕ್ಸಾಮಿನ್ ಮಾಡಿದಾಗ ಒಳಗೇನಿದೆ ಅಂತ ಇವೆಲ್ಲ ಪದಾರ್ಥಗಳಿರುತ್ತೆ. ಅವು ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಗೋ ಚಾನ್ಸ್ ಇರುತ್ತೆ, ಬಟ್ ಸ್ಟೋನ್ ಆಗಿದಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇವತ್ತಿನ ಕಾಲದಲ್ಲಿ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಲಭ್ಯವಿದೆ.
1: ಈಗ ಕಿಡ್ನಿ ಫೇಲ್ಯೂರ್ ಅಂತ ನಾವು ಕೇಳ್ತೀವಿ ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಾವ ಕಂಡೀಷನ್ ಗೆ ಆ ತರ ಕರಿತೀವಿ?
0: ಕಿಡ್ನಿ ಫೇಲ್ಯೂರ್ ಯೂಶಲಿ ನಾವು ಕ್ರಿಯಾಟಿನ್ ಜಾಸ್ತಿ ಆದ್ಮೇಲೆ ಸ್ಟೇಜಿಂಗ್ ಮಾಡ್ತೀವಿ, ಸಿಕೆಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್.
1: ಈಗ ಫಸ್ಟ್ ಆಫ್ ಆಲ್ ಕ್ರಿಯಾಟಿನ್ ಅಂದ್ರೆ ಏನಿದು?

0: ಕ್ರಿಯಾಟಿನ್ ಅಂದ್ರೆ ನಾವು ಕ್ರಿಯಾಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಅಂಶ, ಅದು ನಮ್ಮ ಯೂರಿನ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅವಾಗ ಯಾವಾಗ ಅದರದ ಅಂಶ ಜಾಸ್ತಿ ಆಗುತ್ತೋ, ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ತಗೋತೀವಿ. ಆ ರೀತಿ ತುಂಬಾ ಮಾರ್ಕರ್ ಇದೆ, ಬಟ್ ಒನ್ ಆಫ್ ದ ಮಾರ್ಕರ್ ಇಸ್ ಕ್ರಿಯಾಟಿನ್. ಇಟ್ ಇಸ್ ಪ್ರೊಡ್ಯೂಸ್ ಇನ್ ಮಸಲ್ಸ್, ಥ್ರೂ ಮಸಲ್ಸ್. ಅದಾದ್ಮೇಲೆ ಅದು ಯೂಶಲಿ ಕಡಿಮೆ ನಮ್ಮ ಬಾಡಿಲಿ ಒಂದು ಲೆವೆಲ್ ಅಲ್ಲಿ ಇರಬೇಕು, ಬಟ್ ಕಿಡ್ನಿ ಫೇಲ್ಯೂರ್ ಆದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆ ರೀತಿ ಯೂಶಲ್ ರೇಂಜ್ ಅಂದ್ರೆ ನಾವು 0.5 to 1.3 ಅಂತ ಎಂಜಿ ಪಡೆಯಲು ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಟ್ ಮಾಡೋದು. ಸೊ 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವು ಕ್ರಾನಿಕ್ ಅಂತ ತಗೋತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಆಮೇಲೆ ಅದನ್ನ ಸ್ಟೇಜಿಂಗ್ ಮಾಡ್ತೀವಿ. ಸೊ ಲಾಸ್ಟ್ ಸ್ಟೇಜ್ ಇಸ್ ಸ್ಟೇಜ್ 5, ವಿಚ್ ಇಸ್ ಕಿಡ್ನಿ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದಾಗ EGFR less than 15, ಅಂದ್ರೆ ಕಿಡ್ನಿ ಫಂಕ್ಷನ್ ಇಸ್ less than 15, ಅವಾಗ ನಾವು ಪೇಷಂಟ್ ಗೆ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಈಗಿನ ಕಾಲದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
1: ಈಗ ಕಿಡ್ನಿ ಕಂಡೀಷನ್ ಈ ಡಿಟೀರಿಯರೇಟ್ ಆದಾಗ ಎರಡೂ ಸಮಾನಾಂತರವಾಗಿ ಆಗುತ್ತಾ ಅಥವಾ ಒಂದು ಆರೋಗ್ಯವಾಗಿದ್ದು ಇನ್ನೊಂದು ಮಾತ್ರ ಕೆಡಬಹುದು, ಆ ತರ ಸಾಧ್ಯತೆ ಇದೆಯಾ?
0: ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಇದೆ, ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ಆಗ್ಬೋದು, ಎರಡು ಕಿಡ್ನಿಯಲ್ಲಿ ಆಗಲ್ಲ. ಎರಡು ಕಿಡ್ನಿಯಲ್ಲೂ ಆಗ್ಬೋದು, ಬಟ್ ಮೇನ್ ಒಂದ್ ಕಿಡ್ನಿಯಲ್ಲಿ ಆದ್ರೆ ಒಂದೇ ಕಿಡ್ನಿ ಎಫೆಕ್ಟ್ ಆಗಿರುತ್ತೆ. ಆದ್ರೆ ಈಗ ಮಧುಮೇಹ ಅಥವಾ ಹಾರ್ಟ್ ಡಿಸೀಸ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಥವಾ ರಕ್ತದೊತ್ತಡದಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಅದು ನಮ್ಮ ಪೂರ್ತಿ ಬಾಡಿಯಲ್ಲಿ ಇದೆ. ಸೊ ಎರಡು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಒಂದೊಂದು ಕಾಯಿಲೆ ಒಂದೊಂದೇ ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಹಲವಾರು ಕಾಯಿಲೆಗಳು ಎರಡು ಕಿಡ್ನಿ ಎಫೆಕ್ಟ್ ಮಾಡುತ್ತೆ.
1: ಆಗ್ಲೇ ಡಯಾಲಿಸಿಸ್ ಅಂತ ಹೇಳಿದ್ರಿ ಮೇಡಮ್, ಈಗ ಡಯಾಲಿಸಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವಶ್ಯಕ ಆಗುತ್ತೆ?
0: ಡಯಾಲಿಸಿಸ್ ಅಂದ್ರೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಬೈ ಚಾನ್ಸ್ ನಂಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬದಲು ಬೇರೆಯವ್ರಿಗೆ ಕಳಿಸ್ತೀವಿ ನಮ್ಮ ರಿಪ್ಲೇಸ್ಮೆಂಟ್ ಅಂತ. ಆ ರೀತಿ ಡಯಾಲಿಸಿಸ್ ಇಸ್ ನಾಟ್ ಟ್ರೀಟ್ಮೆಂಟ್, ಡಯಾಲಿಸಿಸ್ ಇಸ್ ರಿಪ್ಲೇಸ್ಮೆಂಟ್. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗಿದೆ, ಸೊ ಅವರಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದೀವಿ ಅಂದ್ರೆ ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 3 ಸತಿ ಅಂದ್ರೆ ನಾವು ಅವರಿಗೆ ಡಯಾಲಿಸಿಸ್ ಮಷಿನ್ ಗೆ ಕನೆಕ್ಟ್ ಮಾಡಿದಾಗ ಅದು ಡಯಾಲಿಸಿಸ್ ಮಷಿನ್ ಮಾಡೋ ಕೆಲಸ ಅಂದ್ರೆ ನಮ್ಮ ರಕ್ತವನ್ನ ತಗೊಂಡು ಕ್ಲೀನ್ ಮಾಡಿ ವಾಪಸ್ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಕಿಡ್ನಿ ಮಾಡೋ ಕೆಲಸನೇ ಅದು ಮಾಡುತ್ತೆ.
0: ಸೊ ನಾವು ಡಯಾಲಿಸಿಸ್ ಮಾಡೋದ್ರಿಂದ ನಮ್ ಕಿಡ್ನಿ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ವರ್ಕ್ ವಾಟ್ ಕಿಡ್ನಿ ವುಡ್ ಹ್ಯಾವ್ ಡನ್. ಸೊ ಇಟ್ ಈಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಕಿಡ್ನಿ. ಸೊ ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತೀವಿ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ನಾವು ವಾರಕ್ಕೆ 2 ಸತಿ ಅಥವಾ ಸಿವಿಯರ್ ತುಂಬಾ ಮೂತ್ರನೇ ಏನು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ವಾರಕ್ಕೆ 3 ಸತಿ ಡಯಾಲಿಸಿಸ್ ಅಂತ ಹೇಳಿರ್ತೀವಿ. ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಮಂಡೇ ಥರ್ಸ್ಡೇ ಟ್ಯೂಸ್ಡೇ ಫ್ರೈಡೆ ಹಿಂಗೆ ಈಕ್ವಲಿ ಸ್ಪೇಸ್ಡ್ ಆಗಿ ಆ ದಿನ ಬಂದು ಡಯಾಲಿಸಿಸ್ ಮಾಡ್ಕೊಳ್ಳಿ. ಡಯಾಲಿಸಿಸ್ ನಲ್ಲಿ ಡಯಾಲಿಸಿಸ್ ಮಷಿನ್ ಕನೆಕ್ಟ್ ಮಾಡಿದಾಗ ಅದು ನಮ್ಮ ಬ್ಲಡ್ ಅನ್ನ ತಗೊಳ್ಳುತ್ತೆ, ನಮ್ಮ ಕಿಡ್ನಿ ಹೇಗೆ ಅದನ್ನ ಫಿಸಿಯಾಲಜಿಕಲಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬ್ಲಡ್ ಅನ್ನ ಕ್ಲೀನ್ ಮಾಡಿ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಎಷ್ಟು ಡ್ಯೂರೇಷನ್ ವರೆಗೂ ಮಾಡಿಸ್ತಾರೆ ಮೇಡಮ್ ಒಂದ್ ದಿವಸ ಆದ್ರೆ? ಅಂದ್ರೆ
0: ಒನ್ ಸೆಷನ್ ಆಫ್ ಡಯಾಲಿಸಿಸ್ 4 ಗಂಟೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಡಿಪೆಂಡಿಂಗ್ ಆನ್ ಕಿಡ್ನಿ ಕಂಡೀಷನ್. ಈಗ ಸ್ವಲ್ಪ ಜನರಲ್ಲಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಯ್ತು, ಟೈಫಾಯ್ಡ್ ಆಯ್ತು, ಸೀರಿಯಸ್ ಆಗಿತ್ತು ಕೋವಿಡ್ ಟೈಮ್ದಲ್ಲಿ, ಸೀರಿಯಸ್ ಆಗಿ ರೈಸ್ನಲ್ಲಿ ಇದ್ರು ಬಿ ಪಿ ಲೋ ಆಗಿ ಕಿಡ್ನಿ ಎಫೆಕ್ಟ್ ಆಗಿದೆ, ಅದು ಟೆಂಪ್ರರಿ, ಅವಾಗ ಒಂದೇ ಡಯಾಲಿಸಿಸ್ ಬೇಕಾಗಿರ್ಬೋದು. ಅವಾಗ ನಾವು ಬಿ ಪಿ ತುಂಬಾ ಲೋ ಇದೆ ಐ ಸಿ ಯು ಪೇಷಂಟ್ಸ್ ಗೆ ಪ್ರೊಲಾಂಗ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ, 24 ಗಂಟೆನೂ ಡಯಾಲಿಸಿಸ್ ಮಾಡಬಹುದು. ಶಾರ್ಟ್ ಡಯಾಲಿಸಿಸ್ ಅಂದ್ರೆ 8 ಗಂಟೆ 12 hours, 8 hours, 6 hours ಆ ರೀತಿ ಮಾಡಬಹುದು. ಬಟ್ ಈಗ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯಾರು ಈಗ ನಾವು ಮುಂದೆ ಕಂಟಿನ್ಯೂಸ್ಲಿ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಾರಕ್ಕೆ 2 ಸತಿ ಅಥವಾ 3 ಸತಿ, ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ 4 ಗಂಟೆ.
1: ಈಗ ನಾವು ನೋಡಿದೀವಿ ಮೇಡಮ್, ಕೆಲವೊಂದ್ಸರ್ತಿ ಚಿಕ್ಕ ಮಕ್ಕಳೆಲ್ಲ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ, ಅವ್ರ ಕಂಡೀಷನ್ ಹೇಗೆ? ಅವ್ರ ಮತ್ತೆ ಕಿಡ್ನಿ ನಾರ್ಮಲ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರಬೇಕಾ?
0: ಯೂಶಲಿ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ತಂದೆ ತಾಯಿಗೆ ಹೇಳೋದು ಏನು ಅಂತಂದ್ರೆ, ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ. ನಮ್ಮ ಥ್ರೆಶೋಲ್ಡ್ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದು, ಮಕ್ಕಳಲ್ಲಿ ಕಿಡ್ನಿ ಫೇಲ್ ಆಗ್ತಾ ಇರುವಾಗ ತುಂಬಾ ಥಿಂಗ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್, ವೇಟ್, ಹೈಟ್, ವೇಟ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಅಫೆಕ್ಟ್ ಆಗೋ ಥಿಂಗ್ಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ ಏನ್ ಹೇಳ್ತೀವಿ, ಅವ್ರದ್ದು ಪೂರ್ತಿ ಡಯಾಲಿಸಿಸ್ ಮೇಲೆ ಹೋಗೋ ತನಕ ವೇಟ್ ಮಾಡಬೇಡಿ. ನಾವು ಅವ್ರಿಗೆ ಮುಂಚೆಯಿಂದಾನೆ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ, ತಂದೆ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬನ್ನಿ, ನಮ್ಗೆ ದೇವ್ರು 2 ಕಿಡ್ನಿ ಕೊಟ್ಟಿದ್ದಾರೆ. ಇನ್ ಜನರಲ್ ಕೂಡ ಇವತ್ತು ನಾನು 1 ಕಿಡ್ನಿ ಡೊನೇಟ್ ಮಾಡಿದ್ರು ನನ್ನ ಆಯುಷ್ ಏನ್ ಕಮ್ಮಿ ಆಗಲ್ಲ, ನಾನು ಇವತ್ತು ಏನ್ ಕೆಲಸ ಮಾಡ್ತಿದ್ದೀನೋ ಮುಂದೆ ಹೋಗಿ ಅದೇ ಕೆಲಸವನ್ನ ಮಾಡಬಹುದು. ಸೊ ನಾವು ತಂದೆ ತಾಯಿಗೆ ಎಜುಕೇಟ್ ಮಾಡ್ತೀವಿ, ಇಬ್ಬರಲ್ಲಿ ಒಬ್ರು ಮುಂದೆ ಬನ್ನಿ ಡೊನೇಟ್ ಮಾಡಿ ಅಂಡ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ದಟ್ ಅಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಅ ಚೈಲ್ಡ್ ಕ್ಯಾನ್ ಲಿವ್ ನಾರ್ಮಲ್ ಲೈಫ್.
1: ಇದು ಸಣ್ಣ ಮಕ್ಕಳೆಲ್ಲ ಆಯ್ತು, ಈಗ ವಯಸ್ಸಾದವರಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರಲ್ಲ, ಅವರು ಸಾಮಾನ್ಯವಾದ ಜೀವನನೇ ನಡೆಸಬಹುದಾ ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅನ್ನ ಕಂಟಿನ್ಯೂ ಮಾಡಬಹುದಾ?
0: ಡಯಾಲಿಸಿಸ್ ಮಾಡೋ ಪೇಷಂಟ್ ಅಲ್ಲಿ ಒಂದೆರಡು ನಿಯಮಗಳು ಹೇಳ್ತೀವಿ. ನೀರು ಕಡಿಮೆ ಕುಡಿಬೇಕು,

0: ಯಾಕಂದ್ರೆ ಅವ್ರಿಗೆ ಮೂತ್ರ ಬರ್ತಾ ಇರಲ್ಲ ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ತುಂಬಾ ಕಡಿಮೆ. ಅದಕ್ಕೆ ನೀರು 1 ಲೀಟರ್ ಅಥವಾ 1.5 ಲೀಟರ್ ಕಿಂತ ಕಡಿಮೆ ಕುಡೀರಿ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ, ಹಣ್ಣುಗಳು ಜಾಸ್ತಿ ತಿನ್ನಬಾರ್ದು, ಪೊಟ್ಯಾಸಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಕೆಲವು ಕ್ರಮ ಬಿಟ್ಟು ಉಳಿದಿದ್ದನ್ನು ಅವ್ರು ಮಾಡಬಹುದು, ಕೆಲಸಕ್ಕೂ ಕೂಡ ಹೋಗ್ಬೋದು.
1: ಈಗ ಡಯಾಲಿಸಿಸ್ ಕುರಿತಾಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆನೂ ಇದೆ ಮೇಡಮ್. ಅಂದ್ರೆ ಒಂದ್ಸರ್ತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಾವು ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ ಅಂತ, ಇದು ಎಷ್ಟು ಸತ್ಯ ಮೇಡಮ್?
0: ಇದು ಸತ್ಯ ಅಲ್ಲ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಡಯಾಲಿಸಿಸ್ ಮೆಥಡ್ಸ್ ಅವೈಲೇಬಲ್ ಇದೆ. ನಾವು ಡಯಾಲಿಸಿಸ್ ಪೇಷಂಟ್ಸ್ ತಮ್ಮನ್ನ ಹೇಗೆ ಮೇಂಟೈನ್ ಮಾಡ್ಕೋತಾರೋ, ಎಷ್ಟು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋತಾರೋ, ಡಯಾಲಿಸಿಸ್ ಮಿಸ್ ಮಾಡಲಾರ್ದೆ, ಹಾಗೂ ನಾವು ಹೇಳಿರೋ ಡಯಟರಿ ರೆಸ್ಟ್ರಿಕ್ಷನ್ಸ್ ಹೇಳಿದೆ, ನೀರು ಕಡಿಮೆ, ಉಪ್ಪು ಕಮ್ಮಿ, ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೋ, ಅವ್ರ ಬಿ ಪಿ ಮೆಡಿಕೇಶನ್ಸ್ ಮತ್ತೆ ಉಳ್ಕಿದ ಮೆಡಿಕೇಶನ್ಸ್ ಹೇಗೆ ತಗೋತಾರೋ. ಮತ್ತೆ ಯೂಶಲಿ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಹೈ ಪ್ರೋಟೀನ್ ಇಂಟೇಕ್. ಒಂದ್ಸತಿ ಡಯಾಲಿಸಿಸ್ ಮೇಲೆ ಹೋದ್ಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ನಾವು. ಯಾಕಂದ್ರೆ ಈಗ ಅವ್ರದ್ದು ಡಯಾಲಿಸಿಸ್ ಆಗ್ತಾ ಇದೆ, ಸೊ ಅವ್ರ ಕೆಲಸಕ್ಕೆ ಹೋಗ್ಬಹುದು ಅಥವಾ ಮನೆಯಲ್ಲಿ ಇರ್ಬೋದು, ಉಳ್ಕಿದ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಬಹುದು. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲಾನ ಫಾಲೋ ಮಾಡಿದಾಗ ಯೂಶಲಿ ಅವರು ಮುಂಚೆಕಿತ ಏನ್ ಕಿಡ್ನಿ ಫೇಲ್ ಆದಾಗ ಅವ್ರು ಸುಸ್ತ್ ಆಗ್ತಾ ಇತ್ತು, ದಮ್ ಬರ್ತಾ ಇತ್ತು, ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ದಮ್ ಕಡಿಮೆ ಆಗುತ್ತೆ, ಅವ್ರ ಊಟ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಯಾಲಿಸಿಸ್ ಆದ್ಮೇಲೆ, ಅವ್ರ ವೇಟ್ ಇಂಪ್ರೂವ್ ಆಗುತ್ತೆ, ಅವ್ರ ಮನೆಯಲ್ಲೇ ಇರ್ತಿದ್ರು ಈಗ ಹೊರಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರ ಕೈಲಾದಷ್ಟು ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಡಯಾಲಿಸಿಸ್ ಮಾಡ್ತಾ ಹೋದಾಗೆ ಅವ್ರದ್ದು ಹೆಲ್ತ್ ಮೊದಲಿನಕಿಂತ ಇಂಪ್ರೂವ್ ಆಗುತ್ತೆ.
1: ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿ ಮೇಡಮ್. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾರೆಲ್ಲ ಇದನ್ನ ಮಾಡಿಸ್ಕೋಬಹುದು? ಈಗ ಮೆಡಿಕಲಿ ತುಂಬಾ ಇಂಪ್ರೂವ್ ಆಗಿದೆ, ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಕಿಡ್ನಿಗಾಗಿ ತುಂಬಾ ವೇಟ್ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು. ಇವಾಗ ಹೇಗಿದೆ ಮೇಡಮ್ ಸಿನಾರಿಯೋ?
0: ಈಗ ಹೇಳ್ಬೇಕು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ಅ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ರೀನಲ್ ಫೇಲ್ಯೂರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎರಡ್ ತರದಿರುತ್ತೆ, ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಇವತ್ತು ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ನನ್ನ ರಿಲೇಷನ್ ಅಲ್ಲಿ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ನನಗೆ ಕಿಡ್ನಿ ಡೋನರ್ ಬೇಕು, ಕಿಡ್ನಿ ಕೊಡಬಹುದು. ರಿಲೇಷನ್ ಅಂದ್ರೆ ನನ್ನ ಒಡ ಹುಟ್ಟಿದವರು, ಅದು ರಕ್ತ ಹಚ್ಕೊಂಡು ಹುಟ್ಟಿದವರು ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ, ನನ್ನ ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಅಣ್ಣ ತಂಗಿ, ಅಣ್ಣ ತಮ್ಮ, ಕಾಕ ಕಾಕಿ, ನಮ್ಮ ರಿಲೇಷನ್ ಅಲ್ಲಿ ಇರಬೇಕು. ಪ್ಲಸ್ ಗಂಡನ್ ಕಿಡ್ನಿ ಫೇಲ್ ಆದ್ರೆ ಹೆಂಡತಿ ಕೊಡಬಹುದು, ಅತ್ತೆ ಮಾವ ಕೊಡಬಹುದು, ಈ ರೀತಿ.
1: ಈಗ ನಾವು ಕೇಳಿದೀವಿ ಮೇಡಮ್, ಈ ಕೆಲವೊಬ್ಬರು ಕಿಡ್ನಿ ಸೂಟ್ ಆಗಲ್ಲ ಅಂತ ಕೇಳಿದೀವಿ, ಅದು ಏನ್ ಸೂಟ್ ಆಗೋದಂದ್ರೆ ಏನ್ ಮೇಡಮ್?
0: ಸೂಟ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡನ್ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಹೆಂಡತಿ ಕೊಡ್ತೀನಿ ಅಂತ ಬಂದ್ರೆ ಹೆಂಡತಿ ಬ್ಲಡ್ ಗ್ರೂಪ್ ಬೇರೆ ಇರಬಹುದು.
1: ಸೊ ಪ್ಲಸ್ ಬ್ಲಡ್ ಗ್ರೂಪ್ ಒಂದೇ ಇರಬೇಕಾ?
0: ಬ್ಲಡ್ ಗ್ರೂಪ್ ಬೇರೆ ಇರೋದನ್ನು ಮಾಡಿದೀವಿ, ಆದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಪ್ಲಸ್ ಬೇರೆ ಮ್ಯಾಚಿಂಗ್ ಮಾಡ್ತೀವಿ, ಹೆಚ್ ಎಲ್ ಎ ಮ್ಯಾಚಿಂಗ್ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಮ್ಯಾಚ್ ಆದಾಗ ತಗೋತೀವಿ. ಬಟ್ ಯೂಶಲಿ ಪೇರೆಂಟ್ಸ್ ಬಂದಾಗ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿರ ಎಲ್ಲ ಬಂದಾಗ, ಅಜ್ಜಾಜಿ ಬಂದಾಗ, ನಮ್ಮ ಜೆನೆಟಿಕ್ ಮ್ಯಾಚಿಂಗ್ ಆಬ್ವಿಯಸ್ಲಿ ಹೆಚ್ ಎಲ್ ಎ ಮ್ಯಾಚಿಂಗ್ ಆಗೇ ಆಗುತ್ತೆ. ಸೊ ಅವ್ರು ಕೊಡುವಾಗ ಯೂಶಲಿ ಏನು ಪ್ರಾಬ್ಲಮ್ ಆಗಬಾರದು. ಎರಡನೇ ತರದ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಫಾರ್ ಎಕ್ಸಾಂಪಲ್, ನನಗೆ ಕೊಡ್ಲಿಕ್ಕೆ ಯಾರು ಇಲ್ಲ, ಆದಾಗ ಏನ್ ಮಾಡಬೇಕು ಅಂತ, ಅವಾಗ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೋ ಆ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗುಲ್ಬರ್ಗಾದಲ್ಲಿ ಚಿರಾಯಿ ಹಾಸ್ಪಿಟಲ್ ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಫ್ಯಾಮಿಲಿದವರು ಅವ್ರ ಮಗನ ಕಿಡ್ನಿಗಳನ್ನ ಡೆತ್ ಆದ್ಮೇಲೆ ಕೊಡಕ್ ರೆಡಿ ಇದ್ದಾರೆ. ಆ ರೀತಿ ಕೊಡಕ್ ರೆಡಿ ಆದಾಗ ಆ ಕಿಡ್ನಿಸ್ ಅನ್ನ ಯಾರು ರಿಜಿಸ್ಟರ್ ಮಾಡಿ ಲೈನಲ್ಲಿ ಇರ್ತಾರೋ ಅವರಿಗೆ ಹೋಗುತ್ತೆ ಬ್ಲಡ್ ಗ್ರೂಪ್ ಪ್ರಕಾರ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲೋಡ್ ಇದೆ, ಆ ಲೈನ್ ಇಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಯಾವಾಗ ಸಿಗುತ್ತೋ, ಎಷ್ಟು ವರ್ಷ ಆಗಣ ಸಿಗುತ್ತೋ ಅಂತ ಹೇಳೋದು ಕಷ್ಟ. ಸೊ ಅದಕ್ಕೇನೆ ನಾವು ಲೈವ್ ರಿಲೇಟೆಡ್, ನಿಮ್ಗೆ ನಿಮ್ಮ ಮನೆಯಲ್ಲಿರೋರು ಮುಂದೆ ಬನ್ನಿ ಡೊನೇಟ್ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಟ್ಟರು ನಮ್ಗೆ ಏನೂ ತೊಂದರೆ ಆಗಲ್ಲ. ನಾನು ಹೇಳ್ದ ಹಾಗೆ ಒಂದು ಕಿಡ್ನಿ ಕೊಟ್ಟರು ನಮ್ದೇನು ಆಯುಷ್ ಕಮ್ಮಿ ಆಗಲ್ಲ. ನಾವೇನು ಈಗ ಏನ್ ಕೆಲಸ ಮಾಡ್ತಿದ್ದೀವೋ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಕಿಡ್ನಿ ಕೊಟ್ಟಾದ್ಮೇಲೆ ಅದೇ ಕೆಲಸ ಮಾಡ್ತಾ ಮುಂದುವರಿಬಹುದು.
1: ಈ ಟ್ರಾನ್ಸ್ಪ್ಲಾಂಟ್ಗೆ ಒಳಗಾದ್ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಥವಾ ಮೆಡಿಕೇಶನ್ ಮೇಲೆ ಥ್ರೋಔಟ್ ಇರಬೇಕಾ?
0: ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಬಟ್ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋದು ಬೇರೆಯವರ ಕಿಡ್ನಿ ತಗೊಂಡಿರ್ತೀವಿ. ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಡೈಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನು ತಗೋತಾ ಇರಬೇಕು ಟೈಮ್ಲಿ. ಬಟ್ ಅದನ್ನ ಬಿಟ್ಟು ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹಿ ಆರ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮುಂದೆ ಹೋಗಿ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಜಾಬ್ ಜಾಯಿನ್ ಆಗ್ಬಹುದು, ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅದೆಲ್ಲ ಮಾಡ್ಬೋದು.
1: ಈ ಗಂಡು ಹೆಣ್ಣು ಅಂತ ಈ ಹೋಲಿಕೆ ಮಾಡೋದ್ರೆ ಗಂಡಿನಲ್ಲಿ ಹೇಗೆ ಈ ಕಿಡ್ನಿ ಸಮಸ್ಯೆ ಜಾಸ್ತಿ, ಹೆಣ್ಣಿನಲ್ಲಿ ಕಮ್ಮಿ, ಹೀಗೇನಾದ್ರೂ ಇದೆಯಾ?
0: ಇಲ್ಲ, ಸ್ವಲ್ಪ ಡಿಸೀಸಸ್, ಸ್ವಲ್ಪ ಕಾಯಿಲೆಗಳು ಹೆಣ್ಣಿನಲ್ಲಿ ಜಾಸ್ತಿ, ಸ್ವಲ್ಪ ಕಾಯಿಲೆಗಳು ಗಂಡಿನಲ್ಲಿ ಜಾಸ್ತಿ, ಇವರಲ್ಲೇ ಜಾಸ್ತಿ ಅಂತ ಹೇಳೋದು ಹಾಗಿಲ್ಲ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಉತ್ತಮ ಕಿಡ್ನಿ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಏನ್ ಕಿವಿ ಮಾತು ಹೇಳ್ತಾರೆ ಮೇಡಮ್?
0: ಮೇನ್ಲಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರೋದು ಇನ್ ಜನರಲ್ ಕಡಿಮೆ. ಸೊ ಕಿಡ್ನಿ ಬಗ್ಗೆ ನಮ್ಗೆ ಅವೇರ್ನೆಸ್ ಬೇಕು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು, ತುಂಬಾ ನೀರು ಕುಡಿಬೇಕು, ಹಾಗೂ ಉಪ್ಪು ಕಡಿಮೆ, ಹೆಲ್ದಿ ಊಟ, ಡೈಲಿ ಸ್ವಲ್ಪ ಅಟ್ಲೀಸ್ಟ್ 30 ಮಿನಿಟ್ಸ್ ಆಫ್

0: ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅನ್ನ ಅವಾಯ್ಡ್ ಮಾಡಿ, ಹಾಗೂ ನಿಮ್ಗೆ ಒಂದ್ ಏಜ್ ಆದ್ಮೇಲೆ 35 ಅಥವಾ 40 ಆದ್ಮೇಲೆ ನಿಮ್ಗೆ ಮಧುಮೇಹ ಇದೆಯಾ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೇವಲ ಶುಗರ್ ಬಿ ಪಿ ಅಷ್ಟೇ ಅಲ್ಲ, ಕಿಡ್ನಿಯನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೂತ್ರ ಹಾಗೂ ಕ್ರಿಯಾಟಿನ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾದ್ರೆ ಯು ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಬೈ ಚಾನ್ಸ್ ಆಲ್ರೆಡಿ ಕಿಡ್ನಿ ಫೇಲ್ ಆಗಿದೆ ಅಥವಾ ಸಿಕೆಡಿ ಪ್ರಾಬ್ಲಮ್ ಇದೆ ನಿಮ್ಗೆ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎವ್ರಿವೇರ್, ಅಂಡ್ ಡಯಾಲಿಸಿಸ್ ಮಾಡ್ತಾ ನೀವು ಒಳ್ಳೆ ಜೀವನ ಲೀಡ್ ಮಾಡಬಹುದು. ಹಾಗೂ ಐ ವುಡ್ ಅಡ್ವೈಸ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಸ್ಪೆಷಲಿ ಮಕ್ಕಳಲ್ಲಿ, ಮಕ್ಕಳನ್ನ ಡಯಾಲಿಸಿಸ್ ಮೇಲೆ ಇಡಬೇಡಿ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮುಂದೆ ಬನ್ನಿ, ಕಿಡ್ನಿಯನ್ನ ಡೊನೇಟ್ ಮಾಡಿ ಮಕ್ಕಳಿಗೆ. ಸೊ ದಟ್ ಅವ್ರದ್ದು ಮುಂದಿನ ಲೈಫ್ ತುಂಬಾ ಇದೆ ಈ ಮುಂದೆ, ಸೊ ದೇ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಹಾಗೂ ಬೇರೆಯವರಿಗೂ ಕೂಡ, ಯಾರಿಗೆ ಕಿಡ್ನಿ ಫೇಲ್ ಆಗಿದೆ, ಒಡ ಹುಟ್ಟಿದವರು ಹಾಗೂ ತಂದೆ ತಾಯಿ ಮುಂದೆ ಬಂದು ಕಿಡ್ನಿ ಡೊನೇಟ್ ಮಾಡಿ. ಸೊ ದಟ್ ಅವರಿಗೂ ಕೂಡ ಹೆಲ್ದಿ ಲೈಫ್ ಇರುತ್ತೆ, ಹಾಗೂ ನೀವು ಡೊನೇಟ್ ಮಾಡಿದವರು ಕೂಡ ಹೆಲ್ದಿ ಲೈಫ್ ಅವ್ರ ಜೊತೆ ಲೀಡ್ ಮಾಡಬಹುದು.
1: ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ಮೇಡಮ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ.

ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ, ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ, ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಟೋಲ್ ಫ್ರೀ ಸಂಖ್ಯೆ ಅಂದರೆ 1800

0: 8-9ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ SM ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ಧತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು

0: 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ 2ನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ

ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು ಎರಡು ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಹಾಗೂ ಜಿಂಬಾಬ್ವೆ ರಾಷ್ಟಗಳು ಎರಡು ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ ಐದು ರಾಷ್ಟಗಳು 2027 ಜನವರಿ 1ರಿಂದ 2028 ಡಿಸೆಂಬರ್ 31ರವರೆಗೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ ಐದು ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ಧತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ ಎರಡು ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ, ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 1:28 ಇದೀಗ ಉಲ್ಲಾಸ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಭಾವಗೀತೆಗಳು, ಕರುಣಾಳುವ ಬೆಳಕೆ ಹಾಗೂ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಹಾಗೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ. ಪ್ರಶ್ನೆ ಏನಂದ್ರೆ, ಭಾರತ ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮ ಕೈಗೊಂಡಂತಹ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮ ಕೈಗೊಂಡ ರಾಜ್ಯ ಯಾವುದು? ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಿ ಎರಡು ಭಾವಗೀತೆಗಳ ಕಾಲಾವಕಾಶ ನಿಮಗೆ ಇರುತ್ತೆ ಅಂತ ಹೇಳ್ತಾ ಇದೀಗ ಕೇಳೋಣ. ದೊಡ್ಡರಂಗೇಗೌಡ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮಾ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದೆ ನಾನು. ಪ್ರಶ್ನೆ ಏನಂದ್ರೆ, ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮ ಕೈಗೊಂಡಂತಹ ರಾಜ್ಯ ಯಾವುದು ಅನ್ನುವಂಥದ್ದು. ಇನ್ನೊಂದು ಭಾವಗೀತೆಯ ಕಾಲಾವಕಾಶವಿರುತ್ತೆ. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇದೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮತ್ತೊಂದು ಭಾವಗೀತೆಯನ್ನು.

ಭಾವಗೀತೆಯನ್ನ ಕೇಳಿದಿರಿ. ಕೇಳುಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ, ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮ ಕೈಗೊಂಡಂತಹ ರಾಜ್ಯ ಯಾವುದು ಅನ್ನುವಂಥದ್ದು. ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಾಕಷ್ಟು ಉತ್ತರಗಳನ್ನು ಕಳಿಸಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂಥೇಳಿ ನೋಡೋಣ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿರೂಪಕರಿಗೆ ನಮಸ್ತೆ ಅಂಥೇಳಿ. ಹಾಗೆ ಬೆಳಗಿನ ಕಾರ್ಯಕ್ರಮಗಳು, ಜನಪದ ಗೀತೆಗಳು ತುಂಬ ಇಷ್ಟ ಆಯಿತು ಮೇಡಮ್, ಸಿದ್ದಪ್ಪಾಜಿ ಕುರಿತ ಜನಪದ ಗೀತೆ, ಬಸವಣ್ಣನ ಗುಡಿಯ ಮುಂದೆ ಜನಪದ ಗೀತೆ, ಹಾಗೂ ಮಾಹಿತಿ ಕಣಜದಲ್ಲಿ ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕುರಿತ ಕಾದಂಬರಿಯ ಕುರಿತು ಬಹಳ ಉಲ್ಲಾಸಭರಿತವಾಗಿತ್ತು ಕಾರ್ಯಕ್ರಮ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಉತ್ತರಗಳನ್ನು ಕಳಿಸಿರೋರು ನೋಡೋದಾದರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ರೂಪಾ ಪಾಂಡು ರಂಗರಾವ್ ಚಿತ್ರದುರ್ಗದಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿನ ಎಂ ಕೆ ಇಂದಿರಾವರ ಗೆಜ್ಜೆ ಪೂಜೆ ಸೇರಿದಂತೆ ಹಲವಾರು ಕೃತಿಗಳು, ಬಾಲ್ಯದ ಜೀವನ, ಸಾಹಿತ್ಯ ಸೇವೆ ಹಾಗೂ ಅವರು ಪಡೆದ ಶ್ರೇಷ್ಠ ಪ್ರಶಸ್ತಿಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಲಾಯಿತು. ಅವರ ಕಾದಂಬರಿಗಳ ಭಾಷಾ ಶೈಲಿ, ಸಾಹಿತ್ಯದ ಕೊಡುಗೆ ಕುರಿತು ತಿಳಿದುಕೊಳ್ಳಲು ಬಹಳ ಉಪಯುಕ್ತವಾಗಿತ್ತು. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಸ್ಮರಣೀಯವಾಗಿತ್ತು. ಇಂತಹ ಉತ್ತಮವಾದ ಮಾಹಿತಿ ಮತ್ತು ಮನೋರಂಜನೆ ಕಾರ್ಯಕ್ರಮವನ್ನು ನೀಡಿದ ನಿರೂಪಕರಿಗೆ, ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ ಶಾಂತಾಚಾರ ಬಡಿಗೇರ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ, ಗಂಗಣ್ಣ ಹನಿಜೀನು ಹೆಜಡಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಂತರ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಮತ್ತು ಭದ್ರೆ ಬಂಧುಗಳು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಜಿ ಎಸ್ ಚಂದನ ತರಳುಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ್ ಭಾಸ್ಕರ್, ಅಚ್ಯುತ್ ಸೂರ್ಯ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ, ಚಂದನ ಸ್ಪಂದನ ಮುಸ್ಟೂರು, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ನಮಸ್ತೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಗೀತಾ ಶಶಿಧರ್ ಶಿವಗಂಗಾ, ಅನಂತರ ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿ ಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇಂದು ಉತ್ತರವನ್ನು ಕಳಿಸಿದ್ದಾರೆ ಹೆಸರು ಯಾರು, ರಿಷ್ಪೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಉತ್ತರವನ್ನು ಕಳಿಸಿದ್ದಾರೆ, ಅನಂತರ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ, ಮತ್ತು ವಿನಾಯಕ ಮತ್ತು ಕನ್ನಿಕಾ ಚೋರ್ನೂರಿನಿಂದ ಸಂದೇಶವನ್ನು ಕಳಿಸಿರ್ತಾರೆ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಪ್ರೇಮ ನಟರಾಜ ನಾಯಕನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಚಿತ್ರಲಿಂಗಪ್ಪ ಚಿಕ್ಕೊಂಡನಹಳ್ಳಿ ಹೊಸಗೊಲ್ಲರಟ್ಟಿಯಿಂದ, ಅನಂತರ ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ, ಜೆ ಪ್ರಸನ್ನ ಕುಮಾರ್ ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ, ಇನ್ನು ಉಮಾದೇವಿ ಅವರು ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅದರ ಜೊತೆಗೆ ಬೆಳಗಿನ ಕಾರ್ಯಕ್ರಮವನ್ನು ಕುರಿತು ಜನಪದ ಗೀತೆಗಳು ಸುಮಧುರವಾಗಿ ತುಂಬ ಚೆನ್ನಾಗಿ ಮೂಡಿ ಬಂತು, ಮಾಹಿತಿ ಕಳಜ ಪುಸ್ತಕದ ಮಾಹಿತಿ ವಿವರವಾಗಿ ತಿಳಿಸಿಕೊಟ್ರಿ ಅಂಥೇಳಿ, ಹಾಗೆ ಹಾಡುಗಳು ಕೂಡ ಇಂಪಾಗಿತ್ತು, ಧನ್ಯವಾದಗಳು.

ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಬೂಕನಕೆರೆ ವಿಜೇಂದ್ರ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಜನಪ್ಪ ಗಂಗಮ್ಮ ಸುಟ್ಟಕಾರ್ನರ ಹಟ್ಟಿಯಿಂದ, ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮೀರಾ ನಾಡಿಗ್ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ತೆ ಶುಭ ದಿನ ಅಂತ ತಿಳಿಸ್ತಾ ಇದ್ದಾರೆ. ಹೆಸರೇನು ಅಂದರೆ ವಿಜಯಪುರ ಸಂಗಮೇಶ್ವರ ಕಾಲೋನಿ ಗ್ಯಾಂಗ್ವಾವಾಡಿ ಪ್ರದೇಶದಿಂದ ಕಾವೇರಿ ಕುಲಕರ್ಣಿ ಅವರು. ಓಕೆ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಸಂತಲಕ್ಷ್ಮಿ ಅನಂತಕೃಷ್ಣ ಜೋಯಿಸ್ ಶಂಕರನಾರಾಯಣ ಜೋಯಿಸ್ ತಮಟಕಲ್ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಅನಂತರ ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಕ್ಕಾಗಿ ಧನ್ಯವಾದಗಳು. ಇದೀಗ ಉತ್ತರವನ್ನು ತಿಳಿಸುವಂತಹ ಸಮಯ.

0: ಹೆಸರೇನು ಅಂದರೆ ವಿಜಯಪುರ ಸಂಗಮೇಶ್ವರ ಕಾಲೋನಿ ಗ್ಯಾಂಗ್ವಾವಾಡಿ ಪ್ರದೇಶದಿಂದ ಕಾವೇರಿ ಕುಲಕರ್ಣಿ ಅವರು. ಓಕೆ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಪತ್ರವನ್ನು ಕಳಿಸಿದ್ದಾರೆ. ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಸಂತಲಕ್ಷ್ಮಿ ಅನಂತಕೃಷ್ಣ ಜೋಯಿಸ್ ಶಂಕರನಾರಾಯಣ ಜೋಯಿಸ್ ತಮಟಕಲ್ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಅನಂತರ ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಮೊಗಲಹಳ್ಳಿ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಕ್ಕಾಗಿ ಧನ್ಯವಾದಗಳು. ಇದೀಗ ಉತ್ತರವನ್ನು ತಿಳಿಸುವಂತಹ ಸಮಯ. ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮ ಕೈಗೊಂಡಿರುವಂತಹ ರಾಜ್ಯ ಜಾರ್ಖಂಡ್. ಪ್ರವಾಸಿಗರಿಗೆ ಖನಿಜಗಳನ್ನು ಹೊರತೆಗೆಯೋದ್ರಿಂದ ಹಿಡಿದು ಅವುಗಳನ್ನು ಶುದ್ಧೀಕರಿಸಿ ಅಂತಿಮ ಸ್ವರೂಪ ನೀಡೋವರೆಗೂ ಎಲ್ಲ ಹಂತಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆಯಂತೆ. ಹಾಗಾಗಿ ಇದು ಗಣಿ ಪ್ರವಾಸೋದ್ಯಮ ಕೈಗೊಂಡಿರುವಂತಹ ರಾಜ್ಯ ಜಾರ್ಖಂಡ್ ಆಗಿದೆ. ಇನ್ನು ಇದೀಗ ಕಾರ್ಯಕ್ರಮದಲ್ಲಿ ಒಂದು ಪ್ರಕಟಣೆ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ನನ್ನ ತಂದೆ 35 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವರು. ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲಿ ಸೇರಿ ಕೊನೆಗೆ ಆ ಇಲಾಖೆಯ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥವ್ರು. ಅವರಿಗೆ ಕೆಲಸ ಅಂತ ಅನಿಸ್ಲೇ ಇಲ್ಲ, ವೃತ ಅದು. ಯಾರ ಮುಲಾಜಿಗೊಳಗಾದವರಲ್ಲ, ಸದಾ ಪ್ರಾಮಾಣಿಕ ದುಡಿತ, ನೇರ ನಿಷ್ಠುರ ಮಾತು. ಇಷ್ಟು ಸಾಕಲ್ಲ ಜನರಿಗೆ ಕೋಪ ಬರೆಸೋದಕ್ಕೆ. ನನ್ನ ನೆನಪಿದೆ ಇತ್ತೀಚೆಗೆ ಆದಂಥ ಘಟನೆ. ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ ಒಬ್ಬರು ಹಿರಿಯರು ಬಂದು ನನಗೆ ಕೇಳಿದರು, ಕರ್ಜಿಗೆ ಅವರು ಅಂತೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದರಲ್ಲ, ನಿಮಗೆ ಏನಾಗಬೇಕು ಅಂತ ಕೇಳಿದರು. ನಾನು ಅವ್ರ ಮಗ ಅಂತ ಹೇಳಿದೆ. ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು. ಸರ್, ಅಂಥ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ, ನಾವು ಅಷ್ಟು ಪ್ರಾಮಾಣಿಕ ಇದ್ದವ್ರು ನೋಡಲಿಲ್ಲ. ಏನಾಯಿತು? ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ಸರ್, ಬಾಗಲಕೋಟೆಗೆ ಬಂದಿದ್ದರು, ಪ್ರವಾಸಿ ಬಂಗ್ಲೆಯಲ್ಲಿ ಇರೋರು. ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ಲನ್ನು ತಾವೇ ಚುಕ್ತಾ ಮಾಡೋರು. ನಾವು ಎಷ್ಟೋ ಒತ್ತಾಯ ಮಾಡಿದ್ರು ಕೇಳ್ತಿರ್ಲಿಲ್ಲ. ಒಂದು ಸಲ ಅವ್ರಿಗೆ ಬೆಳಗಾವಿಗೆ ಬೇಗ ಹೋಗಬೇಕಾಗಿದೆ, ವಿಮಾನ ಹಿಡಿಬೇಕಾಗಿದೆ, ಬಾಗಲಕೋಟೆಯಿಂದ ಹೊರಟರು. ಯಾರೊಬ್ಬರು ಅಧಿಕಾರಿ ದೂಟದ ಬಿಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರು ಹೇಳಲಿಲ್ಲ. 3-4 ದಿನ ಕೊಟ್ಟಿದ್ದಾರೆ ಅಂತಾಯ್ತು. ಇವರು ವಾಪಸ್ಸು ಅವಸರ ಇತ್ತಲ್ಲ, ಹೋಗ್ಬಿಟ್ರು. ಮುಂದೆ ಬಂದು ಆ ಅಧಿಕಾರಿಗೆ ಒಂದು ಮನಿ ಆರ್ಡರ್ ಮಾಡಿದ್ದಾರೆ. ತಾ ಗಮನಿಸ್ಬೇಕು, ಆಗಿನ ಕಾಲದ ಮಾತಿದ್ದು 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ತೆಳಗೆ ಬರೆದಿದ್ದಾರೆ ಅದರೊಳಗೆ, ನನ್ನ ಊಟದ ಖರ್ಚು 1 ರೂಪಾಯಿ 12 ಅಣೆ, ಮುಂದೆ 3 ರೂಪಾಯಿ 4 ಅಣೆ ಇದೆಯಲ್ಲ, ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸ್ಕೊಂಡಂಥ ದಂಡ. ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ. ಆನಂತರ ಯಾರೂ ಇವ್ರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ. ತಂದೆ ನಿವೃತ್ತರಾದರು. ಅಲ್ಲಿವರೆಗೂ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ, ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ. ನಿವೃತ್ತಿ ಆದಮೇಲೆ ಬಂದ ಹಣ ಬರ್ತದಲ್ಲ, ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತಗೊಂಡು ಮನೆ ಕಟ್ಸ್ಕೊಂಡು, ಪುಟ್ಟ ಮನೆ. ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ? ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ. ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ 4-5 ವರ್ಷದ ನಂತರ ತಂದೆ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿ ಒಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರೆಯೋಕೆ ಬಂದರು ನಮ್ಮ ಮನೆಗೆ. ಬಹುಶಃ ನಮ್ಮ ಊರು ಹೊರಗಿನ ಮನೆ ಹುಡ್ಕೋದು ಸುಸ್ತಾಗಿರ್ಬೇಕು ಅವರಿಗೆ. ದಣು ಆರಿಸ್ಕೊಡ್ಮೇಲೆ ಅಧಿಕಾರಿ ಹೇಳಿದರು, ಏನು ಸರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ, ಏನೇನು ಅನುಕೂಲ ಇಲ್ಲ, ರಸ್ತೆ ಇಲ್ಲ, ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು. ನಮ್ಮ ತಂದೆ, ಹೌದಪ್ಪ ಅದೆಲ್ಲ ಸರಿ, ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ನನ್ನ ಹಣ ನನ್ನ ಇಲ್ಲಲ್ಲ, ನನ್ನ ಕಡೆ ಇಲ್ಲ ಅಂದರು. ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು. ಸರ್ ಏನು ಹೇಳ್ತೀರಿ ಸರ್, ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್, ಎಂಥ ಒಳ್ಳೆ ಸ್ಥಾನದಲ್ಲಿದ್ದಿರಿ, ಹೆಚ್ಚು ಬೇಡ, ಒಂದು 2 ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತೊಗೊಂಡಿದ್ರು ಸಾಕಾಗಿತ್ತು, 3-4 ಮನೆ ಮಾಡ್ಕೋಬೋದಾಗಿತ್ತು ಅಂದರು. ನಾನು ಅಲ್ಲೇ ಕೂತವನು ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ.

0: ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನು ಚಿಂತೆ ಮಾಡದೆ ಥಟ್ ಅಂತ ಹೇಳಿಬಿಟ್ರು. ಹೌದಪ್ಪ ಹೌದಪ್ಪ, ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸಬಹುದಾಗಿತ್ತು, ಆದ್ರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು. ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ. ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ? ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು. ಯಾರಾದರೂ ಲಂಚ ಕೊಡುವಾಗ ಪ್ರೀತಿ ಅಂತ ಕೊಡ್ತಾರ, ಒಳ್ಳೇದಾಗಲಿ ಅಂತ ಕೊಡ್ತಾರ, ಹಾಳಾಗಿ ಹೋಗ್ಲಿ ಅವನು ಅಂತ ಕೊಡೋದು, ಶಾಪ ಹಾಕಿ ಕೊಡ್ತಾರೆ, ಅದು ಹೇಗೆ ಒಳ್ಳೇದು ಮಾಡುತ್ತೆ? ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮ್ಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ ಸ್ವಾಮಿ? ಒಂದು ಮಾತು ನೆನಪಿಡ್ಬೇಕು, ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ, ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು. ನಾನು ತಪ್ಪು ಮಾಡಿಬಿಡ್ತೇನೆ, ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು. ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ, ನನಗೆ ಸರಿ ಅಂತ ಅನಿಸುತ್ತೆ. ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ, ಹಾಗಾಗದ ಹಾಗೆ ನೋಡ್ಕೊಳ್ಳೋಣ.
1: ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮಾ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640723 ಈ ಸಂಖ್ಯೆಗೆ ತಿಳಿಸಿ. ಇದೀಗ ಆರೋಗ್ಯ ಬಿಂದು ಕಾರ್ಯಕ್ರಮ, ವಿಷಯ ಗ್ಯಾಂಗ್ರೀನ್ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಚಿರಂತ್.
3: ಗ್ಯಾಂಗ್ರೀನ್ ಎಂದರೆ ದೇಹದ ಅಂಗಾಂಶಗಳು ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಸಾಯುವ ಖಾಯಿಲೆ. ಈ ಖಾಯಿಲೆಯು ಯಾವುದೇ ಗಂಭೀರವಾದ ಗಾಯ ಅಥವಾ ಸೋಂಕಿನಿಂದ ಆಗಬಹುದು. ರಕ್ತನಾಳದ ತೊಂದರೆಗಳಾದ ಆರ್ಟೀರಿಯೋಸ್ಕ್ಲೆರೋಸಿಸ್ ಅಂದರೆ ರಕ್ತನಾಳಗಳು ಗಡುಸಾಗುವುದು, ವಯಸ್ಸಾದಂತೆ ಗಡಿಸಾಗುವುದರಿಂದ, ಅಥವಾ ಮಧುಮೇಹ ಇರುವವರಲ್ಲಿ, HIV ಅಂತಹ ಸೋಂಕಿನಿಂದ ರೋಗ ನಿರೋಧಕ ಶಕ್ತಿ ಕುಂದಿದವರಲ್ಲಿ, ಮತ್ತು ಯಾವುದೇ ಶಸ್ತ್ರಚಿಕಿತ್ಸೆಯ ನಂತರ ಗ್ಯಾಂಗ್ರೀನ್ ಕಾಣಬಹುದು. ಯಾವ ಭಾಗದಲ್ಲಿ ಮತ್ತು ಯಾವ ಕಾರಣದಿಂದ ಗ್ಯಾಂಗ್ರೀನ್ ಉಂಟಾಗಿದೆಯೋ ಅದಕ್ಕೆ ತಕ್ಕಂತೆ ಗುಣಲಕ್ಷಣಗಳು ಕಂಡುಬರುತ್ತವೆ. ದೇಹದ ಮೇಲಿನ ಭಾಗದಲ್ಲಿ ಗ್ಯಾಂಗ್ರೀನ್ ಕಂಡುಬಂದಲ್ಲಿ ಚರ್ಮವು ಕಪ್ಪಾಗಿ ತಿರುಗಿ ಕೆಲವೊಮ್ಮೆ ಅಸಹ್ಯಕರ ವಾಸನೆಯುಕ್ತ ವಿಸರ್ಜನೆಗಳನ್ನು ಕಾಣಬಹುದು, ಮತ್ತು ಗ್ಯಾಂಗ್ರೀನ್ ಪೀಡಿತ ಭಾಗವು ಸಂವೇದನೆಯನ್ನು ಕಳೆದುಕೊಳ್ಳುತ್ತದೆ. ದೇಹದ ಒಳಭಾಗದಲ್ಲಿ ಗ್ಯಾಂಗ್ರೀನ್ ಉಂಟಾದಾಗ ಮಾನಸಿಕ ಗೊಂದಲ, ಜ್ವರ, ಚರ್ಮದ ಕೆಳಗೆ ಅನಿಲ ಸಂಗ್ರಹಣೆ, ರಕ್ತದೊತ್ತಡ ಕಡಿಮೆಯಾಗುವುದು ಮತ್ತು ತೀವ್ರ ನೋವು ಉಂಟಾಗಬಹುದು. ಈ ಗ್ಯಾಂಗ್ರೀನಲ್ಲಿ 3 ವಿಧಗಳಿದೆ. ಒಂದು ಡ್ರೈ ಗ್ಯಾಂಗ್ರೀನ್ ಅಥವಾ ಒಣ ಗ್ಯಾಂಗ್ರೀನ್ ಆಗುತ್ತೆ. ಎರಡನೇದು ವೆಟ್ ಗ್ಯಾಂಗ್ರೀನ್ ಅಂದರೆ ಆರ್ದ್ರ ಗ್ಯಾಂಗ್ರೀನ್. ಮೂರನೇದು ಗ್ಯಾಸ್ ಗ್ಯಾಂಗ್ರೀನ್ ಅಥವಾ ಅನಿಲ ಗ್ಯಾಂಗ್ರೀನ್. ಒಣ ಗ್ಯಾಂಗ್ರೀನ್ ಅಪಧಮನಿಯಲ್ಲಿ ಅಂದರೆ ಆರ್ಟೀರಿಯಲ್ ಅಕ್ಲೂಷನ್ ಅಂತ ಕರಿತೀವಿ, ಅಪಧಮನಿಯಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ರಕ್ತ ಸ್ಥಗಿತಗೊಂಡು ಆಗುವ ಗ್ಯಾಂಗ್ರೀನ್. ಇದು ಕೈಕಾಲು ಬೆರಳು ತುದಿಗಳಲ್ಲಿ ಸಾಮಾನ್ಯವಾಗಿ ಕಾಣುತ್ತದೆ. ಒಣ ಗ್ಯಾಂಗ್ರೀನ್ ಆದ ಕಾರಣ ರೋಗಾಣುಗಳು ಇಲ್ಲಿ ಬೆಳೆಯಲು ಸಾಧ್ಯವಿರುವುದಿಲ್ಲ, ಇದರ ಕಾರಣವಾಗಿ ಕೊಳೆಯುವುದಿಲ್ಲ. ಆದರೆ ಎಲ್ಲಿಯವರೆಗೂ ಸಂಪರ್ಕ ಕಡಿತಗೊಂಡಿರುತ್ತದೋ, ರಕ್ತ ಸಂಪರ್ಕ ಕಡಿತಗೊಂಡಿರುವುದೋ ಅಲ್ಲಿವರೆಗೂ ಈ ಗ್ಯಾಂಗ್ರೀನ್ ಹರಡುತ್ತದೆ. ಗ್ಯಾಂಗ್ರೀನ್ ಪೀಡಿತ ಭಾಗವು ಸುಕ್ಕಾಗಿ ಹಾಗೂ ಕಪ್ಪಾಗಿ ಕಾಣುವುದು. ಇದು ಕಪ್ಪಾಗಿ ಕಾಣಲು ಕಾರಣವೇನೆಂದರೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಮೇಲೆ ರೋಗಾಣುಗಳಿಂದ ನಿರ್ಮಿತವಾದ ಹೈಡ್ರೋಜನ್ ಸಲ್ಫೈಡ್ ಎಂಬ ರಾಸಾಯನಿಕ ವಸ್ತು ಪ್ರಭಾವ ಬೀರಿ ಕಬ್ಬಿಣದ ಸಲ್ಫೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದ ಕಾರಣವಾಗಿ ಚರ್ಮವು ಕಪ್ಪಾಗಿ ಕಾಣುತ್ತದೆ. ಈ ಪೀಡಿತ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಯದಿದ್ದರೆ ಕಾಲಕ್ರಮೇಣವಾಗಿ ತಾನಾಗಿಯೇ ಬಿದ್ದು ಹೋಗುತ್ತದೆ. ಮಧುಮೇಹದಿಂದ ಬಳಲುವವರು ಇದಕ್ಕೆ ತುತ್ತಾಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತದೆ. ಎರಡನೇ ವಿಧವಾದದ್ದು ಆರ್ದ್ರ ಗ್ಯಾಂಗ್ರೀನ್ ಅಂದರೆ ತೇವಾಂಶಯುಕ್ತ ಗ್ಯಾಂಗ್ರೀನ್. ಇದು ಅಭಿಧಮನಿಯಲ್ಲಿ ಅಂದರೆ ವೀನಸ್ ಅಕ್ಲೂಷನ್ ಅಂತ ಕರಿತೀವಿ. ಇದರಲ್ಲಿ ರಕ್ತ ಸಂಚಾರದ ಸ್ಥಗಿತ ಉಂಟಾದಾಗ ಸಾಮಾನ್ಯವಾಗಿ ತೇವಾಂಶ ಹೆಚ್ಚು ಇರುವುದರಿಂದ ಇದು ಅಭಿಧಮನಿಯಲ್ಲಿ ರಕ್ತ ಸಂಚಾರದ ಸ್ಥಗಿತದಿಂದ ಉಂಟಾಗುವ ಗ್ಯಾಂಗ್ರೀನ್. ಸಾಮಾನ್ಯವಾಗಿ ತೇವಾಂಶ ಹೆಚ್ಚು ಇರುವ ಅಂದರೆ ಬಾಯಿ, ಕರಳು, ಶ್ವಾಸಕೋಶ, ಗರ್ಭಕೋಶ ಇಂತಹ ಜಾಗಗಳಲ್ಲಿ ಕಂಡುಬರುತ್ತದೆ. ತೇವಾಂಶ ಅತಿ ಹೆಚ್ಚಾಗಿ ಇರುವುದರಿಂದ ರೋಗಾಣುಗಳು ವೇಗಗತಿಯಲ್ಲಿ ಬೆಳವಣಿಗೆಗೆ ಇದು ಉತ್ತೇಜನಕಾರಿ. ಈ ರೋಗಾಣುಗಳು ಅಂಗಾಂಶಗಳ ಊತ ಹಾಗೂ ದುರ್ಗಂಧಕ್ಕೆ ಕಾರಣವಾಗುತ್ತವೆ. ರೋಗಾಣುಗಳು ಉತ್ಪಾದಿಸಿದ ವಿಷಕಾರಿ ವಸ್ತುಗಳನ್ನು ದೇಹ ಹೀರಿಕೊಂಡಲ್ಲಿ ಸೆಪ್ಟಿಕ್ ಆಗುತ್ತದೆ, ಅಂದರೆ ರಕ್ತ ನಂಜಾಗುವುದು. ಈ ಹಂತದಲ್ಲಿ ರೋಗಿಯು ಸರಿಯಾದ ಚಿಕಿತ್ಸೆಗೆ ಒಳಗಾಗದಿದ್ದರೆ ಸಾವನ್ನ

0: ಹೌದು ಖಚಿತ. ಪೀಡಿತ ಭಾಗವು ದಪ್ಪನಾಗಿ ಮೃದುವಾಗಿ ಕೊಳೆತು ಕಪ್ಪಾಗಿ ಕಾಣುತ್ತದೆ. ಮೂರನೇ ವಿಧ ಅನಿಲ ಗ್ಯಾಂಗ್ರೀನ್. ಇದರಲ್ಲಿ ರೋಗಾಣುಗಳ ಸೋಂಕಿನಿಂದ ಅಂಗಾಂಶಗಳು ಅದರ ಒಳಗಡೆ ಮತ್ತು ಚರ್ಮದ ಕೆಳಗಡೆ ಅನಿಲ ತುಂಬಿಕೊಳ್ಳುತ್ತದೆ. ಇದು ಅತ್ಯಂತ ಅಪಾಯಕಾರಿಯಾದ ಒಂದು ವಿಧ. ಇದು ಕ್ಲಾಸ್ಟ್ರಿಡಿಯಂ ಗುಂಪಿನ ರೋಗಾಣುಗಳು ಅದರಿಂದ ಉಂಟಾಗುತ್ತದೆ. ಇವು ಹೆಚ್ಚಾಗಿ ಮಣ್ಣಿನಲ್ಲಿ ಕಂಡು ಬರುವುದರಿಂದ ತೆರೆದ ಗಾಯಗಳ ಮೂಲಕ ದೇಹವನ್ನು ಸುಲಭವಾಗಿ ಸೇರುತ್ತವೆ. ಈ ರೋಗಾಣುಗಳು ವೇಗವಾಗಿ ಬೆಳೆದು ಆಸುಪಾಸಿನ ಆರೋಗ್ಯಕರ ಅಂಗಾಂಶಗಳಿಗೆ ಬೇಗನೆ ಸೋಂಕು ಉಂಟು ಮಾಡುವುದರಿಂದ ಇದು ಬಹಳ ಅಪಾಯಕಾರಿಯಾಗಿರುತ್ತದೆ ಮತ್ತು ಇದಕ್ಕೆ ತುರ್ತಾಗಿ ಚಿಕಿತ್ಸೆ ನೀಡಬೇಕು. ಈ ಗ್ಯಾಂಗ್ರೀನ್ ಅನ್ನು ತಡೆಗಟ್ಟುವುದು ಹೇಗೆ? ಮಧುಮೇಹಿಗಳು ಸಮಯಾನುಸಾರ ಕೈಕಾಲುಗಳ ಬೆರಳುಗಳ ಮಧ್ಯ ಶುಚಿಗೊಳಿಸಿಕೊಂಡು ಯಾವುದೇ ಗಾಯವಾಗದಂತೆ ಎಚ್ಚರ ವಹಿಸಿದಲ್ಲಿ ಇದನ್ನು ತಡೆಗಟ್ಟಬಹುದು ಮತ್ತು ವೃದ್ಧಾಪ್ಯದಲ್ಲಿ ಸಾಧಾರಣವಾದ ಯೋಗಾಭ್ಯಾಸಗಳಿಂದ ಇದನ್ನು ತಡೆಗಟ್ಟಬಹುದು. ಹಾಗಾದ್ರೆ ಗ್ಯಾಂಗ್ರೀನ್ ಆದವರ ಮುಂದಿನ ಕಥೆ ಏನು? ಅವರೆಲ್ಲರೂ ಆ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆಸಲೇಬೇಕಾ? ಖಂಡಿತ ಇಲ್ಲ. ಹೋಮಿಯೋಪತಿ ಚಿಕಿತ್ಸೆಯಿಂದ ಇಂತಹ ಹಲವಾರು ರೋಗಿಗಳಿಗೆ ಸೂಕ್ತ ಔಷಧ ನೀಡಿ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಿರುವ ಉದಾಹರಣೆಗಳು ಇವೆ. ಇದಕ್ಕೆ ನಾವು ಬಳಸುವ ಕೆಲವು ಔಷಧಗಳನ್ನು ತಿಳಿಯೋಣ. ಆರ್ಸೆನಿಕಮ್ ಆಲ್ಬಮ್. ರೋಗಿಯು ಚಳಿಯ ಸ್ವಭಾವದವನಾಗಿದ್ದು ಬಹಳ ಆತಂಕವುಳ್ಳವನಾಗಿದ್ದು ಸ್ವಲ್ಪ ಮಟ್ಟಿಗೆ ಬಾಯಾರಿಕೆ ಹೆಚ್ಚಿದ್ದು ಅರ್ಧರಾತ್ರಿಯಲ್ಲಿ ಉರಿ ಊತ ಹೆಚ್ಚಾಗುವುದು ಬಹಳ ದುರ್ಗಂಧಯುಕ್ತ ಗ್ಯಾಂಗ್ರೀನ್ಗೆ ಇದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಗ್ಯಾಂಗ್ರೀನ್ನಲ್ಲಿ ತುಂಬಾ ಉರಿ ಕಂಡು ಬಂದು ತಣ್ಣನೆಯ ಗಾಳಿ ಅಥವಾ ನೀರಿನಿಂದ ಉರಿ ಕಡಿಮೆಯಾಗುವುದರಿಂದ ಮತ್ತು ಕೈಕಾಲುಗಳ ತುದಿ ಭಾಗದಲ್ಲಿ ಗ್ಯಾಂಗ್ರೀನ್ ಕಂಡು ಬರುವುದರಲ್ಲಿ ಸಿಕೆಲ್ ಕಾರ್ನೆಟಮ್ ಬಹಳ ಉತ್ತಮವಾಗಿ ಗುಣಕಾರಿಯಾಗಿ ಪರಿಣಾಮ ಬೀರ್ತದೆ. ರೋಗಿಯು ಶಕೆ ಪ್ರಕೃತಿಯವನಾಗಿದ್ದು ಸಂಶಯ ಸ್ವಭಾವದವನಾಗಿದ್ದು ದೇಹದ ಎಡಭಾಗದಲ್ಲಿ ಗ್ಯಾಂಗ್ರೀನ್ ಕಾಣಿಸಿದಲ್ಲಿ ಹಾಗೂ ಪೀಡಿತ ಭಾಗವು ಗಾಢ ನೀಲಿ ಬಣ್ಣಕ್ಕೆ ತಿರುಗಿ ದುರ್ವಾಸನೆಯುಕ್ತ ವಿಸರ್ಜನೆಗಳನ್ನು ಹೊಂದಿದ್ದರೆ ಲ್ಯಾಕಸಿಸ್ ಎಂಬ ಔಷಧಿ ಸೂಕ್ತ. ವೃದ್ಧಾಪ್ಯದಿಂದ ರಕ್ತನಾಳಗಳು ಗಡಿಸಾಗಿದ್ದು ಅಥವಾ ರಕ್ತನಾಳಗಳ ಒಳಗಡೆ ಕೊಬ್ಬಿನಾಂಶ ಕಂಡು ಬಂದಿದ್ದು ನಂತರ ಗ್ಯಾಂಗ್ರೀನ್ ಆಗಿ ತಿರುಗಿದಾಗ ಪ್ಲಂಬಮ್ ಮೆಟಾಲಿಕಮ್ ಸಹಾಯ ಮಾಡುತ್ತದೆ. ಒಂದು ವೇಳೆ ಗ್ಯಾಂಗ್ರೀನ್ ತೀವ್ರ ಉರಿಯಿಂದಾಗಿ ಹಾಗೂ ಕಪ್ಪು ವಿಸರ್ಜನೆಗಳಿದ್ದು ಸೆಪ್ಟಿಕ್ ಆದಾಗ ಆಂಥ್ರಾಸಿನಮ್ ಕೂಡ ಬೇಕಾಗುತ್ತದೆ. ಸೆಪ್ಟಿಕ್ನಿಂದ ಜ್ವರ ಕಂಡು ಬಂದು ನಾಡಿ ಮಿಡಿತ ಅತಿ ವೇಗವಾಗಿದ್ದು ತೀವ್ರ ದಾಹ ಇದ್ದಲ್ಲಿ ಪೈರೋಜಿನಮ್ ಔಷಧಿ ಬಹಳ ಬೇಗ ಕೆಲಸ ಮಾಡುತ್ತದೆ ಮತ್ತು ಗುಣಕಾರಿಯಾಗಿರುತ್ತದೆ. ಇಷ್ಟೇ ಅಲ್ಲದೆ ಮರ್ಕ್ಸಾಲ್, ಮರ್ಕಾರ್, ಕ್ಯಾಂಥಾರಿಸ್, ಕಾರ್ಬೋವಿಷನ್ ಅಂತಹ ಔಷಧವನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಿದಾಗ ಶಸ್ತ್ರಚಿಕಿತ್ಸೆಯಿಂದಾಗುವ ಅಂಗವೈಕಲ್ಯತೆಯನ್ನು ತಡೆಗಟ್ಟಬಹುದು. ಆದರೆ ಸರಿಯಾದ ಸಮಯದಲ್ಲಿ ನುರಿತ ತಜ್ಞರ ಸಲಹೆ ಪಡೆದೇ ಔಷಧವನ್ನು ಸ್ವೀಕರಿಸಬೇಕು.
1: ಇದುವರೆಗೂ ಆರೋಗ್ಯ ಬಿಂದು ಪ್ರಸಾರವಾಯಿತು. ಗ್ಯಾಂಗ್ರೀನ್ ಹಾಗೂ ಹೋಮಿಯೋಪತಿ ಚಿಕಿತ್ಸಾ ಕ್ರಮ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ಚಿರಂತ್. ಇದೀಗ ಕೇಳಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಹಾಡುಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640270 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಭಾವಗೀತೆಯನ್ನು.

ಇದುವರೆಗೆ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. 2:15 ಹಿಂದಿಯಲ್ಲಿ ವಾರ್ತೆಗಳು, ಅನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣ ತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ.

0: ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಉಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಮ್ಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30 ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002 ಮತದಾರರ ಪಟ್ಟಿ ಜೊತೆಗೆ ಮ್ಯಾಪ್

ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ

0: ಜಿಲ್ಲೆಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 2:40:20. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ಹಾಗೂ ಅನುಪಮಾ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾರತದ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತಾದ ಕಿರು ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೂ ಅವರೇ ಹಾಡಿರುವಂತಹ ಹಾಡುಗಳಲ್ಲಿ ಕೆಲವಷ್ಟು, ಒಂದು 3 ಹಾಡುಗಳನ್ನು ಮಾತ್ರ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೇನೆ. ಭಾರತದ ಖ್ಯಾತ ಹಿನ್ನೆಲೆ ಗಾಯಕರಾಗಿರುವಂತಹ ಶ್ರೀಪತಿ ಪಂಡಿತಾರಾಧ್ಯಲ ಬಾಲಸುಬ್ರಹ್ಮಣ್ಯಂ ಅವರು 16 ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದ್ದಾರೆ. 1946 ಜೂನ್ 4 ಜನಿಸಿದ ಇವರು ತಮ್ಮ ಮಧುರ ಕಂಠದಿಂದ ಕನ್ನಡಿಗರ ಮನೆ ಮಾತಾಗಿದ್ದರು. ಗಾಯಕರಷ್ಟೇ ಅಲ್ಲದೆ ನಟ, ಸಂಗೀತ ಸಂಯೋಜಕ ಹಾಗೂ ಡಬ್ಬಿಂಗ್ ಕಲಾವಿದರಾಗಿ ಕೂಡ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವೆಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 5:30. ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಬಾಲಸುಬ್ರಹ್ಮಣ್ಯಂ ಅವರು ತಮಿಳು ತೆಲುಗು ಭಾಷೆಯಲ್ಲಿ ಒಂದೇ ದಿನದಲ್ಲಿ 19 ಗೀತೆಗಳನ್ನು ಹಾಡಿದ್ರು. ಕನ್ನಡದಲ್ಲಿ ಒಂದೇ ದಿನದಲ್ಲಿ 17 ಗೀತೆಗಳನ್ನು ಹಾಡಿದ್ರಂತೆ. ಹಿಂದಿಯಲ್ಲಿ ಒಂದೇ ದಿನ 16 ಹಾಡುಗಳನ್ನು ಧ್ವನಿ ಮುದ್ರಿಸಿದ್ರು. ಎಸ್ ಪಿ ಪಿ ಅವರದು ದಣಿವರಿಯದ ಕಂಠ, ಹಾಗೆ ದಾಖಲೆಯನ್ನೇ ಇವರು ನಿರ್ಮಾಣ ಮಾಡಿದರು. ಇನ್ನು ಶಂಕರಾಭರಣಂ, ಪಂಚಾಕ್ಷರಿ ಗವಾಯಿ, ಸಾಗರ ಸಂಗಮಂ, ಸ್ವಾತಿ ಮುತ್ಯಂ, ರುದ್ರವೀಣ, ಏಕ್ ದುಜೆ ಕೇಲಿಯೆ ಚಿತ್ರದ ಹಾಡುಗಳಿಗೆ ಬಾಲಸುಬ್ರಹ್ಮಣ್ಯಂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿದೆ. ಪದ್ಮಶ್ರೀ, ಪದ್ಮಭೂಷಣ, ಹಲವು ಡಾಕ್ಟರೇಟ್ ಪದವಿಗಳು, ಇನ್ನಿತರ ಗೌರವ ಪ್ರಶಸ್ತಿಗಳು ಕೂಡ ಅವರನ್ನು ಅರಸಿ ಬಂದಿದ್ವು. ಇವರು ಹಾಡಿರುವಂತಹ ಹಾಡುಗಳ ಸಂಖ್ಯೆ 40,000 ಹೆಚ್ಚು ಹಾಡುಗಳನ್ನು ಇವರು ಹಾಡಿದ್ದಾರೆ. ವಿವಿಧ ಭಾಷೆಗಳ ಪರಿಧಿಯಲ್ಲಿ ಇಷ್ಟೊಂದು ಗೀತೆಗಳನ್ನು ಹಾಡಿರುವವರು ಇವರೊಬ್ಬರೇ ಅಂಥೇಳಿ ಗುರುತಿಸಲಾಗಿದೆ. ಸಂಗೀತ ನಿರ್ದೇಶಕರಾಗಿ ಹಲವರು ನಾಯಕರುಗಳಿಗೆ ಕಂಠದಾನ ಕಲಾವಿದರಾಗಿ, ನಟರಾಗಿ, ನಿರ್ಮಾಪಕರಾಗಿ ಕೂಡ ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರರಂಗದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ಹಾಸ್ಯ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಹ ಶಾರೀರಿಕ ಭಾಷಾಭಿವ್ಯಕ್ತಿ ಅವರಲ್ಲಿರುವುದನ್ನು ಕಾಣಬಹುದು. ಇನ್ನು ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳೋಣ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆಯನ್ನು.

ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನೆ ಹುಡುಕುತ್ತಿದೆ, ಈ ಜೀವ ನಿನಗಾಗಿ ಚಿತ್ರದಿಂದ ಪ್ರೀತಿಯಿಂದ ಏನೇ ಕೇಳು ನೀನು, ಹಾಗೂ ಅನುಪಮ ಚಿತ್ರದಿಂದ ಒಲುಮೆ ಪೂಜೆಗೆಂದೇ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೆ. ಕನ್ನಡ ಭಾಷೆಯನ್ನು ಅತ್ಯಂತ ಸ್ಪಷ್ಟವಾಗಿ ಇವರು ಮಾತನಾಡ್ತಾ ಇದ್ರು. 1967 ಬಿಡುಗಡೆಯಾದ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಕನಸಿದೋ ನನಸಿದೋ ಎಂಬ ಹಾಡು ಇವರ ಮೊದಲ ಕನ್ನಡ ಗೀತೆ. ಎಂ ರಂಗರಾವ್ ಗೀತೆಗೆ ಸಂಗೀತ ಸಂಯೋಜಿಸಿದ್ರು. ಹಾಗೆ ಇವರ ದಾಖಲೆ ನೋಡೋದಾದ್ರೆ ಕನ್ನಡದಲ್ಲಿ ಒಂದೇ ದಿನದಲ್ಲಿ ಬರೋಬ್ಬರಿ 17 ಹಾಡುಗಳನ್ನು ಧ್ವನಿ ಮುದ್ರಿಸಿದಂಥ ದಾಖಲೆ ಇವರ ಹೆಸರಲ್ಲಿದೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಅವರವರೆಗೆ ಒಟ್ಟು ಹಲವಾರು ನಟರಿಗೆ ಇವರು ಕಂಠದಾನವನ್ನು ಮಾಡಿದ್ದಾರೆ. ಅನೇಕ ನಾಯಕ ನಟರುಗಳಿಗೆ ಇವರು ಹಾಡುಗಳ ಮೂಲಕ ಜೀವ ತುಂಬಿದ್ದಾರೆ ಅಂಥೇಳಿ ಹೇಳ್ಬೋದು. ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ ಇವರಿಗೆ 9 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತೆಲುಗು, ತಮಿಳು, ಕನ್ನಡ ಮತ್ತು ಹಿಂದಿ ಭಾಷೆಗಳು ಸೇರಿದಂತೆ ಹಲವಾರು ರಾಜ್ಯ ಪ್ರಶಸ್ತಿಗಳು, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಭಾರತ ಸರ್ಕಾರದಿಂದ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಸುಮಾರು 79 ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಕನ್ನಡದಲ್ಲೂ ಕೂಡ ಸಾಕಷ್ಟು, ಅಂದರೆ ಮುದ್ದಿನ ಮಾವ, ಇನ್ನು ಕೆಲವು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಹಾಗೆ ಹಲವಾರು ಕನ್ನಡ ಮತ್ತು ಇತರ ಭಾಷೆಯ ಚಿತ್ರಗಳಿಗೆ ಸಂಗೀತ ಸಂಯೋಜನೆಯನ್ನು ಕೂಡ ಇವರು ಮಾಡಿದ್ದಾರೆ. ಇದಾಗಿತ್ತು ಕೇಳುಗರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕುರಿತ ಕಿರಿದಾದ ಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಗೀತಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಕಂಪನಕ 102.6 ಮೆಗಾಹರ್ಟ್ಸ್, ವೇಳೆ 5 ಗಂಟೆ. ಈಗ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಬಾನುಲಿ ಪ್ರಿಯರೇ ನಮಸ್ಕಾರ. ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ನಿಮ್ಮೊಂದಿಗಿರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಇನ್ನು ಒಂದು 5:30 ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ 3 ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತವೆ. ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ, ಮನಸ್ಸೇಕೋ ನಿನ್ನನ್ನೇ ನೆನೆಸುತ್ತಿದೆ ಈ ಹಾಡನ್ನು ಕೇಳ್ಬೋದು. ಈ ಜೀವ ನಿನಗಾಗಿ ಚಿತ್ರದಿಂದ ಆಯ್ದ ಪ್ರೀತಿಯಿಂದ ಏನೇ ಕೇಳು ನೀನು, ಜೀವ ಬೇಕೆಂದು ಹೇಳು, ಸಂತೋಷದಿ ನಾನಿಡುವೆ ಈ ಹಾಡನ್ನು ಪ್ರಸಾರ ಮಾಡ್ತೀವಿ. ಹಾಗೆ ಅನುಪಮ ಚಿತ್ರದಿಂದ ಆಯ್ದ ಒಲುಮೆ ಪೂಜೆಗೆಂದೇ ಈ ಹಾಡು ಎಷ್ಟೋ ಸಲ ಕೇಳಿರ್ತೀರ. ಆದರೆ ಈ ಗೀತೆಗಳಲ್ಲಿ ಒಂದು ವಿಶೇಷ ಇದ್ದೇ ಇರುತ್ತೆ, ಕೇಳಲಿಕ್ಕೆ ಮಧುರವಾಗಿವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿವೆ ಕೇಳಿ. ಗೀತೆಗಳ ಸಂಬಂಧಿಸಿದಂತೆ ಅನುಪಮ, ಈ ಜೀವ ನಿನಗಾಗಿ ಮತ್ತೆ ವಸಂತ ಚಿತ್ರದ ಹಾಡುಗಳನ್ನು ಹೇಳಿದ್ನಲ್ಲ, 5:30 ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಂದೇಶಗಳನ್ನು ಕಳುಹಿಸಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444864023. ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273. ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸ್ತಾ ಇರಿ, ಕೇಳ್ತಾ ಇರಿ. ಇದು 102.6 ಮೆಗಾಹರ್ಟ್ಸ್, ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸಂದೇಶಗಳನ್ನು ಕಳಿಸಿರುವ ನಮ್ಮ ಮೊದಲ ಶ್ರೋತೃ ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ಕನೂರಿಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಹೊತ್ತು ನಿಮ್ಮ ಧ್ವನಿ ಸೊಬಗು ಕೇಳುಗರ ಮನಕ್ಕೆ ತರುತ್ತದೆ ಖುಷಿಯ ಒನಲು, ಮಾಹಿತಿ ಮನರಂಜನೆಗಳ ಸುಂದರ ಸಂಗಮ, ನಿಮಗೆ ನಮ್ಮ ಹೃತ್ಪೂರ್ವಕ ನಮನ ಅಂತ ಸುಂದರ ಸಾಲುಗಳನ್ನು ಟೈಪ್ ಮಾಡಿ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಮತ್ತೆ ವಸಂತ ಚಿತ್ರದಲ್ಲಿ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ ಈ ಹಾಡು ಮಧುರ ಪ್ರೇಮ ಗೀತೆಯಾಗಿದ್ದು, ಪ್ರೀತಿಯಲ್ಲಿರುವ ಇಬ್ಬರು ಪರಸ್ಪರರ ಧ್ಯಾನದಲ್ಲಿ ಮುಳುಗಿರುವ ಸುಂದರ ಭಾವನೆಯನ್ನು ಬಿಂಬಿಸುತ್ತದೆ. ಇದು ಇಬ್ಬರು ಪ್ರೇಮಿಗಳ ದೃಷ್ಟಿಕೋನದಿಂದ ಸಾಗುವ ಡ್ಯುಯೆಟ್ ಹಾಡಾಗಿದೆ. ಕಣ್ಣುಗಳು ಮತ್ತು ಮನಸ್ಸು ಸದಾ ತಮ್ಮ ಪ್ರಿಯತಮೆಯನ್ನೇ ಹುಡುಕುತ್ತಾ ನೆನೆಯುತ್ತಾ ಇರುತ್ತವೆ. ನಾಯಕ ಮತ್ತು ನಾಯಕಿ ಇಬ್ಬರು ಕನಸಿನಲ್ಲಿ ಕಾಡುವ ಮತ್ತು ಮನಸ್ಸಿನಲ್ಲಿ ಆಡುವ ಆರಾಧ್ಯ ಪ್ರೀತಿಯನ್ನು ವರ್ಣಿಸುತ್ತಾರೆ. ಪ್ರೇಮದ ಆವೇಶದಲ್ಲಿ ಪ್ರಪಂಚವನ್ನೇ ಮರೆತು ಕೇವಲ ಪ್ರೀತಿಯ ಆಲೋಚನೆಯಲ್ಲಿ ತೇಲುತ್ತಿರುವ ರೋಮಾಂಚಕ ಅನುಭವವನ್ನು ಈ ಹಾಡು ಒಳಗೊಂಡಿದೆ. ಈ ಗೀತೆಯನ್ನು ಚಿ ಉದಯಶಂಕರ್ ಬರೆದಿದ್ದು, ವಿಜಯಭಾಸ್ಕರ್ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರ ಮಧುರ ಕಂಠದಲ್ಲಿರೋ ಹಾಡನ್ನು ಕೇಳಬೇಕು ಅನಿಸ್ತಾ ಇರುತ್ತೆ. ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ಕನೂರಿಂದ. ಇನ್ನು ನಮ್ಮ ಮುಂದಿನ ಸಂದೇಶವನ್ನು ಕಳಿಸಿಕೊಟ್ಟಿರುವ ಸಂದೇಶವನ್ನು ಚಿತ್ರದುರ್ಗ ನಗರದ ಸಂಗಮೇಶ್ವರ್ ಬಡಾವಣೆಯಿಂದ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸ್ತಾರೆ. ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ಕೂಡ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿವೆ, ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಆಗಾಗ ಕೇಳ್ತಾ ಇರ್ತೇನೆ, ಧನ್ಯವಾದಗಳು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಳಿನಿ ಸತೀಶ್ ಅವರೇ. ಇನ್ನು ನಮ್ಮ ಕೇಳುಗ ಮುಗಳಕೊಡದ ಶಿವಲಿಂಗಯ್ಯ ಹಿರೇಮಠ್ ರಾಯಬಾಗ್ ತಾಲೂಕಿನವರು ಇರೇ, ಇವರು ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಇವರು ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ, ಸುಂದರವಾಗಿವೆ, ರಾಗ ತಾಳ ಲಯ ಉತ್ತಮವಾಗಿದೆ, ಸಾಹಿತ್ಯ ಸಂಗೀತ ಉತ್ತಮವಾಗಿದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನೈಜ ನಿರೂಪಕರಿಗೆ ನಮನಗಳು ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟ ಅನಿಸಿಕೆ ಬರೆಯಲು ನನಗೆ ಇಷ್ಟವಾದ ಚಿತ್ರ ಮತ್ತೆ ವಸಂತ. ಈ ಚಿತ್ರದ ಕಲ್ಪನೆಯ ಪ್ರೇಮ ಗೀತೆಯಾದ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ ಈ ಗೀತೆಯನ್ನು ಮನಸ್ಸಿನ ಅಂತರಾಳದ ಮನೆಯಲ್ಲಿ ಅಡಗಿದ ತನ್ನ ಪ್ರೇಮದ ಪರಿಕಲ್ಪನೆಯನ್ನು ಕೇವಲ ಕಲ್ಪನೆಯ ಕನಸನ್ನು ಕಂಡು ತನ್ನ ಪ್ರಿಯತಮಗೆ ಹಾಡಿ ಹೊಗಳುವ ಈ ಸುಮಧುರ ಹೃದಯ ಸ್ಪಂದಿಸುವ ಹಾಡಿನ ಸಾಹಿತ್ಯದ ಜೊತೆಗೆ ಅಬ್ಬರವಿಲ್ಲದ ಸುಮಧುರ ಸಂಗೀತ ಕೇಳುವರಿಗೆ ತಾವು ಇದ್ದಲ್ಲಿಯೇ ತಮ್ಮ ಇಷ್ಟದ ಈ ಗೀತೆ ಕೇಳಿ

ಮನದಲ್ಲೇ ಮುಗುಳ್ನಗುವ ಅನುಭವ ಆಗುತ್ತಿದೆ. ಈ ಸುಂದರ ಪ್ರೇಮಗೀತೆ ಹಾಡನ್ನ ಮೈಮರೆತು ಆಲಿಸಿದಾಗ ಮಾತ್ರ ಇದಕ್ಕೆ ಖುಷಿ ಸಿಗುತ್ತೆ, ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್. ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿ ದೇಶಕ್ಕೇನು. ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಇಂದು ಪ್ರಸಾರವಾಗುತ್ತಿರುವಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಚ್ ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲಿ 1981 ಬಿಡುಗಡೆಯಾದ ತೆರೆ ಕಂಡ ಅನುಪಮ ಚಿತ್ರದ ಒಲುಮೆ ಪೂಜೆಗೆಂದು ಕರೆಯ ಕೇಳಿ ಬಂದೆ. ಈ ಗೀತೆಯ ಕಾರಣ ಈ ಗೀತೆಯ ಖ್ಯಾತ ನಟರುಗಳಾದ ಅನಂತನಾಗ್ ಹಾಗೂ ಮಾಧವಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದ್ಯ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರುಗಳ ಸಿರಿಕಂಠದಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ ನನ್ನ ಆಯ್ಕೆಯ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ಅಗ್ರಹಾರದಲ್ಲಿ ರೇಡಿಯೋ ಕೇಳ್ತಾ ಇರುವ ನಮ್ಮ ಶ್ರೋತೃ ಎಂ ಆರ್ ಶ್ರೀಕಂಠನ್ ಅವರು, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದ ಈ ದಿನದ ನಮ್ಮ ಹಾಡು ಅನುಪಮ ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಹಾಡು ತುಂಬ ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅದ್ಭುತವಾಗಿ ರಚಿಸಿರುವ ಹಾಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಅಂದವಾದ ಗೀತೆ ಇದು. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈ ಮರೆಯಬಹುದು. ಈ ಶುಭ ಗುರುವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವಂಥ ಹಾಡುಗಳೇ. ಈ ಹಾಡಿನಲ್ಲಿ ಗೀತ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಚಳ್ಳಕೆರೆಯ ಶ್ರೋತೃಗಳಾದಂಥ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ದಳಪತಿ ಇವರೆಲ್ಲ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಕೆಲವರು ಕೇಳ್ತಾ ಇದ್ದೀರಿ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಅನೇಕ ಶ್ರೋತೃಗಳು ಕಣ್ಣೇಕೋ ನಿನ್ನೇ ಹುಡುಕುತ್ತಿದೆ ಹಾಡು ಮತ್ತೆ ವಸಂತದ ಚಿತ್ರದ ಗೀತೆಯನ್ನು ಬಯಸಿ ನಮಗೆ ಅನೇಕರು ಸಂದೇಶ ಕಳಿಸಿದ್ರು. ಹಾಗಾಗಿ ಚಿ ಉದಯಶಂಕರ್ ಅವರ ಬರೆದ ಗೀತೆಯ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬಂದಿರುವ ಈ ಗೀತೆಯನ್ನು ಕೇಳೋಣ.

ಮತ್ತೆ ವಸಂತ ಚಿತ್ರದ ಹಾಡನ್ನು ಇದುವರೆಗೆ ಕೇಳಿದ್ರಿ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಿಯ ಕೇಳುಗರೇ, ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಸಂದೇಶವನ್ನು ನೋಡೋದಾದರೆ, ನಾಗೇಂದ್ರ ಗುಂಡಮ್ಮ ದೊಡ್ಡಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ನಮಸ್ಕಾರಗಳು. ನೀವು ಕೊಟ್ಟಿರೋ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನ ಕೇಳ್ತೇನೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಪ್ರಸಾರ ಆಗಿದೆ ಮತ್ತೆ ವಸಂತ ಚಿತ್ರದ ಹಾಡು. ಹೀಗೆ ಕೇಳ್ತಾ ಇರೀನು, ಮತ್ತೆ ವಸಂತ ಚಿತ್ರದಲ್ಲಿರುವ ಹಾಡು ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ. ಈ ಹಾಡು, ಈ ಸಿನಿಮಾ 1983 ಬಿಡುಗಡೆ ಆಯಿತು. ಈ ಚಿತ್ರದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅಮೋಘವಾಗಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ಜೋಡಿಯಾಗಿ ಶ್ರೀಪ್ರಿಯಕರು ಕೂಡ ಅಭಿನಯಿಸಿದ್ದಾರೆ. ಈ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಗಾನ ಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕಂಠಸಿರಿಯಲ್ಲಿ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಗಳಲ್ಲಿ ಸುಮಧುರವಾಗಿದೆ. ಹಾಡು ಹಳೆಯದಾದ್ರೇನು ಭಾವ ನವ ನವೀನ ಅಲ್ಲವೇ ಆಗಿದೆ, ಈ ಹಾಡು ಕೇಳಬೇಕನ್ಸುತ್ತೆ ಅಂತೇಳಿ ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ ಎಲ್ಲ ಚೆನ್ನಾಗಿದೆ. ಈ ಗೀತೆಗಳೆಲ್ಲ 3 ಕೂಡ ಇಷ್ಟ ಈ ಸಮಯದಲ್ಲಿ ಕೇಳ್ತಾ ಇದ್ದೀನಿ. ಖುಷಿಯಾಗ್ತಿದೆ ಎಲ್ಲ ಹಾಡುಗಳ ಆಯ್ಕೆಗೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಕೆ ಎಂ ಜಗಳೂರು ತಾಲೂಕು ಕಮಂಡಲಗೊಂದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ರವಿ ಪಂಡ್ರಳ್ಳಿ ರವಿ ಅವರು ಸಂದೇಶವನ್ನು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ಸಂಜೆ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ಇವತ್ತಿನ ಸಿನಿಮಾ ಹಾಡುಗಳಲ್ಲಿ ಅನುಪಮ ಚಿತ್ರದ ಒಲುಮೆ ಪೂಜೆಗೆಂದು ಕರೆಯ ಕೇಳಿ ಬಂದೆ. ಈ ಹಾಡಿನ ಮೂಲಕ ಒಲುಮೆ ಪೂಜೆಗೆಂದು ಆದರೆ ಪ್ರೀತಿ ಎಂಬ ಪೂಜೆ ಅಥವಾ ಆರಾಧನೆಗಾಗಿ ಎಂದು ಕರೆಯ ಕೇಳಿ ಬಂದೆ ಅಂದರೆ ಈ ಪ್ರೀತಿಯ ಕರೆಯನ್ನು ಕೇಳಿ ನಾನು ಬಂದಿದ್ದೇನೆ ಎಂದು ಒಟ್ಟಾರೆಯಾಗಿ ಈ ಹಾಡನ್ನು ಪ್ರೀತಿಯ ಕರೆಗೆ ಸ್ಪಂದಿಸಿ ಆರಾಧನೆಯ ಭಾವನೆಯಲ್ಲಿ ತನ್ಮಯವಾಗುವ ಪ್ರೇಮಿಯೊಬ್ಬನ ಮನಸ್ಸನ್ನು ಸುಂದರವಾಗಿ ಚಿತ್ರಿಸುತ್ತದೆ. ಆದುದರಿಂದ ಸಾಹಿತ್ಯ, ಸಂಗೀತ ಕೇಳುವುದಕ್ಕೆ ಬಹಳ ಆನಂದವಾಗುತ್ತದೆ. ಇದು ಎವರ್ಗ್ರೀನ್ ಸಾಂಗ್ಸ್ ಆಗಿರುವುದರಿಂದ ಕೇಳಲು ಬಯಸುವೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಪಂಡ್ರಳ್ಳಿ ರವಿ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮೀರಾ ನಾಡಿಗ್ ಇವರು ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿ ಆಕಾಶವಾಣಿಗೆ ಸುಮಧುರ ಕಂಠದ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಜೆ ಪ್ರಸಾರವಾಗುತ್ತಿರುವ 3 ಹಾಡುಗಳು ತುಂಬ ಅದ್ಭುತವಾಗಿವೆ, ಮಧುರವಾಗಿವೆ. ಅದರಲ್ಲೂ ನನಗೆ ಇಷ್ಟವಾದ ಹಾಡು ಮತ್ತೆ ವಸಂತ ಚಿತ್ರದಲ್ಲಿ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ. ಹಾಗೆ ಅನುಪಮ ಚಿತ್ರದ ಮಾಧವಿ ಹಾಗೂ ಅನಂತ್ನಾಗ್ ಅಭಿನಯದ ಒಲುಮೆ ಪೂಜೆಗೆಂದು ಕರೆಯ ಕೇಳಿ ಬಂದೆ. ಈ ಹಾಡು ಅರ್ಥಪೂರ್ಣ ಮತ್ತು ಭಾವನಾತ್ಮಕ ಪ್ರೇಮಗಾನ ಸಂಜೀವನ ಎಂದು ವರ್ಣಿಸುತ್ತದೆ. ಪ್ರೀತಿಯ ಹೃದಯಗಳು ಪರಸ್ಪರ ಬೆರೆತಾಗ ಬೆಳಕು ಕಿರಣಗಳ ಹೊಂಬಿಸಲು ಈ ಪ್ರೀತಿಯ ಜೀವನ ಅಂತ ಹೇಳ್ತಾ ಇದ್ದಾರೆ ಮೀರಾ ನಾಡಿಗ್ ಅವರ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಮನದ ಶಾಂತಿ ನೆಮ್ಮದಿಗಾಗಿ ಅನೇಕ ಇಷ್ಟ ದೇವರುಗಳ ಮೊರೆ ಹೋಗುತ್ತೇವೆ. ದೇವರ ಕೃಪಾ ಕಟಾಕ್ಷದಿಂದ ನಮ್ಮ ಜೀವನದ ಕಷ್ಟ ಕೋಟಲೆಗಳು ದೂರ

ವಾಗಿ ಸುಖ ಶಾಂತಿ ನೆಲೆಸುವಂತೆ ದೇವರನ್ನ ಭಕ್ತಿ ನಿಷ್ಠೆ ಪೂಜೆ ಪುನಸ್ಕಾರಗಳಿಂದ ಬೇಡುವುದು ನಮ್ಮ ಸಂಪ್ರದಾಯ. ಈ ಸನ್ನಿವೇಶದಲ್ಲಿ ಪ್ರಿಯತಮೆ ತನ್ನ ಪ್ರಿಯನ ಒಲುಮೆಯ ಪೂಜೆಗೆಂದು ಮೊರೆ ಕೇಳಿ ಆಗಮಿಸಿ ಹಾಜರಾಗುವ ಸನ್ನಿವೇಶದ ಚಿತ್ರಣವಿರುವಂತಹ ಅನುಪಮ ಚಿತ್ರದ ಒಲುಮೆ ಪೂಜೆಗೆಂದು ಹಾಡನ್ನ ಕೇಳಬೇಕನ್ಸುತ್ತೆ. ನನ್ನೆಲ್ಲ ಗೆಳೆಯರಿಗಾಗಿ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೇಳುಗರಾದಂಥ ಬೋಧನಹೊಸಳ್ಳಿಯ ಶ್ರೋತೃಗಳಾದಂಥ ಇವರು ಬೋಪ ವೆಂಕಟೇಶ್ ಮತ್ತು ಲಕ್ಷ್ಮೀ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲನಿ, ನ್ಯಾಮ್ತಿ, ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾರೆ. ನೀವು ಆಯ್ಕೆ ಮಾಡಿದ ಮೂರು ಚಿತ್ರದ ಗೀತೆಗಳು ಕೂಡ ಸೂಪರ್ ಹಿಟ್ ಚಿತ್ರಗಳೇ. ನಿರ್ದೇಶನ ಚಿತ್ರೀಕರಣ ತುಂಬ ಚೆನ್ನಾಗಿದೆ. ಇಲ್ಲಿ ನಟಿಸಿರುವ ನಟರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಡುಗಳ ಸಾಹಿತ್ಯ ಸಂಗೀತ ಅಂತೂ ತುಂಬ ಕೇಳಲಿಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪ್ರಸಾರ ಮಾಡುತ್ತಿರುವ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಹಾಗೂ ನಿರೂಪಣೆ ಮಾಡುತ್ತಿರುವ ನಿಮಗೂ ಧನ್ಯವಾದಗಳಂತ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ವಸಂತ ಚಿತ್ರದಿಂದ ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ. ಹಾಡಿನ ಗಾಯನದ ಹಿನ್ನೆಲೆ ಶೈಲಿ ಸುಮಧುರ, ಸಂಗೀತ ಜೊತೆಗೆ ಸಾಹಿತ್ಯ ಮನಸ್ಸಿಗೆ ಮುದ ನೀಡುತ್ತದೆ. ಒಳ್ಳೆಯ ಸುಮಧುರ ಹಾಡಿನ ಆಯ್ಕೆಗಾಗಿ ತಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಲಿಂಗಸುಗೂರು ತಾಲೂಕಿನ ನವಲಿಯಿಂದ ವೈಬಿ ಚಳ್ಳಮರದವರು ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಹಲೋ ಆಕಾಶವಾಣಿ ಮುಸ್ಸಂಜೆ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಪ್ರೇಮ ನಟರಾಜ್ ನಾಯಕನಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಪ್ರಸಾರ ಮಾಡುವ ಹಾಡುಗಳಲ್ಲಿ ನಮಗೆ ಮತ್ತೆ ವಸಂತ ಚಲನಚಿತ್ರದ ಹಾಡು ತುಂಬ ಇಷ್ಟವಾಗಿದೆ. ಹಳೆ ಸಾಂಗ್ಸ್ ತುಂಬಾ ಇಷ್ಟ ನನಗೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಈ ದಿನದ ಮೂರು ಹಾಡುಗಳು ಬಹಳ ಇಂಪಾಗಿವೆ, ಮನಕ್ಕೆ ಮುದ ನೀಡುವ ಹಾಗಿವೆ. ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಂಜೆ ವೇಳೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ತರುವಂಥ ಗೀತೆಗಳ ಆಯ್ಕೆಯನ್ನೇ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಗಿರೀಶ್, ಗ್ರೀಷ್ಮ, ಲೋಚನಾ, ಅನಸೂಯ ಚಿತ್ರದುರ್ಗದ ಐಡುಪಿ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ. ಹಾಗೆ ಡಿ ಎನ್ ಹೇಮಲತಾ ಹಾಗೂ ಶಂಕರ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

0: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 5:21.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೆಡುಗರಿ ಗಮನಿಸಿ, ಇನ್ನು ಮುಂದೆ ನಮ್ಮ ನಿಲಯದಿಂದ 5:30 ಪ್ರಸಾರವಾಗಲಿದೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಶ್ರೋತೃಗಳು, ಈ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141972722. ಇನ್ನು ನಮಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿರುವ ಶಿವಾನಂದ್ ಮುಚ್ಚಂಡಿ, ಪ್ರಜ್ವಲ್, ಪ್ರಣತಿ, ನೀಲಮ್ಮ, ಸಾಂಗ್ಲಿ ಜಿಲ್ಲೆಯ ಜತ ತಾಲೂಕಿನ ಸೋನ್ಯಾಳ ಗ್ರಾಮದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಇವತ್ತಿನ 3 ಹಾಡುಗಳು ಕೂಡ ಸೂಪರ್ ಇವೆ ರೀ, ಅದರಲ್ಲಿ ಅನುಪಮ ಚಿತ್ರದ ಹಾಡಂತೂ ತುಂಬ ಇಷ್ಟ ಆಗುತ್ತೆ ರೀ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ 3 ಗೀತೆಗಳು ಕೂಡ ಪ್ರಸಾರ ಮಾಡಿ ತುಂಬ ಸೊಗಸಾಗಿವೆ ಕೇಳಲಿಕ್ಕೆ ಅಂತ ಹೇಳ್ತಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರತ್ನ ಬಸವರಾಜ್ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನನ್ನ ಆತ್ಮೀಯ ಸಂಜಯ ನಿರೂಪಕರಿಗೆ ಹೇಗಿದ್ದೀರ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದ್ದೇವೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು, ಈ ದಿನ ನೀವು ಆಯ್ಕೆ ಮಾಡಿರುವ 3 ಚಿತ್ರದ ಹಾಡುಗಳು ಕೂಡ ಸೊಗಸಾಗಿವೆ. ಸಾಹಿತ್ಯ ಸಂಗೀತ ಕೇಳಲು ಇಂಪಾಗಿದೆ, ನಾನು ಕೂಡ ಇಷ್ಟಪಟ್ಟು ಕೇಳ್ತೇನೆ. ನಿಜಕ್ಕೂ ಒಳ್ಳೆ ಹಾಡುಗಳನ್ನು ಆಯ್ಕೆ ಮಾಡಿದ್ದೀರಿ, ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಕೊಟ್ಟಿರುವ 3 ಚಿತ್ರದ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಹಾಡುಗಳು, ಇದನ್ನು ಕೇಳೋ, ಇದನ್ನು ಕೇಳೋ, ಈ ಹಾಡನ್ನು ಕೇಳೋ ಅಂತ ತುಂಬ ಸೊಗಸಾಗಿವೆ 3 ಹಾಡುಗಳ ಆಯ್ಕೆ ಕೂಡ. ಸಾಹಿತ್ಯ ಸಂಗೀತ ಕೂಡ ತುಂಬ ಇಷ್ಟ ಆಗುತ್ತೆ ಕೇಳಲಿಕ್ಕೆ, ಚೆನ್ನಾಗಿದೆ, ದಯವಿಟ್ಟು ಪ್ರಸಾರಿಸಿ ಹಾಡುಗಳನ್ನ ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಜೆ ಪ್ರಸನ್ನ ಕುಮಾರ್ ಗೊರಲಡುಕಿನಿಂದ ಹಿರಿಯೂರು ತಾಲೂಕಿನಲ್ಲಿ ಬರುವ ಗೊರಲಡುಕಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಮತ್ತೆ ವಸಂತದ ಚಿತ್ರದ ಗೀತೆ ಇಷ್ಟ ಆಯಿತು, ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಇವರು ವಿದ್ಯಾನಗರ ಹರಿಹರದಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಅನುಪಮ ಸಿನಿಮಾ ಚಿತ್ರದ ಹಾಡಂತೂ ನನಗೆ ಇಷ್ಟ ರೀ. ಸಾಹಿತ್ಯ ಸಂಗೀತ ಅಂತೂ ತುಂಬ ಕೇಳಲಿಕ್ಕೆ ಇಷ್ಟ ಅನಿಸುತ್ತೆ, ಇಂಪಾಗಿದೆ ಈ ಹಾಡು. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ತುಂಬ ಸೂಪರ್ ಹಿಟ್ ಸಾಂಗ್ಸ್ಗಳ ಆಯ್ಕೆ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ಸರ್ ಅಂತ ಹೇಳಿ ಸಲ್ಮಾ ಇವರು ತರೀಕೆರೆಯ ಟೀಚರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ನಾನಿವತ್ತು ಮೆಸೇಜ್ ಮಾಡಿದ್ದೀನಿ, ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಲ್ಮಾ. ತರೀಕೆರೆಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ಬಾಗೇನಾಳಿನಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್, ನೀವು ಆಯ್ಕೆ ಮಾಡಿರುವ ಎಲ್ಲ 3 ಹಾಡುಗಳು ಕೂಡ ಸೊಗಸಾಗಿವೆ. ಮತ್ತೆ ವಸಂತ ಚಲನಚಿತ್ರದ ಗೀತೆ ಅಂತೂ ತುಂಬ ಇಷ್ಟ ಆಗುತ್ತೆ, ಅಂಬರೀಷ್ ಅವರ ನಟನೆ ಅದ್ಭುತವಾಗಿದೆ ಈ ಚಿತ್ರದಲ್ಲಿ. ಈ ಹಾಡನ್ನು ಕೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ಪ್ರಸಾರ ಮಾಡಿ. ಈಗಾಗಲೇ ಪ್ರಸಾರ ಆಗಿದೆ, ಖುಷಿಯಾಗಿದೆ ಅಂದ್ಕೊಳ್ತೇನೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ 3 ಹಾಡುಗಳು ಕೂಡ ಚೆನ್ನಾಗಿವೆ, ಸಂಭಾಷಣೆ ಕೂಡ ಚೆನ್ನಾಗಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತಮ್ಮ ಸಂದೇಶಕ್ಕೆ. ಧನ್ಯವಾದಗಳು.

ಕಾರ್ಯಕ್ರಮದ ಕೊನೆಯ ಈ ಹಾಡು ಅನುಪಮ ಚಿತ್ರದ ಈ ಗೀತೆ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮದಲ್ಲಿ ಮಧುರವಾದ ಸಂಗೀತವನ್ನೊಳಗೊಂಡ ಸಾಹಿತ್ಯವನ್ನೊಳಗೊಂಡ ಮೂರು ಗೀತೆಗಳ ಆಯ್ಕೆಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಮಧುರವಾಗಿದ್ವು. ಹೀಗೆ ಸಂದೇಶಗಳನ್ನು ಕಳಿಸ್ತಾ ಇರಿ ಕೇಳುಗರೆ. ಧನ್ಯವಾದಗಳು ಎಲ್ಲ ಸಂದೇಶಗಳನ್ನು ಕಳಿಸಿದ ಶ್ರೋತೃಗಳಿಗೆ. ಅನುಪಮ ಚಿತ್ರದ ಗೀತೆ ಗಾಯಕ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ, ದೊಡ್ಡರಂಗೇಗೌಡ ಬರೆದ ಗೀತೆಗೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ಇನ್ನು ನಮ್ಮ ಹಾಡು ನಿಮ್ಮ ಮನಸ್ಸಿಗೆ ವಾಟ್ಸ್ಆಪ್ ಸಂದೇಶ ಕಾರ್ಯಕ್ರಮಕ್ಕಾಗಿ ಮಹಾಂತೇಶ್ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಾರುತಿ ಇವರೆಲ್ಲ ಸಂದೇಶವನ್ನು ಕಳಿಸಿ ಮೂರು ಚಿತ್ರದ ಗೀತೆಗಳು ಕೂಡ ಇಷ್ಟ ಆದವು ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀವಿ. ಖುಷಿ ಆಯಿತು, ಒಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿದ್ದೀರಿ ಅಂತ ಧನ್ಯವಾದಗಳು ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 5:30 ಕೇಳಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, 30 ನಿಮಿಷಗಳ ಅವಧಿಯಲ್ಲಿ ನಿಮ್ಮ ಗಮನ ನಮ್ಮ ಕಡೆ ಇದ್ದರೆ ಅನೇಕ ವಿದ್ಯಾರ್ಥಿಗಳು, ಪೋಷಕರು, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಟ್ರೈ ಮಾಡ್ತಾ ಇರೋರು ಕೂಡ ಕೇಳ್ತಾ ಇದ್ದರೆ ಒಂದಿಷ್ಟು ಪ್ರಶ್ನೆಗಳ ಪುನರಾವರ್ತನೆ ಆಗ್ತಾ ಇರುತ್ತೆ. ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಸೂರ್ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೋತೃಗಳೇ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಮಕ್ಕಳು ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು ಅಥವಾ ದೊಡ್ಡವರು ಪರೀಕ್ಷೆಗಾಗಿ ಏನು ಉದ್ಯೋಗಕ್ಕಾಗಿ ಆಕಾಂಕ್ಷೆಯಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಂಥವ್ರಿಗೆಲ್ಲರಿಗೂ ಕೂಡ ಸೂಕ್ತವಾದಂಥ ಪರೀಕ್ಷೆಗಳನ್ನು ಪ್ರಶ್ನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳ್ತೇನೆ. ತಮ್ಮ ಮಕ್ಕಳಿಂದನೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಶ್ನೆಗಳನ್ನು. ಈ ಕಾರ್ಯಕ್ರಮದ ಒಂದಿಷ್ಟು ನಿಯಮಗಳು ಏನಿದೆ ಅಂದರೆ, ಒಬ್ಬ ಶ್ರೋತೃ ಒಮ್ಮೆ ಮಾತ್ರ ಪ್ರಯತ್ನಿಸಿ, ಇತರರಿಗೂ ಕೂಡ ಕರೆಗಳು ಸಿಗಲಿ, ಅವರು ಕೂಡ ಪ್ರಯತ್ನ ಪಡಲಿ. ಹಾಗೆ ಕರೆ ಮಾಡಿದವರು ಒಮ್ಮೆ ಮಾತ್ರ ಪ್ರಯತ್ನಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ 10 ಸೆಕೆಂಡುಗಳ ಒಳಗಾಗಿ ನಮ್ಮ ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಮಾತಾಡ್ತಾನೆ. ನೀವು ಕರೆ ಮಾಡಿದ ನಿಮ್ಮ ಪ್ರಶ್ನೆ ತಲೆಯಲ್ಲಿ ಒಳೆದ ಕ್ಷಣನೇ ನೀವು ಹೇಳ್ತಾ ಇರಬೇಕತ್ತೆ. ಮತ್ತೊಬ್ಬರ ಪ್ರಯತ್ನವನ್ನು ಆದಷ್ಟು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಕೇತಡ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಹಲೋ, ನಮಸ್ತೆ. ಹಲೋ ಆಕಾಶ್. ಹಲೋ ನಮಸ್ತೆ ಆಕಾಶವಾಣಿ.
1: ಹಲೋ
0: ನಮಸ್ತೆ ಮಾ. ನಮಸ್ತೆ ಆಕಾಶವಾಣಿ.
1: ನಮಸ್ತೆ
0: ಮಾ. ತಾವೆಲ್ಲಿಂದ ಮಾತಾಡ್ತಿದ್ರಿ? ಆರಂಭದ ಕರೆ ನಿಮ್ಮದೇ, ತಮ್ಮ ಹೆಸರನ್ನ ಹೇಳಿ.
1: ಲೋಚನ್
0: ಲೋಚನ್ ಎನ್ ಜಿ. ಏನ್ ಓದ್ತಾ ಇದ್ದೀರಿ ಲೋಚನ್?
1: ಸೆವೆಂತ್
0: ಲೋಚನ್. ಪ್ರಶ್ನೆಯನ್ನ ಕೇಳ್ಬಹುದಾ? ನಿಮಗೆ ಪ್ರಶ್ನೆಯನ್ನ ಕೇಳ್ತೇನೆ. ಆರಂಭದ ಪ್ರಶ್ನೆ, ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ನಿಮಗೆ ಸಮಯ ಓಡ್ತಾ ಇದೆ ಲೋಚನ್. ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಏನಾದರೂ ಐಡಿಯಾ ಬಂತ? ಒಡಿಶಾ ಅಂತ ಹೇಳ್ತಾ ಇದ್ರಿ. ಉತ್ತರ ತಪ್ಪಾಗಿದೆ ಲೋಚನ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಲೋ ನಮಸ್ತೆ ಆಕಾಶವಾಣಿ.
2: ನಮಸ್ತೆ
0: ಆಕಾಶವಾಣಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೊಪ್ಪಳದಿಂದ. ತಮ್ಮ ಹೆಸರು ಹೇಳಿ.
2: ಸುರೇಶ್.
0: ಪ್ರಶ್ನೆನ ಕೇಳ್ಬಹುದಾ? ನಿಮಗೆ ಪ್ರಶ್ನೆ ಮುಂದುವರಿತಾ ಇದೆ. ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ನವದೆಹಲಿ ಅಂತ ಹೇಳ್ತಾ ಇದ್ದೀರಿ. ತಪ್ಪಾಗಿದೆ ನಿಮ್ಮ ಉತ್ತರ ಸುರೇಶ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೋತೃಗಳೇ, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೇರವಾಗಿ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ.

0: ನಮಸ್ತೆ, ತಾವ್ ಯಾರು ಮಾತಾಡ್ತಿರೋದು ಹೇಳಿ? ಕಾರ್ಕಳದಿಂದ ಅಮ್ಮಣ್ಣಿ ಅವರು. ಇವಾಗ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಕ್ವಶನ್ ಬಾಕ್ಸ್ ಪ್ರಸಾರ ಆಗ್ತಾ ಇದೆ. ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಿ ಅಮ್ಮಣ್ಣಿಯವರೇ? ಭಾರತದ ಪೆಟ್ರೋಲಿಯಂ ಸಂಶೋಧನಾ ಸಂಸ್ಥೆ ಎಲ್ಲಿದೆಯಮ್ಮ, ಗೊತ್ತಾ ನಿಮ್ಗೆ?
1: ಭಾರತದ ಪೆಟ್ರೋಲಿಯಂ
0: ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್, ಉತ್ತರಾಂಚಲ ರಾಜ್ಯದ ಡೆಹ್ರಾಡೂನ್ ನಲ್ಲಿ ಇದೆ. ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆಯನ್ನ ಕೇಳ್ಬೋದಲ್ವಾ ನಿಮ್ಗೆ? ಕೇಳ್ತಾ ಇದ್ದೀನಿ. ರೈಲ್ ಪ್ರಯಾಣ ಅಂದ್ರೆ ಇಷ್ಟ ಅಲ್ವಾ ನಿಮ್ಗೆ? ಇಷ್ಟನಾ? ರೈಲು ಗಾಲಿಗಳು ಮತ್ತು ಅಚ್ಚುಗಳನ್ನ ನಮ್ಮ ದೇಶದಲ್ಲಿ ಎಲ್ಲಿ ತಯಾರು ಮಾಡಲಾಗುತ್ತೆ ಅಂತ ಗೊತ್ತಾ ನಿಮ್ಗೆ?
1: ರೈಲು ಗಾಡಿ
0: ಗಾಲಿ ಗಾಲಿಗಳು ಇರ್ತಾವಲ್ಲ ವೀಲ್, ಮತ್ತೆ ಹಚ್ಚುಗಳನ್ನ ಎಲ್ಲಿ ತಯಾರು ಮಾಡ್ತಾರೆ ಅಂತ ಗೊತ್ತಾ? ಗಾಲಿಗಳನ್ನ ಗಾಲಿ ರೈಲ್ ಗಾಲಿಗಳು ಗೊತ್ತಲ್ಲ ವೀಲ್ ಎಲ್ಲಿ ತಯಾರು ಮಾಡ್ತಾರೆ? ಹೌದು, ನೆನಪ್ ಮಾಡ್ಕೊಳ್ಳಿ, ಟೈಮ್ ಇದೆ. ಬೆಂಗಳೂರು ಎಲ್ಲ ಅಂಕದಲ್ಲಿ ತಯಾರು ಮಾಡ್ತಿದ್ದಾರೆ. ತುಂಬಾ ಸರಿಯಾಗಿದೆ ನಿಮ್ಮ ಉತ್ತರ. ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಉತ್ತರಿಸಿದ್ರಿ. ಈ ಮತ್ತೊಮ್ಮೆ ನಿಮಗೆ ಮತ್ತೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ ಕಾರ್ಕಳದ ಅಮ್ಮಣಿಯವರೇ. ಸಿದ್ಧ ವೈದ್ಯ ಪದ್ಧತಿಯು ಭಾರತದ ಯಾವ ಭಾಗದಲ್ಲಿ ಪ್ರಚಲಿತವಾಗಿತ್ತು ಅಂತ? ಸಿದ್ಧ ವೈದ್ಯ ಪದ್ಧತಿಯು ಭಾರತದ ಯಾವ ಭಾಗದಲ್ಲಿ ಪ್ರಚಲಿತಗೊಂಡಿತ್ತು ಅಂತ? ಸಿದ್ಧ ವೈದ್ಯ ಪದ್ಧತಿ ಪದ್ಧತಿ ಹೌದು, ಭಾರತದ ಯಾವ ಭಾಗದಲ್ಲಿ ಯಾವ ರಾಜ್ಯದಲ್ಲಿ ಅಂತನಾದ್ರೂ ಹೇಳಿದ್ರು ಸರಿ. ಎಲ್ಲಿ ಇತ್ತು ಅಂತ, ಪ್ರಚಲಿತಗೊಂಡಿತ್ತು ಅಂತ ನೆನಪು ಮಾಡ್ಕೊಳಕ್ ಆಗ್ತಿದ್ಯಾ? ತಮಿಳ್ನಾಡು. ತಮಿಳ್ನಾಡು ಸರಿಯಾದ ಉತ್ತರ ಅಮ್ಮಣಿಯವರೇ, ಧನ್ಯವಾದಗಳು ತಮ್ಮ ಉತ್ತರಕ್ಕೆ. ಈಗ ನಿಮಗೆ ಮತ್ತೊಂದು ಪ್ರಶ್ನೆ.
1: ಹೌದು
0: ಖಂಡಿತ ಕೇಳ್ತೇನೆ, ನೀವು ಉತ್ತರಗಳನ್ನು ಹೇಳ್ತಾ ಇದ್ದೀರಿ. ಅತಿಸಾರ ಭೇದಿಗೆ ಕಾರಣವಾದ ಜೀವಿ ಯಾವುದು? ಭೇದಿಗೆ ಕಾರಣವಾದ ಜೀವಿ ನಿಮ್ಮ ಸೆಕೆ ಮುಗಿತಾ ಇದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪ್ರಶ್ನೆಗೆ ಪ್ರಯತ್ನ ಪಡ್ತಾ ಇದ್ರಿ, ನಿಮಗೆ ಸಮಯಾವಕಾಶವನ್ನ ಕಡಿಮೆ ಕೊಟ್ಟಿರ್ತೇನೆ. ಕಾರಣ ಇವತ್ತು ಗೊತ್ತಿದೆ, ಮತ್ತೊಬ್ಬರ ಒಂದು ಸಹಾಯವನ್ನು ತೆಗೆದುಕೊಳ್ಬೇಡಿ, ತಾವೇ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೇನೆ. ಇದು ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಆಗಿರೋದ್ರಿಂದ ಅನೇಕ ಜನ ಶ್ರೋತೃಗಳು ಪ್ರಯತ್ನ ಪಡ್ತಾ ಇರಲಿ, ನೇರವಾಗಿ ಒಂದೊಂದೇ ಪ್ರಶ್ನೆಗಳಿಗೆ ತಡ ಮಾಡದೆ ಉತ್ತರ ನೀಡ್ತಾ ಇರಲಿ. ಹಲೋ ನಮಸ್ತೆ ಆಕಾಶವಾಣಿ.
2: ಹಲೋ
0: ನಮಸ್ತೆ. ನಮಸ್ತೆ, ತಾವು ಮಾತಾಡ್ತಿರೋದು ಯಾರು ಹೇಳಿ ಸರ್?
2: ಭಾನುಪ್ರಕಾಶ್ ಅಂತ.
0: ಭಾನುಪ್ರಕಾಶ್, ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ದೀರಿ. ಅತಿಸಾರ ಭೇದಿಗೆ ಕಾರಣವಾದ ಜೀವಿ ಯಾವುದು ಅಂತ? ಕಾರಣವಾದ ಜೀವಿ.
2: ಹಲೋ
0: ಕೇಳಿಸ್ಕೊಂಡ್ರಿ ಪ್ರಶ್ನೆಯನ್ನ ಭಾನುಪ್ರಕಾಶ್? ಮತ್ತೆ ಉತ್ತರಿಸಿ, ನಿಮ್ಮ ಸಮಯಾವಕಾಶ ಓಡ್ತಾ ಇದೆ ಸಮಯ. ಮಾತಾಡಿ, ಉತ್ತರ ಏನ್ ಹೇಳ್ತೀರಿ? ಮಾತಾಡಿ, ಕೇಳ್ತಾ ಇದೆ. ಉತ್ತರ ಹೇಳಿ. ಕೇಳಿದ್ರೆ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೇನೆ. ಕರೆ ಮಾಡಲು ಬಳಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640423 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ ನಮಸ್ತೆ. ನಮಸ್ಕಾರ ರೀ, ಯಾರು ಮಾತಾಡ್ತಿರೋದೇಳಿ? ಹನುಮಂತಾಪುರದ ಹೊನ್ನೂರಲ್ಲಿ ಅವರಲ್ವಾ? ಜಗಳೂರು ತಾಲೂಕು ಹನುಮಂತಾಪುರದಿಂದ. ಹೊನ್ನೂರಲ್ಲಿ ಅವರ ಪ್ರಶ್ನೆ ನಿಮಗೆ ಪುನರಾವರ್ತನೆ ಆಗ್ತಾ ಇದೆ. ಅತಿಸಾರ ಭೇದಿಗೆ ಕಾರಣವಾದಂತ ಜೀವಿ ಏನಂತ ಕರೀತಾರೆ ಅದಕ್ಕೆ? ಅತಿಸಾರ ಪ್ರಯತ್ನಿಸಿ. ಜೀವಿ ಸೂಕ್ಷ್ಮಾಣು ಜೀವಿ ಅತಿಸಾರ ಭೇದಿಗೆ ಕಾರಣವಾಗುವಂತ

0: ಸೂಕ್ಷ್ಮ ಜೀವಿಗಳು ಇರ್ತವೆ, ಅವಕ್ಕೆ ಒಂದು ಹೆಸರಿದೆ. ವಿಬ್ರಿಯೋ, ವಿಬ್ರಿಯೋ ಅಂತ ಹೇಳ್ತಾ ಇದ್ದೀರಿ. ಅತಿಸಾರ ಬೇದಿಗೆ
1: ಸೂಕ್ಷ್ಮ ಜೀವಿ ಅಂದ್ರೆ ಈ ಕೋಲಿ ಅಂತ ಒಂದು ಬರುತ್ತೆ, ವಿಬ್ರಿಯೋ ಅಂತ ಒಂದು ಬರುತ್ತೆ.
0: ಹೇಳಿ.

0: ಕರೀತಾರೆ. ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಈಗ ಮುಂದಿನ ಪ್ರಶ್ನೆಯನ್ನ ಕೇಳ್ಬೋದಲ್ವಾ? ಕೇಳ್ತಾ ಇದ್ದೀನಿ. ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿಯನ್ನ ಯಾವ ವರ್ಷ ಸ್ಥಾಪಿಸಲಾಯಿತು?
1: ಕೇಂದ್ರ
0: ಸಮಾಜ ಕಲ್ಯಾಣ ಮಂಡಳಿಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಮಂಡಳಿ ಹೌದು. ಉತ್ತರ ತಪ್ಪಾಗಿದೆ ಒಂದೂರಲ್ಲಿ ಅವರೇ. ನಾವು ಪ್ರಶ್ನೆಯನ್ನ ಮುಂದುವರಿದ ಕೇಳುಗರಿಗೆ ನಾನು ಹಸ್ತಾಂತರಿಸ್ತಾ ಇದ್ದೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ನಮಸ್ತೆ. ನಮಸ್ಕಾರ, ಆಕಾಶವಾಣಿ. ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಅಲ್ವಾ? ಪ್ರಶ್ನೆಯನ್ನ ತಮಗೆ ಮುಂದುವರಿಸ್ತಾ ಇದ್ದೀನಿ. ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿಯನ್ನ ಯಾವ ವರ್ಷ ಸ್ಥಾಪಿಸಲಾಯಿತು?
1: ಕೇಂದ್ರ
0: ಸಮಾಜ ಕಲ್ಯಾಣ ಮಂಡಳಿ ಹೌದೌದು, ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ. ಹೌದು, ಯಾವಾಗ ಆರಂಭ ಮಾಡಲಾಯಿತು ಅಂತ, ಎಷ್ಟನೇ ವರ್ಷದಲ್ಲಿ ಅಂತ.
1: ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ.
0: ಧನ್ಯವಾದಗಳು ಪ್ರಶ್ನೆಗೆ ಸರಿಯಾದ ಹೌದು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಿ, ಧನ್ಯವಾದಗಳು. ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ಕೇಳ್ಬೋದಲ್ವಾ? ರೆಡಿ ಇದ್ದೀರಿ? ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಅದು ಎಷ್ಟನೇ ಹೆದ್ದಾರಿ ಅಂತ ಹೇಳಿದ್ರು. ಅದೇ ಅದೇ ಹೌದು ಹೌದು. ನಿಮ್ಮ ಉತ್ತರ ತಪ್ಪಾಗಿದೆ ಜಯಂತ್ ಸುಬ್ರಹ್ಮಣ್ಯ. ಧನ್ಯವಾದಗಳು ತಮ್ಮ. ಕೇಳುವ್ರೆ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944-864-0723, ಮತ್ತೊಂದು ಮೊಬೈಲ್ ಸಂಖ್ಯೆ 91-419-7022 ಈ ಸಂಖ್ಯೆಗೆ ಕರೆ ಮಾಡಿ. ಹಲೋ, ನಮಸ್ತೆ. ನಮಸ್ಕಾರ, ತಾವ್ ಯಾರು, ಎಲ್ಲಿ ಮಾತಾಡ್ತಿರೋದು, ಎಲ್ಲಿಂದ? ಎಲ್ಲಿಂದ ಹೆಸರು?
1: ತಿಪ್ಪಣ್ಣ ಸರ್.
0: ತಿಪ್ಪಣ್ಣ, ಪ್ರಶ್ನೆನ ಕೇಳ್ಬಹುದಾ ನಿಮ್ಗೆ? ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ನಂಬರ್ ಕೊಟ್ಟಿದ್ದಾರೆ, ಗೊತ್ತಿರುತ್ತಲ್ವಾ? ಅದರಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಇರುತ್ತೆ, ಚಿಕ್ಕದು ಯಾವುದು ಅಂತ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆ ಉತ್ತರಿಸಿ. ಧನ್ಯವಾದಗಳು. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ತಾವು ಯಾರು ಮಾತಾಡ್ತಿರೋದು ಹೇಳಿ?
2: ಅಬ್ಬೆನಳ್ಳಿ
0: ಮಲ್ಲಿಕಾರ್ಜುನ್. ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೇನೆ ನಿಮ್ಗೆ. ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು?
2: ಎನ್ಎಚ್ 7.
0: ನಿಮ್ಮ ಉತ್ತರ ತಪ್ಪಾಗಿದೆ ತಿಪ್ಪಣ್ಣ ಅವರೇ, ಮತ್ತೊಮ್ಮೆ ಪ್ರಯತ್ನಿಸಿ. ಹೇಳ್ತೀರಾ? ತಪ್ಪಾಗಿದೆ ತಿಪ್ಪಣ್ಣ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ತೆ. ನಮಸ್ಕಾರ,
3: ನಮಸ್ತೆ.
0: ಯಾರು ಮಾತಾಡ್ತಿರೋದು ಹೇಳಿ? ಅಳವಂಡಿ ಸುರೇಶ. ಸುರೇಶ್, ಒಂದು ಸ್ವಲ್ಪ ಒಮ್ಮೆ ಪ್ರಯತ್ನ ಪಡ್ತಾ ಇರಿ ಸುರೇಶ್, ಒಂದೆರಡು ಪ್ರಶ್ನೆಗಳು ಉತ್ತರಿಸ್ತಾ ಇರ್ತೀರಾ, ಎಲ್ಲರೂ ಟ್ರೈ ಮಾಡಲಿ ಅನ್ನೋ ಉದ್ದೇಶ, ಯಾಕಂದರೆ ಎಲ್ಲರೂ ಕೂಡ ಕೇಳ್ತಾ ಇರಲಿ. ಹಾಗಾಗಿ ಈಗ ನಿಮಗೆ ಪ್ರಶ್ನೆನ ಕೇಳ್ತೀನಿ. ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಗೊತ್ತಾ?

0: ಹೇಳಿ.
1: ಈಗ ತ್ರೀ ಟ್ವೆಂಟಿ ಸೆವೆನ್ ಅಂತ ಬರ್ತದೆ, ಬಿ ಎನ್ ಎಸ್ ಅಂತ ಹೇಳಿ.
0: 320
1: 327 ಬಿ ಅಂತ ಕೊಡ್ತಾರೆ.
0: ತಪ್ಪಾಗಿದೆ ನಿಮ್ಮ ಉತ್ತರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಹೇಳಿ. ನಮಸ್ಕಾರ, ಶಿವಲಿಂಗಯ್ಯ ಹಿರೇಮಠ ಅವರು. ನಮಸ್ಕಾರ, ಯಾರಾಮದೇನ್ರಿ? ನೀವು ಪ್ರಶ್ನೆಯನ್ನ ಕೇಳ್ಬೋದು, ಶಿಕ್ಷಕರಲ್ವಾ ತಾವು? ಈಗ ನೋಡಿ, ಪ್ರಶ್ನೆ ಪುನರಾವರ್ತನೆ ಆಗ್ತಾ ಇದೆ. ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಿ? ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ. ಹೌದು, ಗೊತ್ತಿಲ್ಲ ಆದ್ರೂ ಕೂಡ, ಯಾಕೆಂದ್ರೆ ನೀವು ಮೂರನೇ ಅವರು ಆಗಿರೋದ್ರಿಂದ ಈ ಪ್ರಶ್ನೆಗೆ ನಾನೇ ಉತ್ತರವನ್ನು ಹೇಳ್ತೇನೆ. ಇದು NH-47 ಅಂತ, ಎ ಅಂತ ಹೇಳಿ, ಇದು ಕಡಿಮೆ ಒಂದು ಅಂತರದಲ್ಲಿ ಇದೆ, ಹಾಗಾಗಿ ಇದನ್ನ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಏನ್ರಿ? NH-47 ಎ ಅಂತ, ಅತ್ಯಂತ ಚಿಕ್ಕ. ಇನ್ನು ದೊಡ್ಡದಾದ ಗೊತ್ತಿರ್ಬೋದು ಮೋಸ್ಟ್ಲಿ ನಿಮ್ಗೆ, ಹೇಳ್ತೀರಾ ಸಾಧ್ಯವಾದ್ರೆ? ಆಗುತ್ತಾ NH-7, ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH-7. ಹೌದು,
1: ಕೇಳ್ತೀನಿ.
0: ಸಿಮೆಂಟ್ ತಯಾರಿಕೆಯಲ್ಲಿ ಬಳಸಲಾಗುವ ಕಚ್ಚಾ ವಸ್ತುಗಳು ಯಾವ್ಯಾವು ಅಂತ ಗೊತ್ತಾ? ಸಿಮೆಂಟ್ ತಯಾರಿಕೆಯಲ್ಲಿ ಬಳಸಲಾಗುವಂತ ಕಚ್ಚಾ ವಸ್ತುಗಳು. ಧನ್ಯವಾದಗಳು ಕರೆ ಮಾಡಿದ. ಉಸುಕು ಮರಳು ಸರಿಯಾಗಿದೆ, ಅದ್ರ ಜೊತೆಗೆ ಸುಣ್ಣದ ಹೌದು ಕಲ್ಲು ಕಲ್ಲು ಉಸುಕನ್ನು ಬಳಸ್ತಾರೆ. ಸುಣ್ಣದ ಕಲ್ಲು, ಜಿಪ್ಸಮ್ ಜೊತೆಗೆ
1: ಸುಣ್ಣದ
0: ಜಿಪ್ಸಮ್. ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೇನೆ, ಮತ್ತೊಂದು ಪ್ರಶ್ನೆಯನ್ನ ಶಿವಲಿಂಗ ಹಿರೇಮಠ ಅವರೇ, ತಮಗೆ ಹಾಗೆ ಲೈನಲ್ಲಿರ್ರಿ. ಮಹಿಳೆಯರ ಭದ್ರತೆ ಮತ್ತು ರಕ್ಷಣೆ ದೃಷ್ಟಿಯಿಂದ ಸ್ಥಾಪಿಸಿರುವ ಒಂದು ನಿಧಿ ಮೊತ್ತ 1,000 ಕೋಟಿಯಿಂದ 2,000 ಕೋಟಿಗಳಿಗೂ ಹೆಚ್ಚಳ ಮಾಡಲಾಗಿದೆ. ಆ ನಿಧಿ ಹೆಸರೇನು ಅಂತ ಗೊತ್ತಾ? ಹೌದೌದು, ಮಹಿಳೆಯರ ಭದ್ರತೆ ಮತ್ತು ರಕ್ಷಣೆ ದೃಷ್ಟಿಯಿಂದ ಸ್ಥಾಪಿಸಿರುವಂತ ಒಂದು ನಿಧಿ, ಅದಕ್ಕೆ ಏನಂತ ಹೇಳ್ತಾರೆ? ಅತಿ ಹೆಚ್ಚಿನ ಒಂದು ಮೊತ್ತವನ್ನ, ಆ ನಿಧಿ ಮೊತ್ತವನ್ನ ಒಂದು ಮೀಸಲಿಡಲಾಗಿದೆ. ಹೌದು ಹೌದು, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಹೌದು, ನಿರ್ಭಯ ನಿಧಿ, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಹೌದು, ಮತ್ತೊಂದು ಪ್ರಶ್ನೆನ ಕೇಳ್ಬೋದಾ ನಿಮ್ಗೆ ಶಿವಲಿಂಗಯ್ಯ ಹಿರೇಮಠ ಅವರು? ಭಾರತದ ರಾಷ್ಟ್ರಧ್ವಜ ವಿನ್ಯಾಸಕಾರ ಯಾರು ಅಂತ ಗೊತ್ತಾ? ಭಾರತದ ರಾಷ್ಟ್ರಧ್ವಜ ವಿನ್ಯಾಸಕಾರ ಹೇಳ್ತೀರಿ? ಹೌದು, ಪಿಂಗಳಿ ವೆಂಕಣ್ಣಯ್ಯ, ಸರಿಯಾದ ಉತ್ತರ. ಆಂಧ್ರಪ್ರದೇಶದ ವಿಜಯವಾಡದ ಆಕಾಶವಾಣಿ ಕಟ್ಟಡಕ್ಕೆ ಪಿಂಗಳಿ ಹೆಸರು ನಾಮಕರಣ ಮಾಡಲಾಗಿದೆ. ಧನ್ಯವಾದಗಳು, ಚೆನ್ನಾಗಿ ಉತ್ತರವನ್ನ, ಮೂರು ಪ್ರಶ್ನೆಗೆ ಉತ್ತರವನ್ನ ಹೇಳಿದ್ರಿ. ನಮ್ಮ ಮುಂದಿನ ಕರೆಯನ್ನ ಮಾತಾಡಿಸ್ತೇನೆ, ಅವರು ಕೂಡ ಪ್ರಯತ್ನಿಸಲಿ. ಪ್ರೇಕ್ಷಕರುಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮನ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳ್ತಾ ಇದ್ರಿ. ನೀವು ಕರೆ ಮಾಡಿ ಈ ಒಂದು 30 ನಿಮಿಷಗಳ ಒಂದು ಸದುಪಯೋಗ, ಅಂದರೆ ಈ ಸಮಯದಲ್ಲಿ ನೀವು ಪ್ರಶ್ನೆಗಳನ್ನು ಗೊತ್ತೋ ಗೊತ್ತಿಲ್ಲದಂತೆ ಕೇಳ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮ. ಅಂದರೆ ನಿಮಗೆ ಪರೀಕ್ಷಾ ಸಮಯದ ದೃಷ್ಟಿಯಿಂದ ಅನೇಕ ಸಲ ಪ್ರಶ್ನೆಗಳನ್ನು ಕೇಳಿದಾಗ ಇದು ಒಂದು ಕಾರ್ಯಕ್ರಮ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. FM ಸಮಯ 5:50. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ಆಕಾಶವಾಣಿ ಮಾತಾಡಿ. ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಹಾಂ ನಮಸ್ತೆ ಆಕಾಶವಾಣಿ. ಹಲೋ ಹಲೋ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು ಹೇಳಿ, ಕೇಳ್ತಾ ಇದೆ. ಮುಗಳ್ಕೊಡದಿಂದ ಭಾಗ್ಯ, ಪ್ರಶ್ನೆನ ಕೇಳ್ಬಹುದಾ ಭಾಗ್ಯ? ಭಾರತದಲ್ಲಿ ಅತಿ ಹೆಚ್ಚಾಗಿ ಕಚ್ಚಾ ಉಣ್ಣೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಹೇಳ್ತೀರಾ? ಭಾರತದಲ್ಲಿ ಅತಿ ಹೆಚ್ಚಾಗಿ ಕಚ್ಚಾ ಉಣ್ಣೆ ಉತ್ಪಾದಿಸುವಂತ ರಾಜ್ಯ ಯಾವುದು ಹೇಳ್ತೀರಿ ಭಾಗ್ಯ? ಕೇರಳ ಅಂತ ಹೇಳಿ. ತಪ್ಪಾಗಿದೆಯಮ್ಮ ಭಾಗ್ಯ, ಹೀಗೆ ಕಾರ್ಯಕ್ರಮನ ಕೇಳ್ತಾ ಇರಿ. ಹಲೋ ನಮಸ್ತೆ. ನಮಸ್ಕಾರ ನಮಸ್ಕಾರ, ಪಂಚಾಕ್ಷರಿ ಸ್ವಾಮಿ ನಾಯಕನಟ್ಟಿಯಿಂದ ಕರೆ ಮಾಡಿದಿರಿ ಸರ್. ಪ್ರಶ್ನೆಯನ್ನ ನಿಮಗೆ ಮುಂದುವರಿಸ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರಶ್ನೆ ಗೊತ್ತಾಗಿದೆ ಅಲ್ವಾ ಸರ್? ನೀವೇ

0: ಉತ್ತರವನ್ನು ಹೇಳ್ತೀರಾ?
1: ಸರಿ ಸರಿ ಸರಿ,
0: ನಿಮಗೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ ಪ್ರಶ್ನೆಯನ್ನ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಚ್ಚಾ ಉಣ್ಣೆ ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂತ? ಕಚ್ಚಾ ಉಣ್ಣೆ,
1: ಕಚ್ಚಾ ಉಣ್ಣೆ, ಕುರಿ ಉಣ್ಣೆ.
0: ಹೌದು. ಹೌದು
1: ಸರ್. ಇದು ಅಲ್ಲ, ಇದನ್ನ ಸರಿ ಸರ್, ಇಸ್ರೇಲ್ ಬರುತ್ತಾ?
0: ಅಲ್ಲ ಅಲ್ಲ, ಅಂದ್ರೆ ನಮ್ಮ ಸ್ಟೇಟ್ಗಳಲ್ಲಿ ಭಾರತದ ರಾಜ್ಯಗಳಿದಾವಲ್ವಾ, ಅದರಲ್ಲೂ ನಿಮಗೆ ಪಂಚಾಕ್ಷರಿ ಸ್ವಾಮಿಯವರು ಒಂದು ಸುಳಿವನ್ನ ಕೊಡ್ತೇನೆ, ಪ್ರಯತ್ನ ಪಡ್ಬೋದು ಅಂತ ಹೇಳಿದ ದೃಷ್ಟಿಯಿಂದ. ಇದು ಉತ್ತರ ಭಾರತದಲ್ಲಿ ಇರತಕ್ಕಂತ ರಾಜ್ಯ.
1: ಉತ್ತರ ಭಾರತ
0: ಕಚ್ಚಾ ಉಣ್ಣೆ ಉತ್ಪಾದನೆ ಮಾಡೋದ್ರಲ್ಲಿ ಅತಿ ಹೆಚ್ಚಾಗಿ ಇದು ಪ್ರಥಮ ಸ್ಥಾನದಲ್ಲಿದೆ, ನೆನಪು ಮಾಡ್ಕೊಳ್ತೀರಾ? ಉತ್ತರ ತಪ್ಪಾಗಿದೆ. ಮತ್ತೊಬ್ಬ ಶ್ರೋತೃನ ಕೇಳ್ತೀನಿ, ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ ಧನ್ಯವಾದಗಳು ತಮಗೆ, ಹೀಗೆ ಕಾರ್ಯಕ್ರಮ ಆರಂಭಿಸ್ತಾ ಇರಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ, ಬಳ್ಳಾರಿಯಿಂದ ವಿಶ್ವಾಸ್?
2: ಕಿಶೋರ್.
0: ಕಿಶೋರ್, ಪ್ರಶ್ನೆಯನ್ನ ನಿಮಗೆ ಮುಂದುವರಿಸ್ತಾ ಇದ್ದೇನೆ. ನೀವು ಈಗಾಗಲೇ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ರೆ ಪ್ರಶ್ನೆ ಉತ್ತರ ಗೊತ್ತಾಗಿದೆ, ಗೊತ್ತಿದ್ರೆ ಹೇಳ್ತೀರಾ? ಏನ್ ಪ್ರಶ್ನೆಯನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ಬೇಕಾ? ಹೇಳ್ತೀರಿ? ಭಾರತದಲ್ಲಿ ಅತಿ ಹೆಚ್ಚಾಗಿ ಕಚ್ಚಾ ಉಣ್ಣೆ ಉತ್ಪಾದಿಸುವ ರಾಜ್ಯ ಯಾವುದು? ರಾಜಸ್ಥಾನ. ಸರಿಯಾದ ಉತ್ತರ ಕಿಶೋರ್, ತುಂಬಾ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಿ, ಖುಷಿ ಆಗ್ತಾ ಇದೆ. ಈಗ ಮತ್ತೊಂದು ಪ್ರಶ್ನೆನ ತಮಗೆ ಕೇಳ್ಬೋದಾ? ಕೇಳ್ತೀನಿ ಹಾಗೆಲ್ಲ ನೋಡಿ. ಅಣುವಿದ್ಯುತ್ ಸ್ಥಾವರಗಳಿಂದ ಹೊರಬರುವಂತಹ ಬೂದಿ ಇರುತ್ತಲ್ಲ, ಅಣುವಿದ್ಯುತ್ ಸ್ಥಾವರಗಳಿಂದ ಹೊರಬರುವ ಬೂದಿಯನ್ನ ಯಾವುದಕ್ಕೆ ಬಳಸ್ತಾರೆ? ಬೂದಿ. ಅಣುವಿದ್ಯುತ್ ಸ್ಥಾವರಗಳು ಏನಿದಾವೆ, ಕೈಗಾಗಿರ್ಲಿ ಬೇರೆ ಬೇರೆ ಕಡೆ ಅಣುವಿದ್ಯುತ್ ಸ್ಥಾವರಗಳು ಇದಾವೆ ನಮ್ಮ ದೇಶದಲ್ಲಿ, ತಮಿಳ್ನಾಡಲ್ಲಿ. ಈ ಆ ಬೂದಿ ಏನು ಹೊರಬರುತ್ತೆ ಆ ಸ್ಥಾವರಗಳಿಂದ, ಅದನ್ನ ಒಂದು ಏನಕ್ಕೆ ಬಳಸ್ತಾರೆ ಅಂತ ಗೊತ್ತಾ?

ಉತ್ತರ ತಪ್ಪಾಗಿದೆ ಕಿಶೋರ್, ಹೀಗೆ ಪ್ರಯತ್ನ ಪಡ್ತಾ ಇರಿ, ನಮ್ಮ ಮುಂದಿನ ಕೇಳುಗರು ಉತ್ತರಿಸ್ತಾರೇನೋ ನೋಡೋಣ. ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇದು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ 102.6 MHz. 9444820273 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಆಕಾಶವಾಣಿ ಹೇಳಿ, ಯಾರು ಮಾತಾಡ್ತಿದ್ದೀರಿ? ಭಾಗ್ಯ ಅವರು. ಮತ್ತೊಮ್ಮೆ ಪ್ರಯತ್ನ ಪಟ್ಟಿದ್ದೀರಿ. ಅಣುವಿದ್ಯುತ್ ಸ್ಥಾವರಗಳಿಂದ ಹೊರಬರುವಂತಹ ಬೂದಿಯನ್ನ ಯಾವುದಕ್ಕೆ ಬಳಸ್ತಾರೆ ಅಂತ ಗೊತ್ತಾ ಭಾಗ್ಯ ಅವರು? ಅಣುವಿದ್ಯುತ್ ಸ್ಥಾವರ ಅಂತ ಏನಿದಾವೆ, ಅಣುವಿದ್ಯುತ್ ಸ್ಥಾವರಗಳು, ಅಲ್ಲಿ ಹೊರಬರ್ತಕ್ಕಂಥ ಬೂದಿನ ಏನಕ್ಕೆ ಬಳಸ್ತಾರೆ?

0: ಹಲೋ ನಮಸ್ತೆ.
1: ಹಲೋ
0: ನಮಸ್ಕಾರ, ಚಿತ್ರದುರ್ಗ ಆಕಾಶವಾಣಿ.
1: ನಮಸ್ಕಾರ ಸರ್.
0: ತಾವು ಮಾತಾಡ್ತಿರೋದು ಯಾರು ಹೇಳಿ?
1: ಸರ್ ಬೀದರಿಂದ ಮೋಹನ್ ಸರ್.
0: ಬೀದರಿನಿಂದ
1: ಮೋಹನ್ ಅಂತ ಸರ್ ಹೇಳ್ತಾರೆ.
0: ಏನು
1: ಮೋಹನ್ ಸರ್? ಬೀದರಿಂದ ಮೋಹನ್.
0: ಮೋಹನ್, ದೂರದ ಕರೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ನೀವು ಮಾತಾಡುವಾಗ, ಹಾಗಾಗಿ ಮತ್ತೆ ನಾವು ಕೇಳ್ತಾ ಇರ್ತೀವಿ ನಿಮ್ಮ ಹೆಸರನ್ನ. ಏನ್ ಗೊತ್ತಾ, ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ರ ಮತ್ತೊಮ್ಮೆ ನಿಮಗೆ ಪುನರಾವರ್ತನೆ ಮಾಡ್ಬೇಕಾ ಪ್ರಶ್ನೆಯನ್ನ?
1: ಕಾಲ್ ಮಾಡ್ತಾ ಇದ್ದೀರಿ
0: ಅಲ್ವಾ? ಅಣುವಿ

ವಿದ್ಯುತ್ ಸ್ಥಾವರಗಳಿಂದ ಹೊರಬರುವ ಬೂದಿಯನ್ನ ಯಾವುದಕ್ಕೆ ಬಳಸ್ತಾರೆ? ಹೌದು, ಪ್ರಯತ್ನಿಸಿ. ಇಲ್ಲ ಅಂದ್ರೆ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತೀನಿ. ಮೂರನೆಯವರು ಕರೆ ಮಾಡ್ತಾ ಇದ್ದು, ಮೂರನೆಯವರಿಗೆ ಈ ಪ್ರಶ್ನೆ ಕೇಳಲಾಗಿದೆ. ಬರ್ತಾ ಇಲ್ಲ ನಿಮಗೆ ಐಡಿ? ಏನ್ ಹೇಳಿ? ಇಲ್ಲ, ಸೆರಾಮಿಕ್ಸ್ ಗಳ ತಯಾರಿಕೆಗಳಲ್ಲಿ ಬಳಸ್ತಾರೆ. ಅಣು ವಿದ್ಯುತ್ ಸ್ಥಾವರಗಳಿಂದ ಹೊರಬರುವ ಬೂದಿ ಏನಿದೆ ಇದನ್ನ ಈ ಸೆರಾಮಿಕ್ಸ್ ಗಳ ಏನ್ ತಯಾರಿಸ್ತಾ ಇದ್ದಾರೆ ಅದರಲ್ಲಿ ಉತ್ಪಾದನೆಯಲ್ಲಿ ಇದನ್ನ ಬಳಸ್ತಾ ಇರ್ತಾರೆ ಅಂತ ಹೇಳಲಾಗಿದೆ. ಈಗ ಪ್ರಶ್ನೆನ ಮತ್ತೊಂದು ಪ್ರಶ್ನೆನ ನಿಮಗೆ ಕೇಳ್ತಾ ಇದ್ದೀನಿ. ಆಮ್ಲ ಮಳೆ ನೀರಿನ ಪಿ ಎಚ್ ನ ಪ್ರಮಾಣ ಎಷ್ಟಿರುತ್ತದೆ? ಹೌದು, ಆಮ್ಲ ಮಳೆ ಅಂತ ಏನ್ ಕರೀತಾರೆ, ಆಮ್ಲ ಮಳೆ ನೀರಿನ ಒಂದು ಪಿ ಎಚ್ ನ ಪ್ರಮಾಣ ಎಷ್ಟು ಇರುತ್ತದೆ? ಹತ್ತತ್ರ ಇದ್ದೀರಾ ನಿಮಗೆ ಪ್ರಶ್ನೆನ? ಹೌದು, 5.5 ಇರುತ್ತೆ. ಬೇರೆ ಪ್ರಶ್ನೆನ ಕೇಳ್ಬೋದಾ ನಿಮ್ಗೆ? ಓಜೋನ್ ಅನಿಲದ ಬಣ್ಣ ಯಾವುದು? ಓಜೋನ್ ಪದರ ಅಥವಾ ಓಜೋನ್ ಅನಿಲ ಅಂತ ಇರುತ್ತೆ ಅಂತ ಹೇಳ್ತೀವಲ್ಲ, ಅದ್ರ ಬಣ್ಣ ಯಾವುದು ಅಂತ ಹೇಳ್ತೀರಿ? ಇದಕ್ಕೆ ಲೈಟ್ ಬ್ಲೂ ಅಂತ ಹೇಳ್ತಾ ಇದ್ದೀರಿ, ತಪ್ಪಾಗಿದೆ ನಿಮ್ಮ ಉತ್ತರ. ಪ್ರಯತ್ನ ಪಡ್ತಾ ಇರಿ. ಬೀದರ್ನಿಂದ ಕರೆ ಮಾಡಿದ್ದೀರಿ ಮೋಹನ್, ಖುಷಿ ಆಗ್ತಿದೆ ರೇಡಿಯೋ ಕಾರ್ಯಕ್ರಮನ ಅಲ್ಲಿ ಕೇಳ್ತಾ ಇರೋದಕ್ಕೆ. ನಾವು ಪ್ರಶ್ನೆಯನ್ನು ಮುಂದುವರೆದ ಕೇಳುಗರಿಗೆ ಕೇಳ್ತೇನೆ. ಧನ್ಯವಾದ ಪ್ರಯತ್ನಿಸಿದ್ದಕ್ಕಾಗಿ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಮಾತಾಡಿ. ಹಲೋ

0: Hello, Akashvani. Hello. Namaste. Yar matartiradeli?
1: Bhagyashree Ramat.
0: ಭಾಗ್ಯಶ್ರೀ ರೇಮಠ್ ಅವರೇ, ಏನ್ ಗೊತ್ತಾ ಭಾಗ್ಯಶ್ರೀ, ಬಹಳ ಜನ ಕರೆ ಮಾಡ್ತಿದ್ದಾರಮ್ಮ, ಎಲ್ಲರೂ ಕೂಡ ಕೇಳ್ತಾ ಇರ್ರಿ, ನೀವು ಕೂಡ ನಮಗೆ ಆತ್ಮೀಯರು ಶ್ರೋತೃಗಳು ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಬೇರೆಯವ್ರು ಕೂಡ ಕರೆಯನ್ನು ಮಾಡ್ತಿದ್ರು, ಅವರು ಪ್ರಯತ್ನ ಪಡ್ತಾ ಇರ್ತಾರೆ, ಒಮ್ಮೆಗೆ ಪ್ರಯತ್ನ ಪಟ್ಟಾಗ ಸಿಗ್ತಾ ಇರಲ್ಲ ಕರೆಗಳು. ಈಗ ಕರೆ ಮಾಡಿದ್ದೀರಿ, ಮತ್ತೊಮ್ಮೆ ಕಾರ್ಯಕ್ರಮ ಮುಂದಿನ ವಾರದಲ್ಲಿ ನೀವು ಒಮ್ಮೆ ಮಾತ್ರ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಪ್ರಶ್ನೆನ ಕೇಳ್ತೀರಮ್ಮ, ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ, ಓಜೋನ್ ಅನಿಲದ ಬಣ್ಣ ಯಾವುದು ಇರುತ್ತೆ ಅಂತ ಗೊತ್ತಾ? ಓಜೋನ್ ಅನಿಲದ ಬಣ್ಣ ಯಾವುದು, ಯಾವ ಬಣ್ಣದಲ್ಲಿರುತ್ತೆ ಅಂತ ಏನಾದರೂ ಗೊತ್ತಾ ನಿಮಗೆ? ಅಂದ್ಕೊಂಡಿದ್ದೀರಾ? ನೀಲಿ. ಇದು ನೀಲಿ ಇರಲ್ಲ, ಯೆಲ್ಲೋ ಇರಲ್ಲ, ಅಥವಾ ರೆಡ್ ಇರಲ್ಲಮ್ಮ, ಇದು ಬಣ್ಣ ರಹಿತ. ಅಂದ್ರೆ ಇದಕ್ಕೆ ಬಣ್ಣನೇ ಇರಲ್ವಂತೆ. ಏನು ಓಜೋನ್ ಓಜೋನ್ ಅಂತ ಕರಿತೀವಿ ಗೊತ್ತಿರ್ಬೋದಲ್ವಾ, ಓಜೋನ್ ಪದರ ಇದೆ, ಅದು ಹಾನಿಗೀಡಾಗ್ತಾ ಇದೆ ನಾವು ಮಾಡ್ತಕ್ಕಂಥ ಪರಿಸರ ಮಾಲಿನ್ಯದಿಂದ ಅಂತ ನಾವು ಏನು ಕೇಳ್ತಾ ಇರ್ತೇವೆ. ಇದು ಬಣ್ಣ ರಹಿತ ಅಂತ ಅಂದರೆ ಇದಕ್ಕೆ ಬಣ್ಣನೇ ಇರಲ್ಲ ಅಂತ ಭಾಗ್ಯಶ್ರೀ ಗೊತ್ತಾಯ್ತಲ್ಲ. ಮುಂದುವರಿದ ಪ್ರಶ್ನೆನ ಕೇಳ್ತೀನಿ, ಕೇಳ್ಬೋದಾ? ವಿನಾಶದ ಅಂಚಿನಲ್ಲಿರುವ ಜೀವಿಗಳ ಮಾಹಿತಿ ನೀಡುವ ಪುಸ್ತಕಕ್ಕೆ ಏನಂತ ಕರೀತಾರೆ ಭಾಗ್ಯಶ್ರೀ? ವಿನಾಶದ ಅಂಚಿನಲ್ಲಿರುವ ಜೀವಿಗಳ ಮಾಹಿತಿ ನೀಡುವಂತ ಪುಸ್ತಕಕ್ಕೆ ಏನಂತ ಕರೀತಾರೆ ಗೊತ್ತಾ? ಹೌದು ಹೌದು, ಕೆಂಪು ದತ್ತ ಪುಸ್ತಕ ಅಂತ ಕರೀತಾರೆ. ತುಂಬಾ ಚೆನ್ನಾಗಿ ಉತ್ತರವನ್ನ ನೀಡಿದ್ರಿ ಭಾಗ್ಯಶ್ರೀಗೆ, ಕರೆ ಮಾಡ್ತಾ ಇರಿ. ಧನ್ಯವಾದಗಳು ತಮ್ಮ ಕರೆ.

0: ಶ್ರೋತೃಗಳೇ, ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಕೇಳಿ ಕ್ವಶನ್ ಬಾಕ್ಸ್ ನೇರ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ ಸಮಯ 6:01 ಇದೀಗ ಕೆಲವು ಪ್ರಕಟಣೆಗಳು

ಹೃದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ.
4: ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
5: Prime Minister Narendra Modi today held talks with Acting President of Venezuela, Delcy Rodriguez, in New Delhi.

0: ಚಳ್ಳಕೆರೆ ತಾಲೂಕು ಗೋಪಣ್ಣನಹಳ್ಳಿ ಲಸ್ಮಕ್ಕ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಜನಪದ ಗೀತೆ. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ. ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು. ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಬಾನಾ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ನಮ್ಮ ನಾಡಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ. ಚನ್ನಪ್ಪ ಅಂಗಡಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ತಲೆಸುತ್ತುವಿಕೆಗೆ ಹೋಮಿಯೋಪತಿ ಚಿಕಿತ್ಸೆ ವಿಷಯವಾಗಿ ಡಾಕ್ಟರ್ ಚಂ ನಾರಾಯಣ ದೇಶಪಾಂಡೆ ಅವರಿಂದ ಮಾಹಿತಿ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:30 ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ. ಯುವ ಭಾಗವಹಿಸುತ್ತಾರೆ ಯುವ ದೃಶ್ಯ ವಿನ್ಯಾಸಕಿ ಶ್ರೀ ಯಶವಂತಿ ವೈಎ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. ನಾಳೆ ಬೆಳಗ್ಗೆ 9:05 ನಲ್ನುಡಿಯು ಬದುಕಿಗೊಂದು ಹಿತನುಡಿ ಮೀರಸಾಬಿಹಳ್ಳಿ ಶಿವಣ್ಣ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್. 9:30 ಚಿತ್ರಗೀತೆಗಳು. 10:00 ಜನರಂಜನಿ. ಗ್ರಾಮೀಣ ಮಹಿಳೆಯರಿಗಾಗಿ ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. ಹನ್ನೊಂದು ಜನಪದ ಗೀತೆಗಳು. 11:30 ಮಾಹಿತಿ ಕಣಜ ಸಾಧಕರ ಪರಿಚಯ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ MS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿದ್ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಸಿನಿ ಪ್ರಪಂಚ, ಸಿನಿ ಜಗತ್ತು ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡುವವರು ಗಣೇಶ್ ಬಾಬು ಯಚ್ಚಿ. 5:30 ಪಲ್ಲವಿ ಅಂತ್ಯಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಹಿರೇಕಂದವಾಡಿ ಗ್ರಾಮದ ಮಲ್ಲೇಶಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 5 ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ TN ದೇವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು UM ಮರುಳಸಿದ್ದೇಶ್. ಬಳಿಕ ರೈತರಿಗೆ ಸಲಹೆ ಜನಪದ ಗೀತೆ. ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಪರಿಸರ ಪ್ರವಾಸೋದ್ಯಮ ಕುರಿತು ಮಾತನಾಡುತ್ತಾರೆ ಅಮೃತ್ ಜೋಶಿ. 8:00 ನಮ್ಮ ನಿಲಯದಿಂದ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. ನಾಳೆ ರಾತ್ರಿ 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. 10:00 ಮುಂಬೈ ವಿದ್ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ಈ ಕಾರ್ಯಕ್ರಮ ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ

0: 1981 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿ ಗ್ರಾಮದ ಲಸಮಕ್ಕ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿ ಗ್ರಾಮದ ಲಸಮಕ್ಕ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಸುಗುಣ ಸತೀಶ್. ದುಬಾರೆ ಆನೆ ಬಿಡಾರದಲ್ಲಿ ಎರಡು ಆನೆಗಳ ನಡುವಿನ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು

ಸಿಕ್ಕಿಹಾಕಿಕೊಂಡು ಮೃತಪಟ್ಟ ಘಟನೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಮೇ 22ರಿಂದ ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿಷೇಧಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆ ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಸಕ್ರೆಬೈಲು ಆನೆ ಬಿಡಾರಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧೆಡೆಯಿಂದ ಆನೆಗಳನ್ನು ನೋಡಲು ಅಪಾರ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಾರೆ. ಬಂದಂತಹ ಪ್ರವಾಸಿಗರು ಆನೆಗಳಿಗೆ ಸ್ನಾನ ಮಾಡಿಸುವುದು ಮತ್ತು ಅವುಗಳನ್ನು ಮುಟ್ಟುವುದು ಮಾಡುತ್ತಾರೆ. ದುಬಾರೆ ಆನೆ ಬಿಡಾರದ ದುರಂತದ ನಂತರ ಆನೆಗಳಿಗೆ ಸ್ನಾನ ಮಾಡಿಸುವ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದುಬಾರೆಯಲ್ಲಿ ನಡೆದ ಘಟನೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹತ್ವದ ನಿರ್ಧಾರವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಸಕ್ರೆಬೈಲು ಆನೆ ಬಿಡಾರವು ಇಂದಿನಿಂದಲೇ ಮುಚ್ಚಬೇಕಿತ್ತು. ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ನಾಳೆಯಿಂದ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ಬಂದ್ ಆಗಿರಲಿದೆ. ಸದ್ಯ ಸಕ್ರೆಬೈಲು ಆನೆ ಬಿಡಾರದಲ್ಲಿ 24 ಆನೆಗಳು ಇವೆ. 19 ಗಂಡು ಆನೆಗಳು, 5 ಹೆಣ್ಣು ಆನೆಗಳು ಇವೆ. ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆಗೋಲ್ಲ. ಒಂದು ವೇಳೆ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲಾ ರೈತರಿಗೆ ಆತಂಕ ಆಗಿದೆ. ಯಾವ ರೈತರೂ ಆತಂಕ ಪಡುವುದು ಬೇಡ. ಅಣುವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾದರೆ ನಾನು ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತೇನೆ. ಅಣುವಿದ್ಯುತ್ ಸ್ಥಾವರ ಮಾಡಲು ಹೊರಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಹೊರಬರ್ತೇನೆ. ಈ ಯೋಜನೆಯನ್ನ ಕೈಬಿಡಲಾಗಿದೆ. ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಮಗುವು ಕುಟುಂಬದ ಭಾಗವಾಗಿದ್ದು ಕುಟುಂಬದ ಪ್ರೀತಿ ಪಾಲನೆ ಗೌರವ ಕುಟುಂಬದ ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಮಾರಕವಾಗಿರುವ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯು ಒಂದು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದ್ದು, ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದವಕಾಶವಾಗಿದ್ದು, ಅರ್ಹರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ದ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾ ನಾಗರಾಜ್ ನಾಯಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು. ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ, ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು. ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

0: ಆಕಾಶವಾಣಿ
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:35. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಹವಾಮಾನ ವರದಿ, ಜನಪದ ಗೀತೆಗಳನ್ನು ಕೇಳಬಹುದು.
5: ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಒಂದು ಮುಖ್ಯ ಪ್ರಶ್ನೆ, ಯಾರಾದರೂ ಅಪರಿಚಿತ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಒಂದು ಎಕ್ಸ್ಪರ್ಟ್ ಸ್ಟಾಕ್ ಟಿಪ್ ಕೊಟ್ಟು ಆಪ್ ಡೌನ್ಲೋಡ್ ಮಾಡಿ ಹಣ ಡಬಲ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತೀರಿ? ಎ, ಥಟ್ಟನೆ ಆಪ್ ಡೌನ್ಲೋಡ್ ಮಾಡ್ತೀರಿ. ಬಿ, ಅವರಿಂದ ಇನ್ನಷ್ಟು ಟಿಪ್ಸ್ ತಗೊಳ್ತೀರಿ. ಸಿ, ಮೊದಲು ಅಡ್ವೈಸರ್ ಬಗ್ಗೆ ಪೂರ್ತಿ ತನಿಖೆ ಮಾಡ್ತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ತುಂಬಾ ಚೆನ್ನಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಸರಿಯಾಗಿ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ

ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳ

0: ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರು ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನ ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಲೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ

ಅಬೆರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ಧಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿ ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈರುತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಈಗ ವೇಳೆ 6:54 ಎಫ್ ಎಂ ಕಂಪನಾಂಕ 102.6 ಮೆಗಾ ಹರ್ಟ್ಸ್. ಇದು
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ಮಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಜನಪದ ಗೀತೆ ಮತ್ತು ಹವಾಮಾನ ವರದಿ ಕೇಳಬಹುದು.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
7: ಮೇಡಮ್
8: ಹೇಳಿ.
7: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
8: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
7: ಆದ್ರೆ ಇದನ್ನು ಹೇಗ್ ಮಾಡೋದು?
8: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
7: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
8: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
7: ಅಷ್ಟೇ?
8: ಅಷ್ಟೇ.
7: ಗೊತ್ತಾಯ್ತು.
8: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
9: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಕೇಳೋಣ.
11: ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕರಾದ ಆರ್ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆ ಮಾಡ್ತಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
12: ನಮಸ್ಕಾರ ಸರ್.
11: ಶಿವಕುಮಾರ್ ಅವರೇ, ಈ ಕೃಷಿ ಬದುಕನ್ನು ಮಾಡ್ತೀರಾ ಹೈನುಗಾರಿಕೆ ಜೊತೆಗೆ?
12: ಹೌದು ಸರ್.
11: ಜಮೀನು ಎಷ್ಟು ಎಕರೆ ಇದೆ
12: ಸರ್? ನಮ್ದು ಆಕ್ಚುಲಿ ಇರೋದು 14 ಗುಂಟೆ ಸರ್. ಅದ್ರ ಜೊತೆಗೆ ನಮ್ಮ ಅಣ್ಣಾರ್ದೆಲ್ಲ ಇದೆ, ಅವ್ರದೆಲ್ಲ ಬಳಸ್ಕೊಂಡ್ಬಿಟ್ಟು ನಾನು ಯೂಸ್ ಮಾಡ್ತೇನೆ ಸರ್. ಮೇವಿಗೋಸ್ಕರ ಅಷ್ಟೇ.
11: ಮೇವಿಗೋಸ್ಕರ ಅಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಮೇವು ಬೇಕಾಗುತ್ತೆ, ಮೇವು ಮಾತ್ರ ಬೆಳ್ಕೊಂತ ಇದ್ದಾರೆ.
12: ಹಸಿಮೇವಿಗೋಸ್ಕರ ಬಳಸ್ಕೊಳಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತೇವೆ ಸರ್.
11: ಬೇರೆ ಯಾವ ಅಲ್ಪಾವಧಿ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಯಾವ ಬೆಳೆತಿಲ್ಲ?
12: ಇಲ್ಲ ಇಲ್ಲ ಸರ್.
11: ಅಂದ್ರೆ ಜಮೀನು ಸ್ವಲ್ಪ ಇರೋದಕ್ಕೋಸ್ಕರ ಹೈನುಗಾರಿಕೆಗೆ ಬಂದ್ರೆ ಅಥವಾ
12: ಸ್ವಲ್ಪ ಇರೋಕ್ಕೋಸ್ಕರ ಅಷ್ಟೇ ನಾವು ಅದನ್ನ ಹೈನುಗಾರಿಕೆ ಬೆಳೆಸಿದ್ವಿ ಸರ್. ಅದನ್ನ
11: ಅಲ್ಲಿ ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾರೆ?
12: 12 ವರ್ಷದಿಂದ ಸರ್.
11: 12 ವರ್ಷದಿಂದ. 12 ವರ್ಷದಕ್ಕಿಂತ ಮುಂಚೆ ಈ ಚಾಲಕ ವೃತ್ತಿ ಕಲ್ತಿದ್ರೆ?
12: ಚಾಲಕ ವೃತ್ತಿ ಇತ್ತು ಸರ್.
11: ಚಾಲಕ ವೃತ್ತಿ ಇತ್ತು. ಚಾಲಕ ವೃತ್ತಿಯಲ್ಲಿನ ಒಳ್ಳೆ ದುಡಿಮೆ ಇತ್ತಲ್ಲ, ಯಾಕೆ ಹೈನುಗಾರಿಕೆ ಮಾಡ್ಬೇಕು ಅನಿಸ್ತೀನಿ?
12: ಅದರಲ್ಲಿ ಯಾಕೆ ಅಂದ್ರೆ ನಮಗೆ ಇದು ಒಂದು ಇಂಟ್ರೆಸ್ಟ್ ಇತ್ತು ಸರ್. ನನಗೆ ಹೈನುಗಾರಿಕೆ ಮಾಡ್ಬೇಕನ್ನೋದು ಬಹಳ ನನಗೆ ಒಂದು ಛಲ ಇತ್ತು.

0: ಅದಕ್ಕೋಸ್ಕರ ಇದು ಮಾಡ್ಬೇಕಂತಂದು ಸುಮಾರು ದಿನದಿಂದ ಇತ್ತು. ನಮ್ಮ ಮನೆಯವರು ಬೇಡ ಬೇಡ ಅಂತ ಹೇಳ್ತಿದ್ರು, ಇಲ್ಲ ನಾನು ಮಾಡ್ಬೇಕಾದ್ರೆ ನನಗೆ ಅದು ಉತ್ಸಾಹ ಇದೆ, ನನಗೆ ಅದರಲ್ಲಿ ಹೈನುಗಾರಿಕೆಯಲ್ಲಿ ನಾನು ಇಷ್ಟ ಆಗ್ತದೆ ಅಂತ ಮಾಡಿದೆ ಸರ್.
1: ಹೈನುಗಾರಿಕೆಗೆಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರೆ?
0: ಇಲ್ಲ ಇಲ್ಲ ಸರ್, ಇಲ್ಲ
1: ತರಬೇತಿಯಲ್ಲಿ ಪಡ್ಕೊಂಡಿಲ್ಲ.
0: ಆ್ಯಕ್ಚುಲಿ ನಮ್ಮ ಅಪ್ಪಾಜಿ ಅಣ್ಣರೆಲ್ಲ ಮಾಡ್ತಾ ಇದ್ರು ಸರ್, ನಾನು ಅವಾಗೆಲ್ಲ ಸಣ್ಣ ಹುಡುಗ ಇದ್ದೆ. ಅವಾಗ ಅದ್ರನ್ನ ನಾನು ನೋಡ್ತಾ ನೋಡ್ತಾ ನೋಡ್ತಾ ನನಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಇತ್ತದು. ನಾನು ಬೆಳವಣಿಗೆ ಆದಾಗ ಅವರು ಆ ಸೀಸನ್ನೆಲ್ಲ ಮುಗಿಸಿದ್ರು ಸರ್. ಅಲ್ಲೇ ಅಂದರೆ ವ್ಯವಸಾಯ ಆಗಲಿ ಹೈನುಗಾರಿಕೆ ಆಗಲಿ ಕ್ಲೋಸ್ ಮಾಡಿದ್ದೆ ಸರ್. ಅವರ ನಮ್ಮ ಅಣ್ಣರೆಲ್ಲ ಹೊರಗಡೆ ಅವರ ವೃತ್ತಿ ಪರವಾಗಿ ಅವ್ರು ಹೋಗಿದ್ರು ಸರ್. ಅವರು ನಮ್ಮ ತಂದೆಯರು ನಾವಲ್ಲೇ ಅಷ್ಟೇ ಇದ್ವಿ. ಹಂಗಾಗಿ ನಮ್ಮ ತಂದೆಯರು ಸ್ವಲ್ಪ ಬೆಡ್ಡಿಡನ್ ಆಗಿಬಿಟ್ಟು ಅವರು ಸ್ವಲ್ಪ ಇದಾಗಿ ಇದಾದ್ರು ಸರ್. ನೆಕ್ಸ್ಟ್ ನಾನು ಮ್ಯಾರೇಜ್ ಆಗಿ ಮ್ಯಾರೇಜ್ ಆದ ನಂತರ ಈ ವೃತ್ತಿ ಮಾಡ್ಬೇಕಂತ ಒಂದು ಇಷ್ಟ ಇತ್ತು ಸರ್ ನನಗೆ. ಅಂದರೆ ಹೈನುಗಾರಿಕೆಯಲ್ಲಿ ನಾನು ಪಾಲ್ಗೊಂಡು ಅದರಲ್ಲಿ ಯಶಸ್ವಿಗೊಳ್ಬೇಕಂತಂದು ಭಾಳ ಇಷ್ಟ ಆಗಿತ್ತು. ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ, ಇದುವರೆಗೂ ನನಗೆ ಚೆನ್ನಾಗಿ ಆಗಿದೆ ಸರ್.
1: ಈಗ ಸಾಕಷ್ಟು ಬೇರೆ ಬೇರೆ ಉಪಕಸಬಗಳಿದ್ದಾವೆ. ಕುರಿ ಸಾಕಾಣಿಕೆ ಮಾಡ್ಬೋದು, ಮೇಕೆ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೊಲ ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಮಾಡ್ಬೋದು, ಜೇನು ಸಾಕಾಣಿಕೆ ಮಾಡ್ಬೋದು, ಈ ಥರ ಸಾಕಷ್ಟು ಉಪಕಸಬಗಳಿದ್ದಾಗ ಈ ಹೈನುಗಾರಿಕೆನೇ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮ್ಗೆ?
0: ನಮಗೆ ಹೈನುಗಾರಿಕೆಯಲ್ಲಿ ಯಾಕೆ ಆಸಕ್ತಿ ಬಂತು ಅಂದರೆ ನಮಗೆ ಅದು ಜಾಗ ಶಾರ್ಟೇಜ್ ಇದೆ ಸರ್. ನಮಗೆ ಏನಂದರೆ ಸ್ಥಳ ಒಂದು ನಮಗೆ ಸಮಸ್ಯೆ ಇರೋದ್ರಿಂದ ಇಷ್ಟರಲ್ಲೇ ನಾವು ಹೈನುಗಾರಿಕೆ ಮಾಡಿದರೆ ಲಾಭಾಂಶ ಪಡಿಬೋದಲ್ಲ ಅನ್ನೋಕ್ಕೋಸ್ಕರ ಹೈನುಗಾರಿಕೆನ ಮಾಡಿದ್ವಿ ಸರ್.
1: ಈಗ ನಾವು ಕುರಿ ಮೇಕೆ ಎಲ್ಲ ದೊಡ್ಡ ಪ್ರಮಾಣದ ಸಾಕಬೇಕಂದ್ರೆ ಸಾಕಷ್ಟು ಜಾಗ
0: ಬೇಕಾಗುತ್ತೆ,
1: ಮತ್ತೆ ಊರಿಂದ ಹೊರಗಡೆ ಇರಬೇಕಾಗುತ್ತೆ, ಇವೆಲ್ಲ ಸಮಸ್ಯೆಗಳು ಇರ್ತವೆ. ಈ ಹೈನುಗಾರಿಕೆ ಅಂದ್ರೆ ನಮ್ಮ ಮನೆ ಹತ್ರನೇ ಸಾಕಾಣಿಕೆ ಮಾಡಬಹುದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಹೈನುಗಾರಿಕೆ ಬಂದ್ರೆ.
0: ಸತ್ಯ ಸರ್.
1: ಪ್ರಾರಂಭದಲ್ಲಿ ಎಷ್ಟು ಹಸು ತಗೊಂಡೆ?
0: ಸ್ಟಾರ್ಟಿಂಗ್ ನಾನು ಒಂದು ತಂದೆ ಸರ್,
1: ಒಂದು
0: ಒಂದರಿಂದ ಸುಮಾರು 8 ಹಸುಗಳನ್ನ ನಾನು ಇವತ್ತಿಗೂ ಮಾಡಿದ್ದೀನಿ. ಇವತ್ತಿಗೆ ನನಗೆ ಸಾಕಷ್ಟು ಮಾಡಿದ ಅಷ್ಟಕ್ಕೆ ನನಗೆ ಶೆಡ್ ನಿರ್ವಹಣೆ ಮಾಡಿ ಅಷ್ಟೇ ಇದೆ, ಮತ್ತೆ ಮೇವಿನಿಗೂ ನನಗೆ ಸಾಕಷ್ಟು ಮೇವು ಸಿಗುತ್ತೆ, ಹಸಿ ಮೇವು ಇದೆ ಎಲ್ಲ ಇದೆ, ಅದಕ್ಕೋಸ್ಕರ ಅಷ್ಟೇ ಸರ್ ಮಾಡಿದ್ದೀನಿ ನಾನು.
1: ಈಗ ಸಾಕಷ್ಟು ಜನ ರೈತರು ಈ ನಾಟಿ ಹಸುಗಳು ಅಂದ್ರೆ ನಮ್ಮ ಲೋಕಲ್ ನಾವು ಊರ ಮನೇಲಿ ಹುಟ್ಟಿ ಬೆಳೆದಿರ್ತಾವಲ್ಲ ಆ ತರ ಹಸುಗಳು ಸಾಕಾಣಿಕೆ ಮಾಡ್ತಾರೆ. ನೀವು ಏನು ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ರೆ ನಾಟಿ ಹಸುಗಳು ಸಾಕಾಣಿಕೆ ಮಾಡ್ತಾರೆ?
0: ಮಿಶ್ರ ತಳಿ ಅಷ್ಟೇ ಸರ್ ನಾವು ಇದು ಮಾಡ್ತಾ ಇದ್ದೀವಿ.
1: ಮಿಶ್ರ ತಳಿ
0: ಏನಂದ್ರೆ ಅವು ಅದರಲ್ಲಿ HF ಇದೆಯಲ್ಲ, ಬಹಳ ಒಂದ್ ಸ್ವಲ್ಪ ಕಾಯಿಲೆ ಬರಂತ ಹಸು ಸರ್ ಅವು. ನಾವು ಅದರಲ್ಲಿ ಏನ್ ಆಯ್ಕೆ ಮಾಡ್ಕೊಂಡಿದ್ವಿ, ಜರ್ಸಿ ಬಳಸ್ತಾ ಇದ್ದೀವಿ ಸರ್ ಅವನ ಹಸುಗಳನ್ನ. ಅವನೇನಂದ್ರೆ ಮನೆಗಳಿಗೆ ಹಾಲು ಕೊಡೋದಾಗ್ಲಿ ಅಥವಾ ನಮಗೆ ಉತ್ಪನ್ನಗಳನ್ನ ಮಾಡ್ಕೊಳೋದಾಗ್ಲಿ ನಮಗೆ ಬಹಳ ಚೆನ್ನಾಗಿ ಹಾಲು ಇದಾಗುತ್ತೆ,
1: ಇಳುವರಿ
0: ಬರುತ್ತೆ. ಇಳುವರಿ ನಾವು ಯಾವತರ ಮೇವು ನಿರ್ವಹಣೆ ಮಾಡಿ ಅದನ್ನ ಕಾರ್ಯಾಚರಣೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಂಗಾಗಿ ನಮಗೆ ಜರ್ಸಿಗಳೇ ಬಹಳ ಇಷ್ಟ ಇದೆ ಸರ್. ಮೊದ್ಲಂತೂ ನನಗೆ ಗೊತ್ತಿದ್ದಿಲ್ಲ HF ಈ ತರ ಕಾಯಿಲೆ ಇದಾವೆ, ಅದಕ್ಕೆ ಕಂಪಲ್ಸರಿ ಡಾಕ್ಟರ್ ಬೇಕೇ ಬೇಕು ಸರ್. ಆ ಡಾಕ್ಟರ್ಗಳು ನಾವು 24 ಗಂಟೆ ಅವ್ರನ್ನ ಕರೆಯೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾವೊಂದು 10% ಆದ್ರೂ ಅದರಿಂದ ನಾವು ಅದನ್ನ ಇಂಜೆಕ್ಷನ್ ಇಂಜೆಕ್ಟ್ ಮಾಡೋದಾಗಲಿ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ ಅದನ್ನ ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ನಾವು ಅದನ್ನ ಕಲ್ತಿರ್ಬೇಕು. ಆದ್ರಿಂದ ನಮ್ಗೆ ಅದು ಬೇಕಾಗಲ್ಲ ಅಂತೇಳಿ ಬರೀ ಜರ್ಸಿ ಅಷ್ಟೇ ನಾವು ಮಾಡ್ತೀವಿ ಸರ್.
1: HF ಜಾಸ್ತಿ ಲೀಟರ್ ಹಾಲು ಕೊಡ್ತಾ ಜರ್ಸಿ ಜಾಸ್ತಿ ಲೀಟರ್?
0: HF ಜಾಸ್ತಿ ಕೊಡುತ್ತೆ ಸರ್.
1: HF ಜಾಸ್ತಿ ಕೊಡುತ್ತೆ,
0: ಜಾಸ್ತಿ ಕೊಡೋದ್ರಿಂದ ಅದಕ್ಕೆ ಆರೋಗ್ಯ ಸಮಸ್ಯೆ ಆಗುತ್ತೆ ಸರ್.
1: ಸಮಸ್ಯೆ ಆಗುತ್ತೆ, ನಿರ್ವಹಣೆ ಅಷ್ಟೇ ಕಷ್ಟ,
0: ಅಷ್ಟೇ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಬಹಳ ಚೆನ್ನಾಗಿ ಸಾಕ್ಬೇಕು ಸರ್ ಅವನ್ನ. ಒಂದು ನೊಣ ಕೂರಂಗಿಲ್ಲ, ಒಂದ್ ಸ್ವಲ್ಪ ಗಲೀಜ್ ಇರಂಗಿಲ್ಲ, ಸೂರ್ಯನ ಶಾಖ ಯಥೇಚ್ಛವಾಗಿ ಇರಂಗಿಲ್ಲ, ಅದಕ್ಕೆ ಬಹಳ ಸಮಸ್ಯೆ.
1: ತುಂಬಾ ಬಿಸಿಲು ಹೊಡ್ಕೊಂಡು?
0: ಇಲ್ಲ ಇಲ್ಲ ಸರ್, ಅವು ತೇಗುಟ್ಟುತ್ತದೆ, ಒಂಥರ ನಡುಕ್ತವು, ಆಕ್ಚುಲಿ ಜ್ವರ ಬರುತ್ತೆ ಜಾಸ್ತಿ ಬಿಸಿಲಿಗೆ ಬಿಟ್ಟರೆ ಜ್ವರ ಬರುತ್ತೆ ಸರ್ ಅವಕ್ಕೆ. ಹಂಗಾಗಿ ಅವನ್ನ ಬೇಡ ಅಂತ ಹೇಳ್ಬಿಟ್ಟು ನಾವು ಬರೀ ಜರ್ಸಿ ಅಷ್ಟೇ ಬೆಳೆಸ್ತೀವಿ ಸರ್.
1: ಜರ್ಸಿ ಆದ್ರೆ ನಮ್ಮ ವಾತಾವರಣದಲ್ಲೆಲ್ಲ ಚೆನ್ನಾಗಿ?
0: ಹೌದು ಸರ್, ಹೌದು ಸರ್. ಯಾವ ಟೈಮ್ ನಾವು ಸುಮಾರು ಒಂದು 5-6 ಆಯ್ತು ಆ ಜರ್ಸಿ ನಾವು ಇದು ಮಾಡಿಬಿಟ್ಟು, ಅದರಲ್ಲಿ ನಮಗೆ ಚೆನ್ನಾಗಿ ಇದಾಗಿದೆ ಸರ್. ಒಂದು ದಿನನೂ ಡಾಕ್ಟರ್ಗಳನ್ನ ಕರೆಸಿಬಿಟ್ಟು ಇಂಜೆಕ್ಷನ್ ಮಾಡಿಸಾಗಲಿ ಟ್ಯಾಬ್ಲೆಟ್ ಕೊಡೋದಾಗಲಿ ಇಲ್ಲ ಸರ್. ಹಂಗಾಗಿ ನಾವು HF ಬಿಟ್ಟು ಬರೀ ಜರ್ಸಿ ಎಲ್ಲ ಇದು ಮಾಡ್ತೀವಿ ಸರ್.
1: ಈಗ ಇವೆಲ್ಲ ಏನ್ ರೇಟ್ ಬಿಡ್ತವೆ ಜರ್ಸಿ?
0: ಸುಮಾರು ಒಂದು 60,000 ಅಂತ ಬೀಳುತ್ತೆ ಸರ್.
1: 60,000
0: ಒಳ್ಳೆ ಹಸು, ಒಂದು 50-60 ಸರ್.
1: ಯಾವ ಕಡೆಯಿಂದ ತಗೊಂಡ್ಬರ್ತಾರೆ ನೀವು
0: ಸರ್? ನಾವು ಇಲ್ಲೇ ಲೋಕಲ್ ತರ್ತೀವಿ ಸರ್. ಮನೆಯಿಂದ ರೈತರು ಏನು ನಾವು ಬೆಳೆಸಿರ್ತಾರೋ ಅಂತ ಮನೆಗಳಿಗೆ ಹೋಗಿ ನಾವು ತರ್ತೀವಿ ಸರ್. ಸಂತೆಯಲ್ಲಿ ಮಾತ್ರ ತರೋದಿಲ್ಲ ಸರ್, ಸಂತೆಯಲ್ಲಿ ಮೋಸ ಮಾಡ್ತಾರೆ ಸರ್ ನಮಗೆ. ಯಾಕೆಂದ್ರೆ ಕೆಲವು ಕಂದ ಹಾಕಿರ್ತವೆ, ಕಂದಾಕಿ ಮಾಸ ಹಾಕಿರಲ್ಲ, ಆಮೇಲೆ ಮಾಸ ಹಾಕದಲ್ಲೇ ಅವು ಗರ್ಭ ಕಟ್ಟಿರ್ತವೆ ಕೆಲವು ಟೈಮಲ್ಲಿ. ಆ ಗರ್ಭಧರಿಸಿದ ಸಂಬಂಧದಲ್ಲಿ ನಮಗೆ ಆರೋಗ್ಯ ಪೀಡಿತ ಹಸುಗಳನ್ನ ತಗೊಂಬಂದಾಗ ಅವು ಸಮಸ್ಯೆ ಆಗುತ್ತೆ ಸರ್ ನಮಗೆ.
1: ಸಂತೆಗಳಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರಗಡೆಯಿಂದ ತಗೊಂಬಂದಾಗ ತುಂಬಾ ತೊಂದರೆ ಆಗುತ್ತೆ. ನಾವಿಲ್ಲಿ ಸುತ್ತಮುತ್ತ ನೋಡಿರಂತ ರೈತರುಗಳಿಂದ ಕೊಂಡ್ಕೊಂಬಂದಾಗ ಅನುಕೂಲ ಆಗುತ್ತೆ.
0: ರೈತರ ಮನೆಯಿಂದ ನಾವು ತಂದಷ್ಟು ನಮಗೆ ಅವ್ರ ಅದ್ರದ ಒಂದು ಕಾರ್ಯಾಚರಣೆ ಕಾರ್ಯನಿರ್ವಹಣೆ ಏನ್ ಮಾಡಿತ್ತು ನಮಗೆ ಅವ್ರಿಗೆ ಗೊತ್ತಿರುತ್ತದೆ. ಈ ಹಸು ಹಿಂಗೆ ಇದೆ ಅಂತ ಗೊತ್ತಾಗ ಸರ್. ಹಂಗಾಗಿ ನಾವು ಅದನ್ನ ನೋಡಿ ತಗೊಂಡ್ ಸರ್, ಅದನ್ನ ಮನೆಯಿಂದಲೇ ತರ ಸರ್. ಬೇರೆ ಸಂತೆ ಮಾರ್ಕೆಟ್ ಎಲ್ಲಿಂದ ತರೋದಿಲ್ಲ ಸರ್ ನಾವು.
1: ಈ ಹಸುಗಳಿಗೆಲ್ಲ ಇನ್ಸೂರೆನ್ಸ್ ವಿಮೆ ಮಾಡಿಸಿದ್ರೆ ಅನುಕೂಲ? ಏನಾದ್ರು ತೊಂದರೆ ಆದಾಗ ರೈತರನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಸಾವು ಸಂಪಾದಿಸಿದಾಗ ಇದೆಲ್ಲ ನೀವು ಮಾಡಿಸಿರ್ತೀರಾ?
0: ಮಾಡಿಸಿ ಸರ್ ನಾವು. ವರ್ಷಕ್ಕೋಸ್ಕರ ವಿಮೆ ಕಟ್ಟಬೇಕಾಗುತ್ತೆ. ಒಂದು ಹಸುಗೆ ಏನಿಲ್ಲ ಅಂದ್ರೆ 650-680 ಅದ್ರ ಮೇಲೆ ಎಷ್ಟಿರುತ್ತೆ ಅದನ್ನ ಸರ್ಕಾರನೂ ಸ್ವಲ್ಪ ಇದು ಮಾಡುತ್ತೆ, ಡೈರಿನೂ ಸಪೋರ್ಟ್ ಮಾಡಿಬಿಟ್ಟು ನಮಗೆ ಇನ್ವೆಸ್ಟ್ ಮಾಡಿ ಒಂದು ಹಸುಗೆ 1,000 ರೂಪಾಯಿ ನಿಲ್ಲ ಸರ್. ಅದು ಅದನ್ನ ಪೂರ್ತಿ ಡೈರಿಯಿಂದಲೇ ನಮಗೆ ಬರೋ ಥರ ಮಾಡ್ತಾರೆ ಸರ್. ಇನ್ಶೂರೆನ್ಸ್ ಕಂಪ್ನಿಯಿಂದ ನಮಗೆ 50% ಕೊಡ್ತಾರೆ ಸರ್. ಈಗ ಒಂದು 50,000 ರೂಪಾಯಿ ನಾವು ಬಂಡವಾಳಕ್ಕೆ ತಂದ್ವಿ ಅಂದ್ರೆ ಒಂದು 30,000 ಆ ತರ ಕೊಡ್ತಾರೆ ಸರ್.
1: ಕೊಡ್ತಾರೆ ಆತರ. ಏನಾದ್ರೂ ತೊಂದರೆ ಆದಾಗ ರೈತನ ಕೈ ಹಿಡಿಯುತ್ತೆ.
0: ಹೌದು.

0: ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟೋದು ದೊಡ್ಡದಲ್ಲ
1: ಸರ್.
0: ಆದ್ರೆ ಈ ತರ ಏನಾದ್ರೂ ಸಂಭವಿಸಿದಾಗ ನಮ್ಗೆ ನಾವ್ ಯಾಕಂದ್ರೆ ಮತ್ತೆ ಸತ್ತೋದಾಗ ಪೂರ್ತಿ ನಾವು 60,000 ಬಂಡವಾಳಕ್ಕೆ ತರ್ಬೇಕಂತ ತುಂಬಾ ಕಷ್ಟ ಆಗುತ್ತೆ.
1: ಬಹಳ ಕಷ್ಟ ಆಗುತ್ತೆ,
0: ಬಹಳ ಕಷ್ಟ ಆಗುತ್ತೆ. ಹೆಚ್ ಎಫ್ ಜರ್ಸಿ ಈ ತರ ಮಿಶ್ರತಳಿ ಹಸುಗಳು ತುಂಬಾ ಸೂಕ್ಷ್ಮ, ಅವು ನಮ್ಮ ವಾತಾವರಣದಲ್ಲಿ ಹೊಂದ್ಕೊಂಡು ಅವನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡ್ಬೇಕಾಗ್ತದೆ. ಅದಕ್ಕೆಲ್ಲ ಒಂದು ಪ್ರತ್ಯೇಕವಾಗಿ ಶೆಡ್ ಈ ತರ ಎಲ್ಲ ಮಾಡ್ಕೋಬೇಕಾಗ್ತದೆ. ನೀವೆಲ್ಲ ಯಾವ ರೀತಿ ಮಾಡಿದ್ರಿ?
1: ನಾವು ಪ್ರತ್ಯೇಕವಾಗಿ ಶೆಡ್ ಮಾಡಿದ್ವಿ ಸರ್, ಅಂದ್ರೆ 2 ಶೆಡ್ ಮಾಡಿದ್ವಿ ಸರ್. ಒಂದು ಬಿಸಿಲಿಗಿರೋ ತರ, ಒಂದು ನೆರಳಿಗಿರೋ ತರ, ಒಂದು 2 ಶೆಡ್ ನಿರ್ವಹಣೆ ಕಾರ್ಯವನ್ನು ಮಾಡಿದ್ವಿ ಸರ್. 20 ಅಡಿ ಉದ್ದ, 10 ಅಡಿ ಅಗಲ ಸರ್. ಅವಕ್ಕೆ 2 ತರ ಆ ತರ ಶೆಡ್ ಮಾಡಿಬಿಟ್ಟು ನಿರ್ವಹಣೆ ಮಾಡ್ಕೊಂಡ್ವಿ ಸರ್. ಶೆಡ್
0: ಎರಡು ತರ ಶೆಡ್ ಅಂದ್ರೆ ಯಾವ್ಯಾವ ಟೈಮಲ್ಲಿ ಯಾವ ಶೆಡ್ ಅಲ್ಲಿ ಕಟ್ಟಿದ್ರೆ ಅನುಕೂಲ ಅಂತೀರಿ?
1: ಬೆಳಿಗ್ಗೆ ನಾವು 6 ಕರೆದ ಇಟ್ಟಿಗೆ ಆ ಶೆಡ್ ನ ಸ್ಥಳ ಬದಲಾವಣೆ ಮಾಡೋಕ್ ಸರ್. ರಾತ್ರಿ ಎಲ್ಲ ಅದರಲ್ಲೇ ಇರ್ತವೆ, ಮತ್ತೆ ನಾವು 6 ಕರೆದ ನಂತರ ಬೇರೆ ಶೆಡ್ ಇದ್ ಮಾಡಿದಾಗ, ಟ್ರಾನ್ಸ್ಫರ್ ಮಾಡಿದಾಗ, ನಾವು ಅಲ್ಲಿ ಸ್ವಲ್ಪ ಬೆಳಕು ಗಾಳಿಗೆಲ್ಲ ವಿಶ್ರಾಂತಿ ತಾಂತ ಸರ್.
0: ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಈ ಶೆಡ್ ನೆಲ್ಲ
1: ಕ್ಲೀನ್ ಮಾಡ್ಕೊಂಡು ಅದು ಒಣಗುತ್ತದೆ ಸರ್, ಅದನ್ನೆಲ್ಲ ಅಲ್ಲ. ಹಂಗಾಗಿ ನಾವು 2 ಶೆಡ್ ಮಾಡಿ ಸರ್.
0: ಪ್ರತ್ಯೇಕ 2 ಶೆಡ್ ಇದ್ರೆ ಹೈನುಗಾರಿಕೆ ಚೆನ್ನಾಗಿ.
1: ಹೌದು ಸರ್, ಹೌದು
0: ಸರ್. ಯಾಕಂದ್ರೆ ಜಾಸ್ತಿ ಕ್ಲೀನ್ ಇರುತ್ತೆ, ಯಾವುದೇ ರೋಗಗಳು ಅವೆಲ್ಲ,
1: ರೋಗ ರುಜಿನ ಆಗಲಿ, ವಾಸನೆ ಆಗಲಿ, ನೊಣ ಆಗಲಿ, ಸೊಳ್ಳೆ ಆಗಲಿ ಇರೋದಿಲ್ಲ ಸರ್.
0: ಹೌದು,
1: ನಾವು ಪ್ರತ್ಯೇಕವಾಗಿ ಎಲ್ಲ ಪೂರ್ತಿ ಚರಂಡಿಗೆ ಬರೋ ತರ ಮಾಡಿಬಿಡಿ ಸರ್. ತೊಳೆದ ನೀರೆಲ್ಲ ಪೂರ್ತಿ ಚರಂಡಿ ಹೋಗಂಗೆ ವ್ಯವಸ್ಥೆ ಮಾಡಿ ಸರ್.
0: ನಾವು ಆದಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ನಾವು ಹೆಚ್ಚು ಲಾಭ ಪಡ್ಲಿಕ್ಕೆ ಸಾಧ್ಯ. ಮೇವಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರ?
1: ಮೇವಿಗೆ ನಾವು ಪಕ್ಕದಲ್ಲೇ ಬಣವೆ ಮಾಡ್ಕೊಂಡ್ಬಿಡಿದ್ವಿ ಸರ್, ರಾಗಿ ಬಣವೆ ಮಾಡ್ಕೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಅಲ್ಲಿ ನಮಗೆ ತೋಟದಲ್ಲಿ ನೇಪೇರಿ ಇದೆ ಸರ್, ಹಸಿರು ಮೇವು. ನಾನು ಆಕ್ಚುಲಿ ಕಾರ್ ಚಾಲಕ ಟೈಮಲ್ಲಿ ಇಲ್ಲ ಅಂದಾಗ ನಾ ಮನೆಯಲ್ಲೇ ಕಟ್ಟಿ ಮೇಯಿಸ್ತಾರೆ ಸರ್. ನಾನು ಏನೋ ಮನೆಯಲ್ಲಿ ಇದ್ದಾಗ ನಾನು ತೋಟದಲ್ಲಿ ಇಟ್ಕೊಂಡೋಗಿ ಮೇಯಿಸ್ಕೊಂಬಂದು ಮತ್ತೆ ಮನೆಗೆ ಸ್ನಾನಗಿನ ಮಾಡಿಸಿ ಮನೆ ಕಟ್ಟಕ್ಕೆ ಸರ್.
0: ಈಗ ಜಮೀನು ನೇಪೇರಿ ಹುಲ್ ಬೆಳೆಯೋದು ನಿಮ್ಮ ಕೊಟ್ಟಿಗೆ ಮನೆ ಎಲ್ಲ ಒಂದೇ ಹತ್ರ ಇದೆಯಾ? ದೂರ ದೂರ
1: ದೂರ ದೂರ ಇದೆ ಸರ್.
0: ದೂರ ದೂರ ಇದೆ,
1: ಮನೆಗೂ ತೋಟಕ್ಕೂ ದೂರ ಇದೆ, ಸುಮಾರು ಒಂದು 1.5 ಕಿಲೋಮೀಟರ್.
0: 1.5 ಕಿಲೋಮೀಟರ್ ಅಂದ್ರೆ ನೀವೆಲ್ಲ ಹುಲ್ ಕಟಾವು ಮಾಡ್ಕೊಂಡ್ಬಂದು ಮತ್ತೆ ಮನೆ ಹತ್ರ ತಂದು
1: ಮಾಡ್ಬೇಕು. ನಾನಿದ್ದಾಗ ಅಲ್ಲೇ ಮೇಯಿಸ್ಬಿಡ್ತೀನಿ ಸರ್, ಎಲ್ಲ ಕಟ್ ಮಾಡಾಕ್ಬಿಟ್ಟು. ಈ ಏನ ಇಲ್ಲ ಅಂದಾಗ ಮನೆ ಹತ್ರ ತಂದು ಹಾಕಿ ಅವಕ್ಕೆಲ್ಲ ಕ್ಲೀನ್ ವ್ಯವಸ್ಥಿತವಾಗಿ ಇಟ್ಟು ಹೋಗ್ತೀನಿ.
0: ಹಚ್ಚ ಕಟ್ಟ ಮಾಡೋದ್ರೆ ಮನೆ ನೋಡ್ಕೊಂತಾರೆ.
1: ಹೌದು ಸರ್.
0: ಹಸಿ ಹುಲ್ಲು ಒಂದೇನ ಈ ಒಣಮೇವನ್ನು ಕೊಡ್ತೀರ?
1: ಒಣಮೇವ ಸರ್.
0: ಏನೇನು ಒಣಮೇವ ಕೊಡ್ತೀರಾ?
1: ರಾಗಿ ಹುಲ್ ಕೊಡ್ತೀವಿ, ಶೇಂಗಾ, ಇದು ಶೇಂಗಾ ಒಟ್ಟು, ಆಮೇಲೆ ಇದು ಮೆಕ್ಕೆಜೋಳದ ಸಿಪ್ಪೆ ಸರ್, ಅದು ಮೆಕ್ಕೆಜೋಳ ಸಪ್ಪೆ ಎಲ್ಲ ಕೊಡ್ತೀವಿ ಸರ್.
0: ಒಣಹುಲ್ಲೆಲ್ಲ ನೀವು ಬೆಳಕೊಂತೀರ ಹೊರಗಡೆ ಕೊಂಡ್ಕೊಂಬತ್ತೀರ?
1: ಒಣಹುಲ್ ಬೇರೆ ಕಡೆ ಕೊಂಡ್ಕೊಂಬಿಡ್ತೀವಿ ಸರ್. ನಮಗೆ ಒಣಹುಲ್ಲು ಈಗ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ನಮಗೆ ಬರೀ ಅಡಿಕೆ ಇದೆ ಜಾಸ್ತಿ ಆಗ್ಬಿಡಿದೆ ಸರ್. ಎಲ್ಲ ಅಡಿಕೆ ಬೆಳೆಗಾರರಾಗ್ಬಿಟ್ಟು ರೈತರು ಇದು ಸಣ್ಣ ಸಣ್ಣ ಬೆಳೆಗೆ ಯಾರು ಇಷ್ಟಪಡ್ತಾ ಇಲ್ಲ,
0: ಇಷ್ಟಪಡ್ತಿಲ್ಲ.
1: ಆಮೇಲೆ ಲೇಬರ್ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ, ಯಾಕಂದ್ರೆ ಈ ಒಂದು ದೊಡ್ಡ ಬೆಳೆ ಬೆಳೆದಾಗ ಅಷ್ಟಕ್ಕಷ್ಟೇ ಸೀಮಿತವಾಗಿ ಲೇಬರ್ ಸಿಗ್ತಾ ಹೊರತು ಸಣ್ಣ ಸಣ್ಣ ಬೆಳೆಗಳಿಗೆ ಲೇಬರ್ ಸಿಗ್ತಾ ಇಲ್ಲ ಸರ್. ಹಂಗಾಗಿ ನಮಗೆ ಇಲ್ಲಿ ಮೇವಿನ ಕೊರತೆ ಆಗಿರೋದ್ರಿಂದ ನಾವು ಹೊರಗಡೆಯಿಂದ ತರ್ತೇವೆ.
0: ಹೊರಗಡೆಯಿಂದ ಮತ್ತೆ ಕೊಂಡ್ಕೊಂಬರ್ಬೇಕಂತ ತುಂಬಾ ರೇಟ್ ಜಾಸ್ತಿ ಇದೆ
1: ಸರ್. ಒಂದು ಪೆಂಡೆಗೆ ರಾಗಿ ಹುಲ್ಲಿಗೆ 430 ರೂಪಾಯಿ ಆಗುತ್ತೆ ಸರ್.
0: ಓ, ಎಷ್ಟು ಕೆಜಿ ಇರುತ್ತೆ ಅದು?
1: ಸುಮಾರು 35 ಕೆಜಿ ಇರುತ್ತೆ ಸರ್, ನಮಗೆ ವಿತ್ ಟ್ರಾನ್ಸ್ಪೋರ್ಟ್ ಲೇಬರ್ ಎಲ್ಲ ಸೇರಿ.
0: ಓಹೋ,
1: ಒಂದ್ ಪೆಂಡೆಗೆ ಸರ್?
0: ಒಂದ್ ಪೆಂಡೆಗೆ. ಅದು ಒಂದ್ ಪೆಂಡೆ ಒಂದ್ ದಿವ್ಸಕ್ಕೆ ಸಾಕಾಗುತ್ತಾ?
1: ಒಂದು ನಮಗೆ 2 ಹಸು ಇದ್ದು ಅಂದ್ರೆ ಒಂದ್ ವಾರ ಬರುತ್ತೆ.
0: ಒಂದ್ ವಾರ ಬರುತ್ತೆ
1: ಅಂದ್ರೆ ಹೊರಡೆ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಬಂದ್ರೆ ಮಾತ್ರ ಒಂದ್ ವಾರ ಬರುತ್ತೆ, ಇಲ್ಲ ಅಂದ್ರೆ ಒಂದ್ 3-4 ದಿನಕ್ಕೆ ಯೂಸ್ ಆಗುತ್ತೆ ಸರ್.
0: ನೀವು ಈ ಟ್ರ್ಯಾಕ್ಟರ್ ಲೋಡು, ಲಾರಿ ಲೋಡು ಈ ಟೈಪ್ ಒಂದೊಂದು ಬಣ್ಣವೆ ತಗೊಂಡ್ಬಿಟ್ರೆ ಹೆಚ್ಚು ಅನುಕೂಲ ಆಗುತ್ತೆ.
1: ಹೌದು ಸರ್, ನಾನು ಮೊನ್ನೆ ಹೋದ ವರ್ಷ ಸುಮಾರು 4 ಎಕರೆ ಒಂದೇ ಇದರಲ್ಲಿ 120-140 ಪೆಂಡ್ ಆಗಿದೆ ಸರ್, ಒಂದೇ ಲಾರಿಯಲ್ಲಿ ಹಾಕಿ ಮಾಡಿದ್ವಿ ಸರ್. ಸುಮಾರು 50,000 ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಸರ್.
0: ಮತ್ತೆ ಇವುಗಳಿಗೆಲ್ಲ ಸಾಕಷ್ಟು ಕಾಯಿಲೆ ಬರುತ್ತೆ, ಹಸುಗಳಿಗೆ ರೋಗಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ
1: ಸರ್? ಈಗ ಅವಕ್ಕೆ ಕಾಲುಬಾಯಿ ಜ್ವರ ಬರುತ್ತೆ. ಆಕ್ಚುಲಿ ಕಾಲುಬಾಯಿ ಜ್ವರ ಬರೋದು ನಮ್ಮ ಕಡೆ ಬರ್ತಿಲ್ಲ ಸರ್, ಅವೆಲ್ಲ ಗದ್ದೆನಾಡಿನಲ್ಲಿ, ಆಮೇಲೆ ಕೆಸರು ಅದರಲ್ಲಿ ಚೆನ್ನಾಗಿ ಓಡಾಡಿ ಅವಕ್ಕೆಲ್ಲ ಕಾಲಲ್ಲಿ ಏನಾದರೂ ಒಂದು ಸ್ವಲ್ಪ ಗೊರಸಲ್ಲಿ ಕೀವು ತುಂಬಿತ್ತು ಅಂದರೆ ಅವಾಗ ಕಾಲಲ್ಲಿ ಗಾಯ ಆದಂಗಾಗಿ ಬಾಯಲ್ಲಿ ಒಂಥರ ಇದರಲ್ಲಿ ಜ್ವರ ಬರುತ್ತೆ ಸರ್ ಅವಕ್ಕೆ. ಹಂಗಾಗಿ ಮೌತಂಡು ಇದರಲ್ಲಿ ಫೂಟ್ ಅಂತೇಳಿ ರೋಗ ಸರ್ ಅದು. ಹಂಗಾಗಿ ನಮ್ಮ ಕಡೆ ಇಲ್ಲ ಅದು,
0: ನಮ್ಮ ಕಡೆ.
1: ಹಂಗಾಗಿ ಮಂಡ್ಯ ಹಾಸನ ಆ ಕಡೆಯಿಂದ ನಮಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಇಲ್ಲಿ ಬಿಸಿಲು ವಾತಾವರಣ ವೇರಿಯೇಷನ್ ಆದಾಗ ಜ್ವರ ಬರೋದು, ತೈಲೇರಿಯಾ ಬರೋದು, ಕೆಚ್ಚಲು ಬಾವು ಇವೆಲ್ಲ ಬರ್ತವೆ ಸರ್.
0: ಆ ಥರ ಏನಾದರೂ ರೋಗ ಬಂದಾಗ ಡಾಕ್ಟರ್ನ ಕರ್ಕೊಂಡು ತೋರಿಸ್ತೀರಾ?
1: ಹೌದು ಸರ್, ನಮಗೆ ಒಳ್ಳೊಳ್ಳೆ ಡಾಕ್ಟರ್ಗಳು ಇದ್ದಾರೆ ಸರ್, ನಮಗೆ ಸಪೋರ್ಟಿವ್ ಆಗಿ ಒಳ್ಳೆ ಚೆನ್ನಾಗಿ ಟೈಮ್ ಟು ಟೈಮ್ ನಮಗೆ ಅಟೆಂಡ್ ಆಗ್ತಾರೆ. ಹಂಗಾಗಿ ಏನು ಸಮಸ್ಯೆ ಇಲ್ಲ,
0: ಸಮಸ್ಯೆ ಇಲ್ಲ. ಈಗ ನಾವು ಸಾಕಷ್ಟು ಜನ ಹೈನುಗಾರಿಕೆ ಮಾಡೋಂಥ ರೈತರು ನೋಡ್ತೀವಿ, ಅವರೇ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಏನಾದರೂ ಕಾಯಿಲೆ ಬಂದರೆ ಇಂಜೆಕ್ಷನ್ ತಂದು ಮಾಡೋದು, ಟ್ಯಾಬ್ಲೆಟ್ಸ್ ತಂದು ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ, ಅದು ತಪ್ಪು ಅಂತೀರ?
1: ತಪ್ಪು ಸರ್ ಅದು, ಯಾಕಂದರೆ ಡಾಕ್ಟ್ರ್ ಮುಖಾಂತರ ನಾವು ಏನೇನೇನು ಇದೆಯೋ ಅದು ತಿಳ್ಕೊಂಡು ಮಾಡಿದರೆ ಮಾತ್ರ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ನಾವೇ ಏನೋ ಒಂದು ಅಪೋಸಿಟ್ ಆಗಿ ಮೆಡಿಸಿನ್ ಹಾಕೋದಾಗಲಿ ಇಂಜೆಕ್ಷನ್ ಹಾಕೋದಾಗಲಿ ಮಾಡಿದರೆ ಅದು ಸಹಾಯ ಪರಿಸ್ಥಿತಿಯಲ್ಲಿ
0: ಇರುತ್ತೆ, ಅವಾಗ ಸಾಕಷ್ಟು ನಷ್ಟ ಅನುಭವಿಸಬೇಕಾಗುತ್ತೆ. ಮತ್ತೆ ಹಾಲು ಪ್ರತಿ ದಿವಸ ಎಷ್ಟು ಲೀಟರ್ ಸಿಗುತ್ತೆ
1: ಸರ್? ನಮಗೆ ಈಗ ಸುಮಾರು 2 ರಿಂದ ಬೆಳಿಗ್ಗೆ ಒಂದು 15, ಸಾಯಂಕಾಲ ಒಂದು 15 ಆಗುತ್ತೆ ಸರ್.
0: ಈಗ ಸದ್ಯಕ್ಕೆ 2 ಹಸು ಇದ್ದಾವೆ?
1: 2 ಹಸು ಇದೆ
0: ಸರ್. 2 ಹಸು
1: ನಾವು ಸುಮಾರು ಒಂದು 4 ಹಸು ಕೊಟ್ಟಿವಿ ಮೊನ್ನೆ, ಮೇವಿನ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಇನ್ನೊಂದು 4 ತರೋಕ್ಕೆ ನಾವು ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡಿದ್ವಿ ಸರ್. ಮೇವನ್ನು ಮೊನ್ನೆ ತಗೊಂಡೆ, ಸುಮಾರು ಒಂದು 50,000 ರೂಪಾಯಿ ಕೊಟ್ಟು ಮೇವು ಹೊಡ್ಸ್ಕೊಂಡಿದ್ದೀನಿ ಸರ್. ಹಸಿ ಮೇವು ರೆಡಿ ಇದೆ. ಈಗೇನು ನಮಗೇನು ಹಸುಗಳು ಒಳ್ಳೆ ಸಿಗ್ತೇ ಇಲ್ಲ.

0: ಚಿತ್ರದಾಗೆಲ್ಲ ಸುಮಾರು ಒಂದು 3 ತಿಂಗಳಿಂದ ಓಡಾಡ್ತಾ ಇದ್ದೀನಿ, ನನಗೆ ಸರಿಯಾದ ಫಸಲು ಸಿಗ್ತಾ ಇಲ್ಲ. ಏನೇ ಅಂತ ಇಂಥವು ಬೆಳೆಸಿರ್ತಾರೆ, ತಗೊಂಡೋಗಿ ಸಂತಿ ಹೊಡಿತಾರೆ, ಅವೆಲ್ಲ ನಮಗೆ ಸೆಟ್ ಆಗಲ್ಲ ಸರ್. ಹಂಗಾಗಿ ಮನೆಯೊಳತ್ತೇನೆ ಬೆಳೆಸಿರೋಂಥ ಹಸುಗಳನ್ನ ನಾವು ತಗೊಂಬಂದ್ರೆ ನಾವು ಫಸ್ಟ್ನೇ ಸೂಲ್ ತಗೊಂಬಂದ್ರೆ ಸುಮಾರು 3-4 ವರ್ಷ ಇಟ್ಕೋಬೋದು ಸರ್ ನಾವು. ಹಂಗಾಗಿ ಅಂತ ಹಸುಗಳನ್ನೇ ನಾನು ಹುಡುಕ್ತಾ ಇದ್ದೀನಿ ಸರ್. ಜರ್ಸಿ ಹಸು
1: ನಾವು ಸಿಕ್ಕಾಗ ತಂದು ಮತ್ತೆ ಸಾಕಾಣಿಕೆ ಮಾಡಬೇಕು.
0: 3 ಅಟ್ಲೀಸ್ಟ್ ಒಂದು ಹಸು ಫಸ್ಟ್ನೇ ಸೂಲಿನ ತಗೊಂಬಂದ್ರೆ ನಾವು 3 ವರ್ಷದ ತನಕ ಕಾಪಾಡ್ಬೋದು ಸರ್. 3-4 ವರ್ಷ ತನಕ ಅವು ಆಕ್ಚುಲಿ ಒಂದೇ ಕೊಟ್ಟಿಗೆಯಲ್ಲಿ ಸುಮಾರು ಒಂದೇ ಹಸು 4 ವರ್ಷ ಇರ್ಬೋದು ಅಷ್ಟೇ. ಆ ಇಳುವರಿ ಕಳ್ಕೊಂಡ್ಬಿಡು ಸರ್ ಮತ್ತೆ. ಹಂಗಾಗಿ ಚೇಂಜ್ ಮಾಡ್ಬೇಕು ಸರ್ ಅದು ಹಸುಗಳನ್ನ.
1: ಹಸುಗಳು ಜಾಸ್ತಿ ಇದ್ದಷ್ಟು ಲಾಭ ಆಗುತ್ತೆ ನಿಮಗೆ.
0: ಹೌದು ಸರ್.
1: ಯಾಕಂದ್ರೆ ಎರಡಕ್ಕೂ ನಿರ್ವಹಣೆ ಮಾಡ್ಬೇಕು, ಅದೇ ಟೈಮ್ ಕೆದ್ದಾಳ್ಬೇಕು, ಹಾಲು ಕರಿಬೇಕು, ಸೇಮ್ ಎಲ್ಲ ಕೆಲಸ
0: ಮಾಡೋದು ಅಷ್ಟೇ ಸರ್. 4 ಹಸುಗಳಿಗೆ ಮಾಡೋದು ಅಷ್ಟೇ, 6 ಹಸು ಮಾಡೋದು ಅದೇ.
1: ಹೌದು, ಹಂಗಾಗ್ಬಿಟ್ಟು ಒಂದೊಂದು ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅನುಕೂಲ.
0: ಹೌದು ಸರ್. ಹೌದು ಸರ್.
1: ಮತ್ತೆ ಈಗ ಹಾಲನ್ನೆಲ್ಲ ಮಾರಾಟ ಮಾಡೋದಿಲ್ಲಿ ಮಾಡ್ತಾರೆ
0: ಸರ್? ಡೈರಿ ಸರ್, ನಮ್ಮ ಮಲ್ಲಾಪುರ ಡೈರಿಯಲ್ಲಿ ಇದೆ ಸರ್.
1: ಈ ಡೈರಿ ಕೊಡೋದಕ್ಕಿಂತ ಸುತ್ತಮುತ್ತ ಹೋಟ್ಲಿಗೂ ಮನೆಗಳಿಗೂ ಎಲ್ಲ ಕೊಟ್ಟರೆ ಹೆಚ್ಚು ಲಾಭ ಅಂತಾರೆ?
0: ಇಲ್ಲ, ಲಾಭ ಇದೆ ಸರ್. ನಾನು ಒಬ್ಬನೇ ಇರೋದ್ರಿಂದ ಸಮಸ್ಯೆ ಅಂದ್ರೆ ನನಗೆ ಸಮಯ ಇಲ್ಲ ಸರ್. ಬೆಳಗ್ಗೆ 5 ಗಂಟೆಗೆ ಇದ್ದೇನೆ, ಕಸ ಎಲ್ಲ ಹೊಡೆದು ಬಿಟ್ಟು ಅದನ್ನೆಲ್ಲ ಸ್ನಾನಗಳು ಮಾಡಿಸಿ ಕೆಚ್ಚಲು ತೊಳೆದು ಹಾಲು ಕರೆಸಿದ್ದೀವಿ. 8 ಗಂಟೆ ಆಗ ಸರ್. ನಮ್ಮೂರಲ್ಲಿ 8:20 ಹಾಲಿನ ಡೈರಿ ಕ್ಲೋಸ್ ಸರ್. ಇಷ್ಟು ಹಸುಗಳನ್ನ ನಾನು ಕಾರ್ಯನಿರ್ವಹಣೆ ಮಾಡಿ ಅವನ್ನ ತಗೊಂಡು ಆಕಾಶದಿಗೆ ಅಲ್ಲಿಗೆ ಟೈಮ್ ಆಗ್ಬಿಡುತ್ತೆ. ಹಂಗಾಗಿ ಇದಕ್ಕೆ ಸರ್
1: ಲಾಭ ಇದೆ. ನಾವು ಹೊರಗಡೆ ಮಾರಾಟ ಮಾಡಿದ್ರೆ ಆದ್ರೆ ಅವೆಲ್ಲ ಒಬ್ಬನೇ ಆಗಿರೋದ್ರಿಂದ ಮಾಡ್ಲಿಕ್ಕೆ ಕಷ್ಟ ಆಗಲ್ಲ
0: ಸರ್. ಆಗಲ್ಲ, ಒಬ್ಬನೇ ಮಾಡೋದ್ರಿಂದ ಅದ್ರೊಳಗೆ ನಮ್ಮ ಮನೆಯವರು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಸರ್. ಪಾಪ ಅವರು ಟೈಮ್ ಆಗಿಬಿಟ್ಟಿರ್ತಾಗ ಆಗ ಅವ್ರಿಗೆ ನಾನೇನು ಇದು ಮಾಡೋಕ್ಕೋದಿಲ್ಲ. ಎಷ್ಟು ಬೇಕೋ ಅವ್ರನ್ನ ಬಳಸ್ಕೊಂತೀನಿ. ಆಮೇಲೆ ಪಾಪ ಅವ್ರ ಡ್ಯೂಟಿಗೆ ಅವ್ರನ್ನ ಕೈ ಬಿಟ್ಟಿದ್ದೀನಿ ಸರ್.
1: ಅಷ್ಟೇ. ಮತ್ತೆ ಡೈರಿಯಲ್ಲೆಲ್ಲ ಏನು ರೇಟ್ ಕೊಡ್ತಿದ್ದಾರೆ
0: ಸರ್? ಈಗ 30 ರೂಪಾಯಿ ಕೊಡ್ತಾರೆ ಸರ್. 30 ರೂಪಾಯಿ 5 ಪೈಸ ಅನುದಾನ ಬಂದ್ಬಿಟ್ಟು 5 ರೂಪಾಯಿ ಸರ್. ಟೋಟಲಿ 35 ರೂಪಾಯಿ ಬೀಳುತ್ತೆ.
1: 35 ರೂಪಾಯಿ ಸಿಗುತ್ತೆ. ಸಾಕಾಗುತ್ತಾ?
0: ಆಗಲ್ಲ ಸರ್, ಏನ್ ಮಾಡೋದು, ಅದನ್ನೇ ವೃತ್ತಿಯಾಗಿ ಬಳಸ್ಕೊಂತಿದೀವಲ್ಲ. ಹಂಗಾಗಿ
1: ಬಿಡಕ್ಕಾಗಲ್ಲ
0: ಸರ್. ಹಂಗಾಗಿ ನಮಗೂ ಒಂದು ಯೂಸ್ ಆಗುತ್ತೆ ಅಂತ ಮಾಡ್ತೇವೆ ಸರ್. ಅದೊಂದು ಆಸೆ ಪಟ್ಟು ಮಾಡ್ತಾ ಇದ್ದೆ ನಾನು ಹೈನುಗಾರಿಕೆ ಅನ್ನೋದನ್ನ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸರ್.
1: ಹೌದು. ಈಗ ಹಾಲಿನಲ್ಲೇ ಸಾಕಷ್ಟು ಮೌಲ್ಯವರ್ಧನ ಉತ್ಪನ್ನಗಳು ಮಾಡಬಹುದು, ಮೊಸರು ಮಾಡಬಹುದು, ತುಪ್ಪ ಮಾಡಬಹುದು, ಬೆಣ್ಣೆ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಈ ತರ ಕಡೆಗೆ ಏನು ಆಸಕ್ತಿ ತೋರಿಸ್ತಾ ಇಲ್ಲ?
0: ಮಾಡಿದ್ದಾರೆ ಸರ್. ನಮ್ಮ ಅಣ್ಣರು ಎಲ್ಲ ಏನೇನು ಅಕಸ್ಮಾತ್ ಹಾಲು ಹೆಚ್ಚುವರೆಗೆ ಉಳಿದಿದ್ರೆ ಮಾಡಿದ್ರೆ, ಮನೆಗೆ ಡೈಲಿ 7 ಲೀಟರ್ ಹಾಲು ತೆಗೆದ್ರೆ ಅದರಲ್ಲಿ ಕೆನೆ ತೆಗೆದುಬಿಟ್ಟು ತುಪ್ಪ ಮಾಡೋದಾಗಲಿ ಮೊಸರು ಮಾಡೋದಾಗಲಿ ಎಲ್ಲರೂ ನಾವು ಬಳಸ್ತಾ ಇದ್ದೀವಿ ಸರ್. ಹೆಚ್ಚುವರಿ ಆಯ್ತಂದ್ರೆ ನಾವು ನಮ್ಮ ಇವರು ನಮ್ಮ ಮನೆ ಫ್ರೆಂಡ್ಸ್ ಅವರೆಲ್ಲರಿಗೂ ಕೊಡೋದಕ್ಕೆ ಸಹಾಯ ಆಗಿದೆ ಸರ್. ಅದು ತುಪ್ಪ ಮೊಸರು, ಮೊಸರು ಏನು ಕೊಡಲ್ಲ ಸರ್ ಆಕ್ಚುಲಿ, ಬರೀ ತುಪ್ಪ ಅಷ್ಟೇ ನಾವು ಬೆಣ್ಣೆ ತುಪ್ಪ ಕೊಡ್ತೀವಿ.
1: ನೀರಿಗೆಲ್ಲ
0: ನೀರು ಸಫಿಷಿಯಂಟ್ ನೀರು ಸರ್. ನಮ್ಮ ಮಲ್ಲಾಪುರದಲ್ಲಿ ನೀರಿಗೆ ಯಾವತ್ತೂ ಕೊರತೆ ಇಲ್ಲ. ಸುಮಾರು 15 ವರ್ಷ ಹಿಂದ್ಗಡೆ ಸಮಸ್ಯೆ ಇತ್ತು ಸರ್ ನಮಗೆ. ಭಾಳ ಬರಗಾಲ ಬಂದಾಗ ನಮಗೆ ನೀರಿಂದು ಕೊರತೆ ಅಂದ್ರೆ ಹೇಳಬಾರ ಸರ್, ಕುಡಿಯೋಕ್ಕೂ ಸಮಸ್ಯೆ ಆಯಿತು. ಈಗ ಅಲ್ಲಿಂದ ಇಲ್ಲಿಗೆವರೆಗೆ ಏನು ಸಮಸ್ಯೆ ಇಲ್ಲ,
1: ನೀರಿಂದ ಸಮಸ್ಯೆ ಇಲ್ಲ. ಈಗ ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ರೈತರಿಗೆ. ಹಾಲು ಸಿಗುತ್ತೆ, ಮತ್ತೆ ಸಗಣಿ ಸಿಗುತ್ತೆ ಇಂಪಾರ್ಟೆಂಟ್. ಇಲ್ಲ, ಸಗಣಿನೆಲ್ಲ ನೀವು ಮಾರಾಟ ಮಾಡ್ತೀರಾ ಏನು ಜಮೀನಿಗೆ ಕೊಡ್ತೀರಾ?
0: ಸಗಣಿ ನಮಗೆ ಎಷ್ಟು ಬೇಕಂದ್ರೆ ನಮಗೆ ಮೇವಿಗೆ ಎಷ್ಟು ಬೇಕು ಒಂದು ಲೋಡ್ ಎಲ್ಲ ಇಟ್ಕೊಂಡ್ಬಿಟ್ಟು ಇನ್ನಿದ್ದಲ್ಲಿ ನಾವು ವರ್ಷಕ್ಕೆ 2 ಬಾರಿ ನಾನು ಗೊಬ್ಬರನ ಕೊಡ್ತೀನಿ ಸರ್ ರೈತರಿಗೆ. ರೈತರಿಗೆ ಮಾರಾಟ ಮಾಡ್ತೀನಿ, ಯಾಕಂದ್ರೆ ಒಂದೇ ಸರಿಗೆ ಕೊಟ್ಟರೆ ನನಗೆ ಲಾಸ್ ಆಗುತ್ತೆ ಸರ್. ಅದು ಗೊಬ್ಬರ ಅದು ಎಲ್ಲ ಉಡಿ ಉಡಿಯಾಗಿ ಅಷ್ಟೊಂದು ಹಡವು ಬರೋದಿಲ್ಲ ಸರ್. ಹಂಗಾಗಿ ನಮಗೂ ಲಾಭದಾಯಕವಾಗಿ ಇರ್ಬೇಕಲ್ಲ. ನಾವು ವರ್ಷ ಎಲ್ಲ ಮೇವು ಹಾಕಿ ಇದೆಲ್ಲ ನಿರ್ವಹಣೆ ಮಾಡಿದಕ್ಕೆ ಅದರಲ್ಲಿ ಒಂದ್ ಸ್ವಲ್ಪ ಲಾಭ ತಗೊಂಡ್ರೆ ನಾವು ಅದರಿಂದಲೇ ಮೇವು ತಗೋಣಕ್ ಅನುಕೂಲ ಆಗುತ್ತೆ.
1: ಅನುಕೂಲ ಆಗುತ್ತೆ.
0: ಹಂಗಾಗಿ ನಾವು ಅದನ್ನ ವರ್ಷದಲ್ಲಿ 2 ಬಾರಿ
1: 2 ಬ್ಯಾಚ್ ಮಾಡ್ಕೊಂಡು ಮಾರಾಟ ಮಾಡಿದ್ರೆ ಲಾಭದಾಯಕ.
0: 6 ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ.
1: ವರ್ಷದ ಪೂರ್ತಿ ಒಂದೇ ತಗ್ಬಿಟ್ಟಾಗ ಅದೆಲ್ಲ ಕೊಳತ್ಬಿಟ್ಟು ಪ್ರಮಾಣ ಕಡಿಮೆ ಆಗ್ಬಿಟ್ಟು.
0: ಪ್ರಮಾಣ ಒಂದು 4 ಲೋಡ್ ಇರೋದು 7 ಲೋಡ್ ಆಗ್ಬೋದು, 7 ಲೋಡ್ರಿಂದ 1 ಲೋಡ್ ಆಗ್ಬೋದು, ಆ ತರ ಆಗುತ್ತೆ. ಹಂಗಾಗಿ ನಾನು ವರ್ಷದಲ್ಲಿ 2 ಬಾರಿ ಕೊಡ್ತೀನಿ ಸರ್.
1: ಎಲ್ಲ ಯಾವ ರೀತಿ ಸಿಗ್ತಾ ಇದೆ ಒಂದ್ ಲೋಡ್ ಗೊಬ್ಬರ?
0: ಒಂದ್ ಲೋಡ್ಗೆ ಗೊಬ್ಬರ 7,000 ರೂಪಾಯಿ ಇದೆ ಸರ್.
1: 7,000 ಫೀವರ್ ಗೊಬ್ಬರ ಚೆನ್ನಾಗಿರುತ್ತೆ, ಪೂರ್ತಿ ಸಗಣಿ ಗೊಬ್ಬರ. ಯಾವ್ದು ಮಿಕ್ಸ್ ಇರೋದಿಲ್ಲ,
0: ಯಾವ್ದು ಒಂದ್ ಚೂರು ಮಿಕ್ಸ್ ಇಲ್ಲ ಸರ್.
1: ಮಿಕ್ಸ್ ಇಲ್ಲ,
0: ಬೇರೆಲ್ಲ ದಂಟು ಅದು ಇದೆಲ್ಲ ಹಾಕಿರ್ತಾರೆ. ನಮ್ದು ಯಾವ್ದು ದಂಟು ಇಲ್ದಲೇ ಪೂರ್ತಿ ಎಲ್ಲ ಚೆನ್ನಾಗಿದೆ ಸರ್.
1: ಡಿಮ್ಯಾಂಡ್ ಇದೆ ಸಾಕಷ್ಟು.
0: ಸುತ್ತಮುತ್ತ ಹಳ್ಳಿಗಳಲ್ಲಿ ನಾನೇ ಕೊಡ್ತಿದ್ದೀನಿ ಸರ್. ಈ ಕಡೆ ಗೋಡಂನಾಡು, ಈ ಕಡೆ ಮೊನ್ನೆ ರಂಗನಹಳ್ಳಿ ತಗೊಂಡವ್ರು, ಈ ಕಡೆ ಪಿಳೆಕಾಯಿ ತಗೊಂಡವ್ರು, ಮೊನ್ನೆ ಕರ್ಲೆಟರ್ ತಗೊಂಡವ್ರು, ಎಲ್ಲ ಚೆನ್ನಾಗಿ ನನಗೆ
1: ಬೇಡಿಕೆ ಇದೆ.
0: ಬೇಡಿಕೆ ಇದೆ ಸರ್. ಹಂಗಾರೆ ಕುರಿ ಗೊಬ್ಬರಕ್ಕಿಂತ ಬೇಡಿಕೆ ಇದೆ ಸರ್. ಕುರಿ ಗೊಬ್ಬರ ಏನ್ ಮಾಡ್ತಾರೆ, ಅರ್ಧ ಮಿಕ್ಸ್ ಪಿಚಕೆ ಇರುತ್ತೆ, ಅರ್ಧ
1: ಮಣ್ಣಿರುತ್ತೆ,
0: ಆಮೇಲೆ ತೇವಾಂಶಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ತಗೊಂಡ್ಬಿಡ್ತಾರೆ. ಎಷ್ಟೋ ಜನ ರೈತರು ಲಾಸ್ ಅನ್ನ ಅದನ್ನ ಅನುಭವಿಸಿದಾರೆ ಸರ್ ಅದನ್ನ. ಹಂಗಾಗಿ ಈಗ ಇತ್ತೀಚೆಗೆ ರೈತರು ಏನ್ ಮಾಡ್ತಾರೆ, ಸಗಣಿ ಗೊಬ್ಬರ ಕಡೆಗೆ ತಲೆ ಹಾಕಿದ್ದಾರೆ ಸರ್.
1: ಆಸಕ್ತಿ ತೋರಿಸ್ತದೆ. ಈ ಸಗಣಿ ಮಾರಿದಂತ ಬಂತ ದುಡ್ಡಲ್ಲಿ ನೀವು ಮೇವು ಕೊಂಡ್ಕೊಂಡ್ತೀರಾ?
0: ವರ್ಷಕ್ಕೊಂದ್ಸರಿ ಸುಮ�್ಮನೆ ನಮಗೆ ಒಂದು 60,000 ರೂಪಾಯಿ ನನಗೆ ಗೊಬ್ಬರದ ದುಡ್ಡು
1: ಸಿಗುತ್ತೆ.
0: ನಾವು ಹಣನ ಯಾವ್ದಕ್ಕೂ ಬಳಸೋದಿಲ್ಲ ಸರ್, ಬರೀ ಮೇವಿಗೆ ಅಷ್ಟೇ ನಿರ್ವಹಣೆ ಮಾಡ್ತೀನಿ ಸರ್.
1: ಮೇವನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೋಬೇಕಾಗುತ್ತೆ.
0: ಮಳೆಗೆ ನಾವು ಪೂರ್ತಿ ಎಲ್ಲ ಕ್ಲೀನಾಗಿ ಅದನ್ನೆಲ್ಲ ಕೆಳಗೆಲ್ಲ ಇದನ್ನಾಕ್ಬಿಟ್ಟು ಮೇಲೆಲ್ಲ ತರ ತಾಡ್ಪಲ್ ಹಾಕಿ ಎಲ್ಲ ವ್ಯವಸ್ಥೆ
1: ಮಾಡಿರ್ತಾರೆ. ಯಾಕಂದ್ರೆ ಮಳೆನಂದ್ರೆ ಎಲ್ಲ ಪಂಗಸ್ ಆದ್ರೆ ಮತ್ತೆ ಹಸುಗಳಿಗೆಲ್ಲ ರೋಗ ರೋಗಗಳು ಬರೋ ಸಾಧ್ಯತೆ.
0: ನಾವು ಯಾವ ತರ ನಾವು ಯಾವ ತರ ಇರ್ತೀವಿ ಅವನು ಹಸುಗಳು ಅದೇ ತರ ಇಟ್ಟರೆ ಮಾತ್ರ ಸಾಧ್ಯ ಸರ್, ಹಸುಗಳು ಚೆನ್ನಾಗಿರಕ್ಕೆ.
1: ಹೌದು,
0: ಯಾವುದೇ ಇದು

0: ವರೆಗೂ ನಾವು ಒಂದು ಇಂಜೆಕ್ಷನ್ ಮಾಡಿಸಿಲ್ಲ ಸರ್. ನಾವು ಸುಮಾರು 6 ವರ್ಷದಿಂದ ಮೊದಲು ನಮಗೆ ಹೈನುಗಾರಿಕೆ ಮಾಡುವಾಗ ಅದೊಂದು ಸ್ವಲ್ಪ ನಮಗೆ ಎರಡು ತೊಟ್ಟು ಸರ್, ಒಂದು ಹಸು ಸತ್ತು ಹೋಯ್ತು, ಒಂದು ಇಂಜೆಕ್ಷನ್ ಮಾಡಿಸೋದಾಗಲಿ ಮಾಡಿದಾಗ ಗೊತ್ತಿದ್ದಿಲ್ಲ,
1: ಪ್ರಾರಂಭದಲ್ಲಿ ಅಷ್ಟೊಂದು ಅನುಭವ
0: ಗೊತ್ತಿದ್ದಿಲ್ಲ ಸರ್. ಇತ್ತೀಚೆಗೆ ಪೂರ್ತಿ ಅನುಭವ ಆಗಿಬಿಟ್ಟು ನಾವು ಅದರಲ್ಲಿ ಲಾಭದಾಯಕವಾಗಿ ನಾವು ಕಂಡಿದ್ದೀವಿ ಸರ್. ನಾವು
1: ಪ್ರತ್ಯೇಕ ಹೋಗಿ 2 ಕೋಟಿಗೆ ಮಾಡ್ಕೊಂಡ್ರದ್ರಿಂದ ಅಲ್ಲೇನು ಒಂದು ಸ್ವಚ್ಛತೆ ಕಾಪಾಡಬಹುದು.
0: ಹೌದು ಸರ್.
1: ಆ ತರ ಮಾಡಿದಾಗ
0: ಯಾವ ತರ ನಾವು ಸ್ವಚ್ಛತೆ ಇಟ್ಟಿರ್ತೀವೋ ಸರ್ ಅದೇ ತರನೇ ಆರೋಗ್ಯವಾಗಿರ್ತಾವೆ ಸರ್ ಹಸುಗಳು.
1: ಹೌದು.
0: ಒಂಚೂರು ಉಣ್ಣೆ ಏನಾರ ಸಗಣಿ ಬಿದ್ದಿರೋದಾಗಲಿ ಅಥವಾ ಏನಾರ ಗಂಜಲ ಬಿದ್ದಿರೋದಾಗಲಿ ನಾವು 2 ದಿನ 1 ದಿನಗಟ್ಟಲೆ ತೊಳೆದಲ್ಲಿ ಬಿಟ್ಟಿವಿ ಅಂದ್ರೆ ಇಮಿಡಿಯೇಟ್ ಇನ್ಫೆಕ್ಷನ್ ಆಗ್ತದೆ ಸರ್. ಅದಕ್ಕೆ ಕೆಚಲು ಬಾವು ಬರುತ್ತೆ, ಉಣ್ಣೆ ಆಗ್ತವೆ, ಆಮೇಲೆ ನೊಣ ಜಾಸ್ತಿ ಆಗುತ್ತೆ, ಸೊಳ್ಳೆ ಆಗ್ತವೆ, ಅದರಿಂದ ಆರೋಗ್ಯ ಕೆಟ್ಟೋಗುತ್ತೆ ಸರ್ ಅದು. ಹಂಗಾಗಿ ಅವನ್ನ ಯಾವ ತರ ನಾವ್ ಯಾವ ತರ ಇರ್ತೀವಿ ಅದೇ ತರನೇ ಹಂಗ ಇಟ್ಟರೆ ಮಾತ್ರ ಹಸುಗಳು ಆರೋಗ್ಯ
1: ಇರ್ತದೆ.
0: ನಾವು ಡಾಕ್ಟರ್ನೇ ನೆನೆಸ್ದಂಗೆ ಇರ್ತೀವಿ ಸರ್. ನಾವು
1: ಹಾಲೆಲ್ಲ ಕರೀಲಿಕ್ಕೆ ಮಿಷಿನ್ ಉಪಯೋಗಿಸ್ತಾರೆ, ಈಗೆಲ್ಲ ಯಂತ್ರಗಳು ಬಂದಿದ್ದಾವೆ, ನೀವು ಕೈಯಿಂದನೇ ಕರೀತಾರೆ?
0: ಮೊದಲು ಉಪಯೋಗಿಸ್ತೀವಿ ಸರ್, ನಮಗೆ ಸ್ವಲ್ಪ ಅನುಭವ ಇದ್ದಿಲ್ಲ ಅದರಲ್ಲಿ. ಹಂಗಾಗಿ ನಾವು ಅದನ್ನ ಮೊದಲು ಸುಮಾರು ಒಂದು 10,000 ರೂಪಾಯಿ ವರ್ಷ ಏಜೆನ್ಸಿ ಅಂತಿದೆ ಸರ್ ಅಲ್ಲಿ, ಅಲ್ಲಿ ಹೋಗಿ 10,000 ರೂಪಾಯಿ ಕೊಟ್ಟು ತಗೊಂಬಂದಿದ್ವಿ. ಆಮೇಲೆ ಅದನ್ನ ಬಳಸ್ತಾ ನಮಗೆ ಸ್ವಲ್ಪ ನಾವೆಲ್ಲ ಆಟೋಮೆಟಿಕ್ ರೆಡಿ ಆದ್ವಿ ಸರ್. ಅವಾಗ ತಗೊಂಬಂದು ನಮಗೆ ಅದನ್ನ ಬಿಟ್ಟಾಕ್ಬಿಟ್ಟು, ಮಿಷನೇ ಬಿಟ್ಟಾಕ್ಬಿಟ್ಟು ಈಸಿಯಾಗಿ
1: ಕೈಯಿಂದನೇ ಕರೀತಾರೆ. ಈಗ ಯಂತ್ರಗಳು ಉಪಯೋಗಿಸೋದ್ರೆ ಏನಾದರೂ ಹಸುಗಳಿಗೆ ತೊಂದರೆ ಆಗುತ್ತಾ?
0: ಹಸುಗಳಿಗೆ ಏನು ತೊಂದರೆ ಆಗಲ್ಲ ಸರ್, ಬಟ್ ಹಾಲು ಅದರಲ್ಲಿ ಉಳಿಯುತ್ತೆ ಸರ್. ಈಗ ಒಂದು 8 ಲೀಟರ್ ಹಾಲಿದೆ ಕೆಚ್ಚಲಲ್ಲಿ ಅಂದ್ರೆ 6 ಲೀಟರ್ ಅಷ್ಟೇ ನಮಗೆ ರಿಸೀವ್ ಆಗುತ್ತೆ ಸರ್. ನಮ್ಮ ಮತ್ತೆ ಕೈಯಿಂದ ಕರಿಬೇಕಾಗುತ್ತೆ, ಅದು ಹಾಲು ಅದರಲ್ಲೇ ಉಳಿಬಿಡುತ್ತೆ. ಹಂಗಾಗಿ ಅದು ಕೆಚ್ಚಲಲ್ಲಿ ಉಳಿಯೋದ್ರಿಂದ ನಾವು ಕೈಯಿಂದ ಕರಿಲೇಬೇಕಾ ಸರ್. ಹಂಗಾಗಿ ನಾವು ಬರ್ತಾ ನಾವು ಆ ಮಿಷಿನ್ ಕೈ ಬಿಟ್ಬಿಟ್ಟಿ ಸರ್. ಹಂಗಾಗಿ ನಾವು ಕೈಯೆಲ್ಲ ಕರಿಯಕ್ಕೆ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್.
1: ಈಗ ನೇಪಿಯರ್ ಮಾತ್ರ ಹುಲ್ ಬೆಳ್ಕೊಂತೀರ ನೀವು, ಬೇರೆ ಒಣ ಹುಲ್ಲೆಲ್ಲ ಹೊರಗಡೆಯಿಂದ ಕೊಂಡ್ಕೊಂಬರ್ಬೇಕಂದ್ರೆ ಏನ್ ರೇಟ್ ಬೀಳುತ್ತೆ?
0: 430 ರೂಪಾಯಿ ಬೀಳುತ್ತೆ ಸರ್ ಒಂದು ಪೆಂಡೆ ರಾಗಿ ಹುಲ್ಲು.
1: ಪೆಂಡಿ ಲೆಕ್ಕ
0: ತಗೊಂಬರ್ತೀವಿ ಸರ್. ನಾವು ಸುಮಾರು ಒಂದ್ಸರಿ ತಗೊಂಬಂದ್ರೆ 100 ಪೆಂಡೆ 105 ಪೆಂಡೆ ತಗೊಂಡ್ಬಿಡ್ತೀವಿ ಸರ್. ಒಂದೇ ಎಕರೆಯಲ್ಲಿ ತಂದ್ರೆ ಅನುಕೂಲ ಸರ್, ಯಾಕಂದ್ರೆ ಒಂದೇ ತರ ಮೇವು ಇರುತ್ತೆ. ಅದು ಎಲ್ಲ ಹೋಗಿ ಆರಿಸ್ಕೊಂಡು ತಂಬರೋದು ಮಾಡೋದು ಮಾಡಿದ ಅದೆಲ್ಲ ವೇರಿಯೇಷನ್ ಇರುತ್ತೆ, ಮಿಕ್ಸ್ ಇರುತ್ತೆ ಮೇವು, ಅದರ ಸರಿ ಹೋಗೋದಿಲ್ಲ ಅಂತೇಳಿ ಒಂದೇ ಲಾಟಿಂದ ತರ್ತೀವಿ ಸರ್ ನಾವು.
1: ಈಗ ಹೈನುಗಾರಿಕೆ ಮಾಡೋದಿಲ್ಲ, ಬೆಳಿಗ್ಗೆಲ್ಲ ಸಾಕಷ್ಟು ಕೆಲಸ ಇರುತ್ತಲ್ಲ, ನೀವು ಒಬ್ರೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಯಾರಾದ್ರೂ ಕೆಲಸಕ್ಕೆ ಕರ್ಕೊಂತೀರಾ? ನೀವು
0: ಕೆಲಸ ಯಾರು ಇಟ್ಕೊಂಡಿಲ್ಲ ಸರ್. ನಾವು
1: ನೀವು ನಿಮ್ಮ
0: ನಾನು ನಮ್ಮ ಮನೆಯವ್ರು ಅಷ್ಟೇ ಸರ್.
1: ಇಬ್ಬರೇ
0: ನಮ್ಮ ಮನೆಯವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ, ನಮ್ಮ ಮನೆಯವರು ಸಹಾಯ ಮಾಡ್ತಾರೆ. ಆ ಟೈಮಿಂಗ್ಸ್ ಒಳಗೆ ಅವರನ್ನು ಡ್ಯೂಟಿ ಹೋಗೋ ಟೈಮಿನಲ್ಲಿ ಅವರು ನಮ್ಗೆ ಎಷ್ಟಾಗತ್ತಷ್ಟು ಸಾಧ್ಯತೆ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ಸರ್.
1: ಹೋಗ್ತಾರೆ. ಒಬ್ಬರೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಸಹಕಾರ
0: ಕಷ್ಟ ಆಗುತ್ತೆ. ಯಾಕಂದ್ರೆ ಇದನ್ನ ನೋಡಕ್ಕೆ ಖುಷಿ ಅನ್ಸುತ್ತೆ, ಎಲ್ಲರೂ ಬಂದು ನೋಡಿ ಬಹಳ ಚೆನ್ನಾಗಿ ಮಾಡಿದ್ರೆ ಬಹಳ ಚೆನ್ನಾಗಿ ಮಾಡಿದೆ ಅಂತೇಳಿ, ಅದು ಕಾರ್ಯನಿರ್ವಹಣೆ ಮಾಡೋದು ಬಹಳ ಕಷ್ಟ ಸರ್ ಅದು. ಹಂಗಾಗಿ ಸಪೋರ್ಟಿವ್ ಆಗಿದ್ರೆ ಮಾತ್ರ ಅದನ್ನ ನಿರ್ವಹಿಸಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಈ ಹಸು ಸಾಕಾಣಿಕೆಯಿಂದ ಇಷ್ಟೊಂದು ಆದಾಯ ಇರೋದ್ರಿಂದ ಮುಂದಿನ ದೊಡ್ಡ ಪ್ರಮಾಣದಲ್ಲಿ ಸಾಕ್ಬೇಕನ್ನೋ ಉದ್ದೇಶ ಇಟ್ಕೊಂಡು?
0: ಹೌದು ಸರ್, ಇದೆ ಸರ್,
1: ಇದೆ.
0: ಬಟ್ ನಮ್ಗೆ ಏನಂದ್ರೆ ಸಪೋರ್ಟಿವ್ ಆಗಿ ಒಬ್ರು ಲೇಬರ್ ಇದ್ರೆ ಸಾಕು, ನಾನು 10 ಹಸು ಮಾಡಕ್ಕೂ ನನಗೆ ರೆಡಿ ಇದ್ದೀನಿ ಸರ್. ಏನಂದ್ರೆ ಸಾಕಷ್ಟು ನಮಗೆ ಮೇವು ಸಿಗ್ತಾ ಇಲ್ಲ, ಒಂದ್ ಟೈಮ್ ನಮ್ಗೆ ಬೇಜಾರಿಸ್ಬಿಡುತ್ತೆ, ಇಷ್ಟೆಲ್ಲ ಕಟ್ಕೊಂಡು ಮೇವು ಸಿಗಲಿಲ್ಲ ಅಂದ್ರೆ ಎಷ್ಟೋ ಸರಿ ಸರ್ ಕಷ್ಟ ಕೊಟ್ಬಿಡಿದ್ವಿ ಸರ್ ಅದನ್ನ ಹಸುಗಳನ್ನ.
1: ಓಹೋ,
0: ಮಾರಾಟ ಮಾಡಿಬಿಡಿದ್ವಿ.
1: ಮತ್ತೆ ಮೇವಲ್ದದ್ದು
0: ಒಳ್ಳೆ ಹಸುಗಳು ಕೊಟ್ಬಿಟ್ಟು ಬೇಜಾರ ಬಿಡೋದು ಸರ್. ಹಂಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸುಗಳನ್ನ ಇಟ್ಕೊಂಡು ಆಮೇಲೆ ಮೇವನ್ನು ಅಷ್ಟೇ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದನ್ನ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಹೈನುಗಾರಿಕೆಯಲ್ಲಿ ನಮಗೆ ಲಾಭದಾಯಕ ಇದೆ ಸರ್, ಯಾವತ್ತೂ ಲಾಸ್ ಅಂತೂ ಯಾವತ್ತೂ ಆಗಿಲ್ಲ. ಕೆಲವರು ಹೇಳ್ತಾರೆ ಇದರಲ್ಲಿ ನಿಮ್ಗೆ ಏನು ಲಾಭ ಸಿಕ್ಕಿದೆ ಅಂತ ಹೇಳ್ತಾರೆ, ನಾವು ಕಾರ್ಯನಿರ್ವಹಣೆ ಮಾಡೋದ್ರಿಂದ ನಮಗೆ ಲಾಭದಾಯಕ ಇದ್ದೇ ಇದೆ ಸರ್.
1: ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಲಾಭ ಇದ್ದೇ ಇರುತ್ತೆ.
0: ಹೌದು ಸರ್.
1: ಈಗ ಬೇಗ ಬಿಟ್ಟು ಮಾಡಿದ್ರೆ ಏನಾಗುತ್ತಂದ್ರೆ 10 ಲೀಟರ್ ಕಾರ್ಯ ಹಸುಗಳು 6 ಲೀಟರ್ 7 ಲೀಟರ್ ಕರೆಯುವಾಗ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ.
0: ಅದಕ್ಕೆ ಹೊಟ್ಟೆ ತುಂಬಾ ಆಹಾರ ಇದ್ರೆ ನಮಗೆ ಎಷ್ಟು ಬೇಕಾದ ಅಷ್ಟು ಹಾಲು ಅದು ದೇಹದಲ್ಲಿ ಇರೋಂತ ಹಾಲು ನಮಗೆ ಸಿಗುತ್ತೆ ಸರ್.
1: ಸಿಗುತ್ತೆ.
0: ನಾವು ಸುಮ್ಮನೆ ಎಷ್ಟೋ ಯಾವಾಗ ಮೇವು ಯಾವಾಗ ನೀರು ಯಾವಾಗ ತಿಳಿದಾಗ ಮಾಡಿವಿ ಅಂದ್ರೆ ಅದರಲ್ಲಿ ಬರೋಂತ 5 ಲೀಟರ್ ಹಾಲಲ್ಲಿ 1 ಲೀಟರ್ ಸತಿಗೂ ಬರೋ ಕಷ್ಟ ಸರ್.
1: ಮತ್ತೆ ಸ್ವಚ್ಛತೆ ಕ್ಲೀನ್ ಆಗಿಲ್ದಂಗೆ ರೋಗಗಳು ಬಂದ್ರೆ ಆತ್ಲಾಗ ಖರ್ಚು ಮಾಡ್ಬೇಕಾಗುತ್ತೆ, ಅವಾಗ ಲಾಭ ಅನ್ಸೋದಿಲ್ಲ ಹೈನುಗಾರಿಕೆ,
0: ಲಾಸ್ ಆಗುತ್ತೆ ಸರ್.
1: ಲಾಸ್ ಆಗುತ್ತೆ. ಈಗ ನಾವು ಈ ಒಣಮೇವು ಹಸಿಮೇವು ಕೊಡೋದಲ್ದೆ ಇವಕ್ಕೆ ಆಹಾರ ಕೊಡ್ಬೇಕಾಗುತ್ತೆ, ಫುಡ್ ಕೊಡ್ಬೇಕಾಗತ್ತೆ, ಅದಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ
0: ಸರ್? ನಮಗೆ ಡೈರಿಯಿಂದ ಫುಡ್ ಸಿಗುತ್ತೆ ಸರ್, ಡೈರಿಯಿಂದ ಸಿಗುತ್ತೆ, ಹೊರಡೆನೂ ತರ್ತೀವಿ. ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಡೈರಿಯಲ್ಲಿ ಸಿಗಲಿಲ್ಲ ಅಂದ್ರೆ ಒಳಗೆ ತರ್ತೀವಿ ಸರ್. ಡೈರಿಯಲ್ಲಿ ನಮ್ಗೆ ಸಾಕಷ್ಟು ಸುಮಾರು ಒಂದು 5-6 ಚೀಲ ತಂದ್ಬಿಟ್ರೆ ನಾವು ಬೆಳಿಗ್ಗೆ ಒಂದೊಂದು ಹಸುಗೆ 3-4 ಕೆಜಿ ಹಸುಗೆ ಕೊಡ್ತೀವಿ, ಸಾಯಂಕಾಲ 1-4 ಕೆಜಿ ಕೊಡ್ತೀವಿ, ಅದರಿಂದ ಇಳುವರಿ ಪಡಿತೀವಿ ಸರ್.
1: ಅಂದ್ರೆ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಹಾಲು ಬರುತ್ತೆ?
0: 2 ಟೈಮ್ ಬರುತ್ತೆ ಸರ್.
1: 2 ಟೈಮ್ ಡೈರಿ ಕೊಡ್ತೀರಾ?
0: ಹೌದು ಸರ್.
1: ಹಾಗೆ ಪ್ರತಿ ದಿವಸ 8 ಲೀಟರ್ ಹಾಲು ಸಿಗುತ್ತೆ ಒಟ್ಟು?
0: 15-20 ಲೀಟರ್ ಸಿಗುತ್ತೆ.
1: 20 ಲೀಟರ್ ಸಿಗುತ್ತೆ ಬೆಳಿಗ್ಗೆ ಸಾಯಂಕಾಲ
0: ಸೇರಿ.
1: ಒಂದು ತಿಂಗಳಿಗೆ ಎಷ್ಟು ಆದಾಯ ಬರ್ಬೋದು ಅಂತೀರ
0: ಸರ್? ನಮಗೆ ತಿಂಗಳಿಗೆ ಸುಮಾರು ನಾವು ಅನ್ಕೊಂಡಂಗೆ 18-22 ಸಾವಿರ ತನಕ ನಾವು ತಾಂಡಿದ್ವಿ ಸರ್.
1: ತಾಂಡಿದ್ರೆ ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ ನೀವು
0: ಸರ್? ನಾವು ಏನಾದ್ರು 3 ಚೀಲದಿಂದ 5 ಚೀಲ ತನಕ ನಾವು ಫುಡ್
1: ತರ್ಬೇಕಾಗುತ್ತೆ.
0: ಅದಕ್ಕೆ 6,000 ರೂಪಾಯಿ ಅಮೌಂಟ್ ಹೋಗುತ್ತೆ ಸರ್. ಇನ್ನೊಂದು 10,000, 12,000, 15,000 ಉಳಿತು ಸರ್ ಅಷ್ಟೇ.
1: ಒಂದು ಅರ್ಧ ಖರ್ಚಿಗೆ ಹೋದ್ರೆ ಮೇವು ಫುಡ್ ಇದಕ್ಕೆಲ್ಲ ಹೋದ್ರೆ ಒಂದು ಅರ್ಧ ಅಂತ
0: ಉಳಿತದೆ ಸರ್. 10,000 ಅಂತ ನೆಕ್ಕಿ ಉಳಿಸ್ಬೋದು ಸರ್. ನಾವು ಏನು ತೊಂದರೆ ಇದ್ದಾರೆ ಉಳಿಸ್ಬೋದು.
1: ಈಗ ಒಂದು ಯಾರೋ ಡಿಗ್ರಿ ಮಾಡ್ಕೊಂಡು ಸುಮ್ಮನೆ ಊರಲ್ಲಿ ಏನೋ ಕೆಲಸ ಇಲ್ದಲೇ ಓಡಾಡೋ ಬದಲು ಈ ಥರ ಒಂದು
0: ಇದನ್ನು ಮಾಡ್ಬೋದು.

0: ಸರ್ ಸ್ವಂತ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು. ನನಗೂ ಬೇರೆ ಕಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಸರ್. ಒಬ್ರು ಕೆಲಸ ಹೋದ್ರೆ ಅವ್ನು 1,000 ಕೊಡ್ತಾರೆ, ಅದು ಏನು ನಮಗೆ ಯೂಸ್ ಆಗಲ್ಲ. ನಾವು ಮನೆ ಮುಂದೆನೆ ಮಕ್ಕಳು ನೋಡ್ಕೊಂಡು ಮನೆ ನೋಡ್ಕೊಂಡು ಹಸುಗಳು ಸಾಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಅದು ಹೆಚ್ಚಿನ ಟೈಮ್ ಲಾಭದಕ್ಕೆ ನಾವು ಪಡಿಬಹುದು, ನಮ್ಮ ಜೀವನ ಸುಖವಾಗಿ ನಡೆಸಬಹುದು ಅನ್ನೋ ನಮ್ದು ಆಶಯ.
1: ಮನೇಲಿ ಸಂಸಾರ ನೋಡ್ಕೊಂಡು ಮಕ್ಕಳು ಮರಿ ಜೊತೆ ಸಂತೋಷವಾಗಿ ಇದ್ಕೊಂಡು ಕೆಲಸ ಮಾಡಬಹುದು. ನಾವೆಲ್ಲೋ ಬೇರೆ ಕಡೆ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋದ್ರೆ ಅಲ್ಲಿ ಒಂದು 10,000-15,000 ಕೊಟ್ರೆ ಅದ ಖರ್ಚಿಗೆ
0: ಆಗೋದಿಲ್ಲ,
1: ಏನು ಉಳಿಸ್ಲಿಕ್ಕೆ ಆಗೋದಿಲ್ಲ.
0: ಅಲ್ಲಿಗೂ ಅಲ್ಲೇ ಉಳ್ಕೊಳೋದಕ್ಕೂ ಇರೋದಕ್ಕೂ ಸರಿ ಹೋಗುದು ಸರ್, ನಾವೇನು ಉಳಿಸಕ್ಕಾಗೋದಿಲ್ಲ ಸಂಸಾರ ಕಟ್ಟಿದ ಮೇಲೆ.
1: ಮತ್ತೆ ಇದ್ರ ಜೊತೆಗೆ ಚಾಲಕ ವೃತ್ತಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತೀವಿ ಅಂತಂದ್ರೆ ಸಮಯ ಸಿಗುತ್ತಾ ನಿಮಗೆ?
0: ಸಿಗುತ್ತೆ ಸರ್ ನನಗೆ.
1: ಅಲ್ಲಿ ಎಷ್ಟು ವರ್ಷದಿಂದ ಈ ಚಾಲಕ ವೃತ್ತಿ ಮಾಡ್ತಾ?
0: ಸುಮಾರು 15-16 ವರ್ಷದಿಂದ ಮಾಡ್ತಾ
1: ಇದ್ದೀನಿ. ನಿಮ್ದು ಸ್ವಂತ ವಾಹನ ಇದೆಯಾ?
0: ಇಲ್ಲ ಸರ್, ನಾನು ಈ ಕಡೆ ಡಾಕ್ಟರ್ಗಳು ಅವರೆಲ್ಲ ಇಂಜಿನಿಯರ್ಸ್ ಅವರೆಲ್ಲ ಇದ್ದಾರೆ, ಹೆಚ್ಚಾಗಿ ಅವ್ರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಸರ್. 2-3 ದಿನಗಟ್ಟಲೆ ಇದ್ರೆ ನಾನು ಹೋಗೋದಿಲ್ಲ ಸರ್.
1: ಡ್ರೈವಿಂಗ್ ಹೋಗ್ತೀರಾ?
0: ಡ್ರೈವಿಂಗ್ ಹೋಗ್ತೀನಿ ಸರ್.
1: ಡ್ರೈವಿಂಗ್ ಅಷ್ಟೇ ಹೋಗ್ತೀನಿ?
0: ಹೋಗ್ತೀನಿ ಸರ್.
1: ಮತ್ತೆ ಡ್ರೈವಿಂಗ್ ಹೋದಾಗ ನಿಮ್ಗೆ ಇಲ್ಲಿ ಇದನ್ನ ಹೈನುಗಾರಿಕೆ ಯಾರು ನಿರ್ವಹಣೆ ಮಾಡ್ತಾರೆ?
0: ನಮ್ಮ ಮನೇಲಿ ಇರ್ತಾರೆ ಸರ್. ಬೆಳಿಗ್ಗೆ ಅವಕ್ಕೆಲ್ಲ ಎಲ್ಲ ಪೋಷಣೆ ಮಾಡಿಬಿಟ್ಟು ಹಾಲು ಕರೆದು ಎಲ್ಲ ಮಾಡಿಬಿಟ್ಟು ಅವ್ಗೆ ಮೇವು ಹಾಕಿ ಸಂಜೆ ಅಷ್ಟೇ ಡ್ಯೂಟಿಯಿಂದ ಅವರು ಬರ್ತಾರೆ. 6 ಗಂಟೆಗೆ ಎಲ್ಲ ನಮ್ಮ ಅಕ್ಕರು ಇರ್ತಾರೆ ಸರ್. ನಮ್ಮ ಅಕ್ಕರು ಅವರು ಒಂದು ಸ್ವಲ್ಪ ನೋಡ್ತಾ ಇರ್ತಾರೆ ನೀರು ನಿರ್ವಹಣೆ ಮಾಡೋದೆಲ್ಲ ನೋಡಿ, ಸಾಯಂಕಾಲ ಅಷ್ಟೊತ್ತಿಗೆ ಅವ್ರು ನಮ್ಮ ಮನೆ ಬರ್ತಾರೆ, ಹಾಲು ಕರೆಯೋದೆಲ್ಲ ಮಾಡ್ತಾರೆ ಸರ್. ಕರೆದು ಡೈರಿ ಆಗ್ತಾರೆ ಸರ್. ನಮಗೆ ಡೈರಿ ಇಲ್ಲಿ ಹತ್ರ ಇರೋದ್ರಿಂದೋಸ್ಕರ ನಾವು ಹೈನುಗಾರಿಕೆ ಮಾಡೋದಕ್ಕೆ ನಮಗೆ ಖುಷಿ ಅನಿಸಿದೆ ಸರ್. ಎಲ್ಲೋ ಇತ್ತು ಡೈರಿ ಯಾರೋ ಮನೆಗೆ ಹಾಲಾಕ್ಬೇಕಂತಂದ್ರೆ ನಮಗೆ ಟೈಮ್ ಆಗ್ತದೆ ಇಲ್ಲ, ಇದು ಮಾಡೋಕ್ಕಾಗ್ತಿಲ್ಲ ಸರ್. ಹಂಗಾಗಿ ಇಲ್ಲೇ ನಮ್ಮ ಊರಲ್ಲಿ ಡೈರಿ ಇರೋದ್ರಿಂದ ನಮಗೆ ಖುಷಿ ಅನಿಸಿದೆ ಸರ್.
1: ನಿಮಗೆ ಪ್ರತಿ ದಿವಸ ಡ್ರೈವಿಂಗ್ ಸಿಗುತ್ತಾ? ನಾವು ವಾರದಲ್ಲಿ ಒಂದು
0: ಸರ್, ವಾರದಲ್ಲಿ 2-3 ಸರಿ ಇದ್ದೇ ಇರುತ್ತೆ.
1: 2-3 ದಿವಸ ಇದೆ?
0: 2-3 ಇದ್ದೇ ಇರುತ್ತೆ. ಅದೊಂದು ಏನಿಲ್ಲ, ನಮಗೆ ಒಂದು 3-4 ಸಾವಿರ ರೂಪಾಯಿ ದುಡ್ಡಾಗುತ್ತೆ ಸರ್. ಹೆಂಗ ಒಂದು ಯಾವ್ದೋ ಒಂದು ಖರ್ಚಿಗೆ ಏನಕನ ಆಗುತ್ತೆ ಅಂತ ಹೇಳಿ.
1: ನೈಟನ್ನು ಹೋಗ್ಬೇಕಾಗುತ್ತಾ?
0: ಇಲ್ಲ ಸರ್, ನೈಟ್ ಇದ್ದೆ ನಾನು ಹೋಗಲ್ಲ ಸರ್.
1: ಹೋಗಲ್ಲ, ಡೇ ಮಾತ್ರ.
0: ಬೆಳಗ್ಗೆ 6 ರಿಂದ ಸಂಜೆ 10 ಗಂಟೆ ಒಳಗೆ ಯಾವನೇ ಯಾರೇ ಇರಲಿ ನಾನು ಆ ವೆಹಿಕಲ್ಗೆ ಹೋಗ್ಬಿಡ್ತೀನಿ ಸರ್.
1: ಯಾಕೆ ಚಾಲಕರ ವೃತ್ತಿ ಕಲಿತ್ರಿ?
0: ಏನೋ ಮಾಡ್ಬೇಕಲ್ಲ ಸರ್, ಒಂದು ವೃತ್ತಿ ಮಾಡಿದ್ರೆ ಒಂದು ಸಂಸಾರಕ್ಕೆ ಒಂದು ಒಂದು ಆದಾಯ ಆಗುತ್ತೆ, ಮತ್ತೇನ ಮಾಡ್ಬೇಕಂತಂದು ಇರುತ್ತಲ್ಲ ಸರ್, ಜೀವನಕ್ಕೊಂದು ಆಧಾರ. ಅದ್ರ ಜೊತೆಗೆ ಇದು ಒಂದು ಹೈನುಗಾರಿಕೆ ಮಾಡಿದ್ರೆ ಇನ್ನೂ ಒಂದು ಖುಷಿ ಅಂತಂದೇಳಿ ಹೈನುಗಾರಿಕೆನೂ ಇದನ್ನು ಸಪೋರ್ಟಿವ್ ಆಗಿ ನಿಂತಿದ್ದು ಮಾಡ್ತಾ ಇದ್ದೀನಿ ಸರ್. ನಾನು
1: ಚಾಲಕ ವೃತ್ತಿ ತುಂಬ ರಿಸ್ಕ್
0: ಕಷ್ಟ ಸರ್, ಕಷ್ಟ ಸರ್,
1: ಮೈಯೆಲ್ಲ ಕಣ್ಣಾಗಿ.
0: ಹೌದು ಸರ್,
1: ಹುಷಾರಾಗಿರ್ಬೇಕು.
0: ಹೌದು ಸರ್, ಬಹಳ ಕಷ್ಟ. ಹುಷಾರಾಗಿ ನಾವು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೇನೆ, ನಮ್ಮಿಂದೆ ಮುಂದೆ ಬರೋನು ಸರಿ ಇರಲ್ಲ ಸರ್. ಹಂಗಾಗಿ ಬಹಳ ಕಷ್ಟದಿಂದ ಹುಷಾರಾಗಿ ನಾವು ಡ್ರೈವಿಂಗ್ ಮಾಡೋದು ಒಳ್ಳೆ ಸರ್.
1: ಯಾವತ್ತಾದ್ರೂ ಈ ಡ್ರೈವಿಂಗ್ ಬೇಡಪ್ಪ, ನಾನು ಇನ್ನೇ ಹೈನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬಿಟ್ಟು ನಿಮ್ ದಗ್ಗರನ ಅಂತ ಅನ್ಸುತ್ತಾ?
0: ಅನಿಸುತ್ತೆ ಸರ್. ಒನ್ ಟೈಮ್ ಏನ್ ಮಾಡ್ತೀರಾ ಈಗ ಇಲ್ಲಿ ನಾವು ಹೈನುಗಾರಿಕೆ ಮಾಡುವಾಗ ಸುಮಾರು 1-6 ತಿಂಗಳು ಚೆನ್ನಾಗಿ ಇಳುವರಿ ಬರ್ತಾವ, ಇನ್ನ 1-3 ತಿಂಗಳು ನಾವು ಸುಮ್ಮನೆ ಡೆಡ್ ಕೂತಬೇಕು ಮನೆಗೆ ಸುಮ್ಮನೆ.
1: ಬೇಸಿಗೆ ಕಾಲದಲ್ಲಿ
0: ಹಾಲು ಇಳುವರಿ ಡೌನ್ ಆಗ್ತದೆ. ಈಗ ಒಂದು ಹಸು ಏನಿಲ್ಲ ಅಂದ್ರೆ 6 ತಿಂಗಳು ಚೆನ್ನಾಗಿ ಹಾಲು ಬರುತ್ತೆ ಸರ್. ಆಮೇಲೆ ಅದು ಗರ್ಭ ಧರಿಸ್ತು ಅಂದ್ರೆ ಇನ್ನೊಂದು 2-3 ತಿಂಗಳು ಕರಿಬಹುದು ಸರ್. ಹಂಗಾಗಿ ಆ ಮಿಡ್ಲ್ ಟೈಮ್ ಅಲ್ಲಿ ನಾವು ಸುಮ್ಮನೆ ಖಾಲಿ ಕೂತಬೇಕಾಗತ್ತೆ, ಹಸುಗಳು ನಿರ್ವಹಣೆ ಮಾಡ್ಕೊಂಡು ಆರಾಮಿರ್ಬೇಕಾಗತ್ತೆ, ಆದಾಯ ಇರೋದಿಲ್ಲ. ಹಂಗಾಗಿ ಇದು ಒಂದು ಏನೋ ಸಣ್ಣ ವೃತ್ತಿ ಕಲ್ತರೆ ಬೆಳಗಿನ ಸಾಯಂಕಾಲ ಹೋಗೋದ್ರೆ 1,000 ರೂಪಾಯಿ ಹಂಗ ಸಿಗುತ್ತೆ ಅಂತ ಹೇಳಿ ಮಾಡ್ತೇನೆ ಸರ್.
1: ಈಗ ಹಸುಗಳಿಂದ ಮರಿಗಳು ಬರ್ತಾವಲ್ಲ, ಅವನ್ನೆಲ್ಲ ಏನ್ ಮಾಡ್ತೀರ
0: ಸರ್? ಓರಿ ಕರುಗಳು ಹೆಣ್ಗರುಗಳು ಈ ಡೆಲಿವರಿ ಆಗ್ತವೆ ಸರ್. ಆಕ್ಚುಲಿ ಅವು ಏನಾಗ್ತವೆ ಅಂದರೆ ಓರಿ ಕಳಗಿದ್ದವನ್ನ ಸುಮಾರು 1-5 ತಿಂಗಳು ಇಟ್ಕೊಂಡ್ಬಿಟ್ಟು ನಾವು ದೇವಸ್ಥಾನಗಳಿಗೆ ಯಾರು ರೈತರಿಗೆ ಸಾಕೋಣ ಅಂತ ಕೊಡ್ತೀವಿ ಸರ್.
1: ಹೆಣ್ಗರುಗಳು
0: ಸಾಕ್ತೀವಿ,
1: ಸಾಕಾಣಿಕೆ ಮಾಡ್ತಾರೆ. ಅಂದ್ರೆ ಹೈನುಗಾರಿಕೆ ಮಾಡೋರಿಗೆ ಹೆಣ್ಗರುಗಳು ಹುಟ್ಟಿದ್ರೆ ಲಾಭದಾಯಕವೇ
0: ಸರ್? ಅದು ಒಂದು ನಮಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೈನುಗಾರಿಕೆ ಮಾಡಕ್ಕೆ ಸಹಾಯ ಆಗುತ್ತೆ.
1: ಒಂದು 2-3 ವರ್ಷ ಕಾಪಾಡ್ಬಿಟ್ರೆ
0: ಒಂದು ಹಸು ತರಬೇಕಂದ್ರೆ 60,000. ಒಂದು ಹಸು ಹೆಣ್ಗರಿ ಇತ್ತು ಅಂದ್ರೆ ಅದೇ 60,000 ರೂಪಾಯಿ ನಮಗೆ ಲಾಭ
1: ಆದಂಗೆ. ಹೌದು, ಒಟ್ಟಾರೆಯಾಗಿ ಹೈನುಗಾರಿಕೆ ನಿಮ್ಗೆ ಸಂತೋಷ? ನಿಮ್ಗೆ
0: ಸಂತೋಷ ಬಂದಿದೆ ಸರ್, ನಮಗೆ ಅದರಿಂದ ಲಾಭದಾಯಕವೇ ಹೋಗಿದೆ. ನಾವು ಅದರಿಂದ ನಾವು ಬಳಸ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಅದನ್ನು
1: ಮುಂದೆ ಇನ್ನೂ ಏನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ?
0: ಏನಿಲ್ಲ ಸರ್, ಉದ್ದೇಶ ಏನಂದ್ರೆ ಇದನ್ನೇ ನಾವು ಚೆನ್ನಾಗಿ ಇದನ್ನು ಬೆಳೆಸ್ಕೊಂಡು ಇದೇ ರೀತಿ ನಮ್ಮ ಜೀವನ ಸಾಗಿಸ್ಬೇಕಂತ ನಮ್ಮ ಒಂದು ಇದಿದೆ ಸರ್ ಅಷ್ಟೇ. ಇದರಿಂದ ನಮಗೆ ಲಾಭ ಅನ್ಸ ಅನ್ಸ್ಕೊಂಡಿದೆಯಲ್ಲ, ಅದು ಭಾಳ ಖುಷಿಯಾಗಿದೆ ಸರ್ ನಮಗೆ.
1: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಯಾವ ರೀತಿ ಸಹಕಾರ ಸಿಗುತ್ತೆ?
0: ನಾವು ನಮ್ಮ ಮನೆಯವರು ನಮ್ಮ ಅಕ್ಕರ ಇದೆ ಸರ್. ನಾವು ನಮ್ಮ ಮನೆ ಡ್ಯೂಟಿ ಹೋದಾಗ ನಮ್ಮ ಅಕ್ಕರು ಸಹಾಯನ ಮಾಡ್ತಾರೆ ನಮ್ಮ, ಯಾಕಂದ್ರೆ ನಾವು ನಮ್ಮ ಮನೆಗೆ ಹೋದಾಗ ಅಟ್ಲೀಸ್ಟ್ ಮಧ್ಯಾಹ್ನ ಏನಾರ ನೀರು ಏನ ಬಿಡೋದು ಮಾಡೋದು ಮಾಡಿ ನಮ್ಮ ಅಕ್ಕರು ಸಹ ಸಹಾಯ ಮಾಡ್ತಾರೆ ಸರ್.
1: ಮಕ್ಕಳು
0: ಇಬ್ಬರು ಸರ್, ಇಬ್ಬರು
1: 9th ಸ್ಟ್ಯಾಂಡರ್ಡ್. ಮುಂದೆ ಮಕ್ಕಳನ್ನ ಏನಾದ್ರೂ ಈ ಹೈನುಗಾರಿಕೆಗೆ ತರ್ಬೇಕನ್ನೋ ಉದ್ದೇಶ ಇಟ್ಕೊಂಡಿಲ್ಲ?
0: ಇಲ್ಲ ಸರ್, ಈ ನಮ್ಮ ಪೀಳಿಗೆಗೆ ಇದು ಹೈನುಗಾರಿಕೆ ಕ್ಲೋಸ್ ಆಗಲಿ ಅಂತ. ಯಾಕಂದ್ರೆ ನಾವು ಕಷ್ಟಪಟ್ಟಷ್ಟು ಅವ್ರು ಕಷ್ಟಪಡಲ್ಲ. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ವ್ಯವಸಾಯ ಅಂದ್ರೆ ಗೊತ್ತಿಲ್ಲ. ವ್ಯವಸಾಯ ಅನ್ನೋದು, ಹೈನುಗಾರಿಕೆ ಅನ್ನೋದು, ಒಂದು ಪ್ರಾಣಿ ಅನ್ನೋದು, ಪಕ್ಷಿ ಅನ್ನೋದು ಏನು ಗೊತ್ತಿಲ್ಲ ಸರ್. ಅವ್ರ ಏನ್ ಬುಕ್ನಾಗಳು ಒಂದು ಅಕ್ಷರವನ್ನು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಹಂಗಾಗಿ ಇಲ್ಲಿಗೆ ಸಾಕು, ನಾವು ಮಾಡಿದ್ದೆ ಕಷ್ಟ ಸಾಕು ಅಂತೇಳಿ ಮಾಡ್ತೇವೆ ಸರ್.
1: ನೀವು ಇಷ್ಟೊಂದು ಆಸಕ್ತಿಯಿಂದ ಹೈನುಗಾರಿಕೆ ಮಾಡ್ತೀರಾ, ಡ್ರೈವಿಂಗ್ ಹೋಗ್ತೀರಾ, ಇಷ್ಟೊಂದೆಲ್ಲ ಮಾಡ್ತೀರಾ, ಈಗ ನೋಡಿದ್ರು ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಮತ್ತೆ ಒಳ್ಳೆ ಪದವಿ ಪಡ್ಕೊಂಡು ಸುಮ್ಮನೆ ಊರಲ್ಲಿ ಓಡಾಡ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ
0: ಸರ್? ಇದರಲ್ಲಿ ನಾವು ಕಷ್ಟಪಟ್ಟು

0: ಪಾಲ ಪಡಿಬೋದು ಸರ್. ಅಳತೆ ಆರು ಪಟ್ಟು, ಮಾತ್ರೆ ಮೂರು ಪಟ್ಟು. ಅಳತೆ ಮಾತ್ರ ಆರು ಪಟ್ಟು ನಾವು ಸಾಧನೆ ಮಾಡ್ಬೋದು, ಮಾತ್ರ ಏನು ಮಾಡೋಕ್ಕಾಗಲ್ಲ ಸರ್. ಹಂಗಾಗಿ ನಾವು ಇದರಿಂದ ನಾವು ಸಾಧನೆ ಮಾಡಿ ನಮ್ಮ ಒಂದು ಜೀವನ ಸಾಗಿಸ್ಬೇಕು, ನಮ್ಮ ಯಾರಿಗೂ ಹೊರೆ ಆಗ್ಬಾರ್ದು ಅಂತಂದರೆ ಇದರಲ್ಲಿ ಯಾವುದೂ ಲಾಸ್ ಆಗಲ್ಲ ಸರ್. ಎಲ್ಲದೂ ಲಾಭದಾಯಕವಾಗಿ ಕಾಣ್ತೀವಿ. ನಮ್ಮ ಜೋಬ್ನಲ್ಲಿ ಎಷ್ಟು ಸದಾ ಟೈಮಲ್ಲೂ ದುಡ್ಡಿರುತ್ತೆ ಸರ್. ಹಂಗಾಗಿ ಒಬ್ಬರನ್ನ ಕೈ ಬೇಡಿ ಜೀವನ ಮಾಡೋಕ್ಕಿನ್ನ ಸ್ವಂತ ದುಡಿಮೆ ಮಾಡ್ಕೊಂಡು ನಾವು 10 ರೂಪಾಯಿ ಲಾಭ. ಈಗ ಇವತ್ತು ಬೆಳಿಗ್ಗೆ 10 ಲೀಟ್ರ್ ಹಾಲು ಕರುತ್ತೆ ಅಂದರೆ ನಮಗೆ 5 ರೂಪಾಯಿ ದುಡ್ಡು ಸಿಗುತ್ತೆ ಇಲ್ಲಿ. ಸುಮ್ಮನೆ ನಾವು ಮನೆಗೆ ಹಸು ಸಾಕಿ ಹಾಲು ಬರ್ತಿಲ್ಲ ಅಂದರೆ ಅದು ಅರ್ಥಿಲ್ಲ. ಹಂಗಾಗಿ ಲಾಭದಾಯಕ ಮಾಡ್ಕೊಂಡ್ರೆ ಮಾತ್ರ ನಮಗೆ ಸಾಧ್ಯನೇ ಆಗುತ್ತೆ ಸರ್. ಹಂಗಾಗಿ ಅಂತ ಕಷ್ಟಪಟ್ಟು ಹೇಳ್ತಿದ್ದೀನಿ, ಇವತ್ತಿಗೂ ನಾವು ಕಷ್ಟಪಟ್ಟರೆ ಪ್ರತಿಫಲ ಇದು ಸಿಗುತ್ತೆ ಸರ್. ಹಂಗಾಗಿ ಎಲ್ಲರೂ ಕಷ್ಟಪಡೋದ್ರಲ್ಲಿ ಯಾವುದು ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ ಸರ್.
1: ಆದರೆ ಇಷ್ಟು ವರ್ಷದ ಒಂದು ಹೈನುಗಾರಿಕೆ, ಈ ಡ್ರೈವಿಂಗು ಎಲ್ಲ ನಿಮಗೆ ಸಂತೋಷ ನೆಮ್ಮದಿದೆ?
0: ಸಂತೋಷ ತಾನೆ ಸರ್. ಇದುವರೆಗೂ ಯಾವುದೇ ಥರ ಚಾಲಕ ವೃತ್ತಿಯಲ್ಲಿ ನನಗೆ ಸಮಸ್ಯೆ ಆಗಿಲ್ಲ, ಹೈನುಗಾರಿಕೆಯಲ್ಲೂ ಸಮಸ್ಯೆ ಆಗಿಲ್ಲ. ಎಲ್ಲದರಲ್ಲೂ ಲಾಭದಾಯಕವಾಗಿ ನಾವು ಖುಷಿ ಪಡ್ತಾಯಿದ್ವಿ, ಸಂತೋಷದಿಂದ ಜೀವನ ಮಾಡ್ತಾಯಿದ್ವಿ ಸರ್.
1: ಈ ಕಾರ್ಯಕ್ರಮ ಕೇಳಂತಾರು ಶಿವಕುಮಾರ್ ಅವರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು?
0: ನನ್ನ ನಂಬರ್ ಇದೆ ಸರ್, ನನ್ನ ನಂಬರ್
1: ಹೇಳ್ರಿ. ನಿಮ್ಮ ನಂಬರ್?
0: 9444-9361-882 ಸರ್.
1: ರೈತ ಬಂಧವರೇ, ಶಿವಕುಮಾರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 944-9361-882. ಬಹಳ ಸಂತೋಷ ಶಿವಕುಮಾರ್ ಅವರ, ಇದುವರೆಗೂ ನಿಮ್ಮ ಈ ಹೈನುಗಾರಿಕೆಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಹೈನುಗಾರಿಕೆಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಶಿವಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
6: ಇವತ್ತು ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ, ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
7: ನನ್ನ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
6: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
7: RBI ಹೇಳ್ತಾ ಇದೆ, ಜಾಗರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ.

0: ಜನಪದ ಗೀತೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ರಾಜ್ಯದ ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಅಣ್ಣಿಗೇರಿ, ಬೆಳಗಾವಿ, ಧಾರವಾಡ ಇಲ್ಲಿ ತಲಾ 6 ಸೆಂಟಿಮೀಟರ್, ಕಾರವಾರ, ಶಿರಹಟ್ಟಿ, ಗೋಕಾಕ್ ಇಲ್ಲಿ ತಲಾ 4 ಸೆಂಟಿಮೀಟರ್, ಇಡಕಲ್ ಅಣೆಕಟ್ಟು, ಸಂಡೂರು, ಬದಾಮಿ ಇಲ್ಲಿ ತಲಾ 3 ಸೆಂಟಿಮೀಟರ್, ಗದಗ ಜಿಲ್ಲೆಯ ಬೆಳ್ಳಾಟಿ, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ರಾಯಭಾಗ, ಸುತಗಟ್ಟಿ, ಮಟ್ಟಿಕೊಪ್ಪ, ತ್ಯಾಗಾರ್ತಿ, ವಿಜಯಪುರ, ಚಿಕ್ಕಮಗಳೂರು ಜಿಲ್ಲೆಯ ಯಗಟಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಇಲ್ಲಿ ತಲಾ 2 ಸೆಂಟಿಮೀಟರ್, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಉಡುಪಿಯ ಬ್ರಹ್ಮಾವರ, ಚಿಕ್ಕಮಗಳೂರಿನ ಜಯಪುರ, ಜೋಯಿಡಾ, ಕಲದಗಿ, ಕೊಟ್ಟಿಗೆಹಾರ, ಲೋಕಾಪುರ ಇಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆಯಾದ ವರದಿಯಾಗಿದೆ. ಹವಾಮಾನ ಮುನ್ಸೂಚನೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಭಾರಿ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಭಾರಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಗುಡುಗು ಸಹಿತ ಗಾಳಿ ಅಥವಾ 30-40 ಕಿಲೋಮೀಟರ್ ಸಹಿತ ಅಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯ ವರದಿ ತಿಳಿಸುತ್ತದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ, ಕೀಟಶಾಸ್ತ್ರ ಪ್ರಾಧ್ಯಾಪಕನು, ವಂದನೆಗಳನ್ನು ಹೇಳುತ್ತಾ ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ, ಸುಳಿಗಳ ಮೇಲೆ %1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% %1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 ಕೆಜಿ ಮೈಲು ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆಯಿಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆಯಿಡಿ. ಅದೇ ರೀತಿ 1 ಕಿಲೋಗ್ರಾಂ ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 ಕೆಜಿ ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲು ತುತ್ತೂ 1 ಕೆಜಿ ಬೇಕಾಗತ್ತೆ, ಸುಣ್ಣನೂ 1 ಕೆಜಿ ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 ಗ್ರಾಮ್ ಸಾಕಾಗುತ್ತೆ.

0: ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 ಕೆಜಿ ಮೈಲ್ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 ಕೆಜಿ ಸುಣ್ಣವನ್ನು 10 ಲೀಟರ್ ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 ಲೀಟರ್ ನೀರನ್ನು ಆಗಲೇ ಬೆಳೆಸಿರ್ತೀರಿ, ಸುಣ್ಣಕ್ಕೂ 10 ಲೀಟರ್ ನೀರು ಬೆಳೆಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 ಲೀಟರ್ 40 ಲೀಟರ್ ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 ಲೀಟರ್ ಹಾಕಿಬಿಟ್ಟು ಒಟ್ಟು ಅಂದರೆ 50 ಲೀಟರ್ ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 ಲೀಟರ್ ನೀರಾಗುತ್ತೆ, ಸುಣ್ಣಕ್ಕೂ 50 ಲೀಟರ್ ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 ಲೀಟರ್ ದ್ರಾವಣ ರೆಡಿ ಆಗುತ್ತೆ. ಈ 100 ಲೀಟರ್ ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pHನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9000868461 ಸಂಪರ್ಕಿಸಿ. ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ TN ದೇವರಾಜ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ

0: ನರೇಂದ್ರ ಮೋದಿಯವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸಪ್, ಚಾಟ್ಬ್ಯಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80% ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000 ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನ ಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, ಆರು

ಬೆಳ್ಳಿ ಪ್ರಶಸ್ತಿ ಮತ್ತು ಒಂದು ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ

0: ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿಯ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿಯ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿಯ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು ಪ್ಲಸ್ 80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ FM, ಇದು 102.6 ಮೆಗಾಹರ್ಟ್ಸ್. ವೇಳೆ 7:45:31 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಶಿಕ್ ಹೈಟು ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಪಲಾಕ್ ಮುಚಾಳ್ ಮತ್ತು ಹರ್ಜಿತ್ ಸಿಂಗ್.

ಪ್ರಿಯ ಕೇಳುಗರೇ ಗಮನಿಸಿ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವ್ಯಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಮುಂದೆ 8 ಗಂಟೆಯಿಂದ ನೀವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9484640273. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗೆ ಕೋರಿಕೆಯಂತೆ ನಿಮ್ಮ ಸಂದೇಶಗಳನ್ನು ಆಧರಿಸಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳೋದಾದರೆ ನಮಗೆ ಸಂದೇಶಗಳನ್ನು 8 ಗಂಟೆ ನಂತರ ಸಂದೇಶ ಕಳುಹಿಸಿ. ವಾಟ್ಸಪ್ ಸಂಖ್ಯೆ 9484864273.

ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿರುವರೆ, ಇನ್ನು ಮುಂದೆ ಭೂತನಾಥ್ ರಿಟರ್ನ್ಸ್ ಚಿತ್ರದ ಹಾಡನ್ನ ಕೇಳೋಣ. ಧ್ವನಿ ನೀಡಿದ್ದಾರೆ ಮಿಕಾ ಸಿಂಗ್ ಮತ್ತು ಮಿಟೋ ಬ್ರದರ್ಸ್ ಮತ್ತು ಅಂಜನ್.

ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಹಿಂದಿ ಚಿತ್ರಗೀತೆಗಳನ್ನು. ಎಫ್ಎಂ ಸಮಯ 7:55. ಕಾರ್ಯಕ್ರಮದ ಕೊನೆಯದಾಗಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಈ ಹಾಡು ಹಾಡಿದ್ದಾರೆ ಅಜಿತ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನರಂಜಿನಿ, ವಾಟ್ಸಾಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರೇಕ್ಷಕರುಗಳೇ, ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಆಲಿಸಲು ನಿಮ್ಮ ಪ್ರೀತಿಯ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್ ಸ್ವಾಗತ. ಕೇಳುಗರೇ, ನಮಗೆ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳೋದಾದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944484206407.

0: ಮೂರು. ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 9448640273.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜನರಂಜನಿ ವಾಟ್ಸಾಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ನಮಸ್ತೆ. ಹೊಳಲ್ಕೆರೆ ಹತ್ತಿರದ ಚಿಕ್ಕ ಜಾಜೂರಿನಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ. ನಾವು ಇಂದು ಮೊದಲ ಬಾರಿಗೆ ಆಕಾಶವಾಣಿಗೆ ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಇಂದು ಕನ್ನಡದ ಖ್ಯಾತ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನದ ಕಾರಣ ಅವರು ಹಾಡಿರುವ ಮಧುರ ಮೈತ್ರಿ ಚಿತ್ರದಿಂದ ಆಯ್ದ ಬೆಳ್ಳಿ ಬಾನಿನಲ್ಲಿ ಬಂಗಾರನ ಚೆಲ್ಲಿ ಎಂಬ ನಿಸರ್ಗ ಮತ್ತು ರೈತರು ಇಷ್ಟಪಡುವ ಗೀತೆಯನ್ನು ಪ್ರಸಾರ ಮಾಡಿ ಅಥವಾ ನಮಗೆ ಈ ಗೀತೆನ ಕೇಳಬೇಕನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಜಾಜೂರಿನಿಂದ ಸಂದೇಶವನ್ನು ಕಳಿಸಿರುವ ಜಯಣ್ಣ, ಸುಮಿತ್ರ, ಶಶಾಂಕ್, ಶರತ್ ಚಂದ್ರ, ಉಮೇಶ್ ಚಂದ್ರ ಮತ್ತು ಅವರ ಸ್ನೇಹಿತರು, ನಿಮ್ಮ ಸಂದೇಶದ ಕೋರಿಕೆ ಮೇರೆಗೆ ಈ ಗೀತೆಯನ್ನು ಪ್ರಸಾರಿಸುತ್ತಿದ್ದೇವೆ. ಚಿತ್ರಗೀತೆ ಕಾರ್ಯಕ್ರಮದ ಆರಂಭದ ಈ ಹಾಡು ಮಧುರ ಮೈತ್ರಿ ಚಿತ್ರದ ಈ ಗೀತೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತೆಯನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಶ್ರೋತೃಗಳೇ, ಜನರಂಜನೆ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪ್ತಾ ಇವೆ. ಸಂದೇಶಗಳನ್ನ ಕಳಿಸ್ತಾ ಇರಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶಗಳನ್ನ ಕಳಿಸ್ತಾ ಇರಿ. ಇನ್ನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೊಣ್ಣೆಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಮಂಜುಳಾ ನರಸಿಂಹಮೂರ್ತಿ. ನಾವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಪಲ್ಲಕ್ಕಿ ಚಿತ್ರದಿಂದ ಆಯ್ದ ಬಿಡು ಕದ್ದು ಕದ್ದು ನೋಡೋದನ್ನು ಈ ಹಾಡು ಇಷ್ಟ ನಮಗೆ ಕೇಳಲಿಕ್ಕೆ ದಯವಿಟ್ಟು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೋರಿಕೆಯಂತೆ ಇದೀಗ ಪಲ್ಲಕ್ಕಿ ಚಿತ್ರದ ಈ ಹಾಡು

ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಗೀತೆಯನ್ನ ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ನಗರದ ಸಂಗಮೇಶ್ವರ್ ಬಡಾವಣೆಯಿಂದ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಲೋಕ ಚಿತ್ರದಿಂದ ಆಯ್ದ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಈ ಹಾಡು ಇಷ್ಟ. ಎವ್ರಿ ಗ್ರೀನ್ ಸಾಂಗ್ ಸೂಪರ್ ಹಿಟ್ ಸಾಂಗ್ ಆಗಿದೆ, ಹಾಗಾಗಿ ಪ್ರಸಾರ ಮಾಡಿ. ಇದು ನನ್ನ ಇಷ್ಟದ ಹಾಡು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪ್ರೇಮಲೋಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಕೆಳಗ್ರೆ ನಾಳೆ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಸಿನಿ ಜಗತ್ತು ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ 5:30 ಪಲ್ಲವಿ ಅಂತ್ಯಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಬಹುದು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಜನರಂಜನೆ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇನ್ನು ನಮ್ಮ ಮುಂದಿನ ಸಂದೇಶ. 8 ಗಂಟೆಯಿಂದ ಚಿತ್ರಗೀತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ವಾಟ್ಸಪ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ವಿ. ಖುಷಿಯಾಗ್ತಿದೆ, ಉತ್ತಮ ಗೀತೆಗಳು ಪ್ರಸಾರ ಆಗ್ತಾ ಇವೆ. ನಮಗೋಸ್ಕರ ನರಸಿಂಹ ನಾಯಕ ಚಿತ್ರದಿಂದ ಚೈತ್ರವೇ ನಿನ್ನ ಚೆಲುವು ಈ ಹಾಡನ್ನು ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯಿಂದ ಜೆ ಹರ್ಷಿತಾ ಮತ್ತು ಯಶಸ್ ಹಾಗೂ ಅವರ ಸ್ನೇಹಿತರು. ಸಮರಸಿಂಹ ನಾಯಕ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಇನ್ನು ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆ ರಥಸಪ್ತಮಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಎಸ್ ಜಾನಕಿ ಸಂಗಡಿಗರು ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಉಪೇಂದ್ರ ಕುಮಾರ್ ಅವರದು. ರಥಸಪ್ತಮಿ ಚಿತ್ರದ ಗೀತೆಯನ್ನು ಪ್ರಸಾರಿಸಿ ಅಂತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಸಂಜೆಯ ಪ್ರಸಾರದಲ್ಲಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಈ ಹಾಡನ್ನು ಕೇಳಿಸಿ ಇದರ ಸಾಹಿತ್ಯ ಸಂಗೀತ ಮಧುರವಾಗಿದೆ ಕೇಳಲಿಕ್ಕೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿಯವರ ಇವುಗಳ ಧ್ವನಿಗಳಲ್ಲಿರುವ ಈ ಹಾಡು ಕೇಳಲಿಕ್ಕೆ ತುಂಬ ಇಷ್ಟ. ಈ ಚಿತ್ರವು ಕೂಡ ಚೆನ್ನಾಗಿದೆ, ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ವಂದನೆಗಳು. ಕಾರ್ಯಕ್ರಮದ ಕೋರಿಕೆಯಂತೆ ಕಾರ್ಯಕ್ರಮದಲ್ಲಿ ಇದೀಗ ರಥಸಪ್ತಮಿ ಚಿತ್ರದ ಈ ಹಾಡು

0: ನೀವು ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಜನರಂಜನಿ ವ್ಯಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. FM ಸಮಯ 8:30.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜನರಂಜನಿ ವ್ಯಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಂದೇಶವನ್ನು ಕಳಿಸಿದ್ದಾರೆ. ಮಠದ ಸಿರಿಗಿರಿಯಿಂದ ವಿಶಾಲಾಕ್ಷಿ, ಮರುಳಯ್ಯ, ಸಹನ ಆಚಾರ್ ಇವರು ರೇಡಿಯೋ ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಶ್ವರ್ ಚಾರ್ ಮತ್ತು ಮಂಜುನಾಥ್ ಆಚಾರ್, ಮಂಜುಳಾ ಸಿದ್ದಯ್ಯ, ಚೈತನ್ಯ ಇವರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟು ಹಬ್ಬದ ಕಾರಣ ಅವರೇ ಹಾಡಿರುವ ಕುಶಲವೇ ಕ್ಷೇಮವೇ ಚಿತ್ರದ ಈ ಆ ದೇವರ ಸುಂದರ ಸೃಷ್ಟಿಯಲ್ಲಿ ಎಂಬ ಅತ್ಯಂತ ಸುಂದರ ಸುಮಧುರ ಗೀತೆಯನ್ನು ಪ್ರಸಾರಿಸಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ತಮ್ಮ ಸಂದೇಶಕ್ಕೆ ನಿಮ್ಮ ಮೆಚ್ಚಿನ ಗೀತೆಯನ್ನು ಇದೀಗ ಕೇಳಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಶ್ರೋತೃಗಳ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳು 9448640273 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇರಿ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗ ನಗರದ ಜಯಲಕ್ಷ್ಮಿ ಲೇಔಟ್ನಿಂದ ಸಂದೇಶವನ್ನು ಡಾಕ್ಟರ್ ನಿಸರ್ಗ ಸಿದ್ದೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಅಮೃತಧಾರೆ ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

ಜನರಂಜನಿ ವಾಟ್ಸಾಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಹರಿಹರದ ಕೇಳುಗರು ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ರಾಮು ರಾಘವೇಂದ್ರ ಸಂದೇಶವನ್ನು ಕಳಿಸಿದ್ರು. ಮಹೇಶ್ ವಸ್ತೂರ್ ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ನಮಗೆ ಸಂದೇಶವನ್ನ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ದಿನೇಶ್ ಎಂ ವಿ ಜಗಳೂರು ತಾಲೂಕು ಮದಿಕೇರಿನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನ ಚಿತ್ರದುರ್ಗ ಚಿಕ್ಕಪೇಟೆಯ ರವಿ ಕೆ ಅಂಬೇಕರ್ ಅವರ ಸಂದೇಶ ಬಂದಿತ್ತು. ಹಾಗೆ ಚಿತ್ರದುರ್ಗ ನಗರದ ರೂಪ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ತಳುಕು ಚಳ್ಳಕೆರೆಯಿಂದ ಸಂದೇಶವನ್ನ ಕಳಿಸಿದ್ರು. ಎಚ್ ಸತೀಶ್ ಕುಮಾರ್ ಅವರ ಸಂದೇಶ ಕೂಡ ನಮಗೆ ಬಂದಿತ್ತು. ವೈಶಾಲಿ ಸೂರಮ್ಮನಹಳ್ಳಿಯಿಂದ ನಮಗೆ ಸಂದೇಶವನ್ನ ಕಳಿಸಿದ ಕವನ ಸಿದ್ದೇಶ್ ಜಯಲಕ್ಷ್ಮಿ ಲೇಔಟ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಸುಭಾನ್ ಕೋರಿ ಅಗರಿ ಬೊಮ್ಮನಹಳ್ಳಿ ತಾಲೂಕು ಕಂಪಸಾಗರದಿಂದ, ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯ ಶ್ರೋತೃಗಳಾದ ನಮಗೆ ಸಂದೇಶವನ್ನ ಮಹಾಂತೇಶ್ ಅವರು ಕಳಿಸಿದ್ರು. ಶಾಂತಾಚಾರ್ಯ ಹರಿಹರ ಬಡಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನ, ನಾಗೇಂದ್ರ ಗುಂಡಮ್ಮ ದೊಡ್ಡೂಳಾರ್ತಿಯಿಂದ ಹಾಗೆ ಸಂದೇಶವನ್ನ ಕಳಿಸಿದ ನಮ್ಮ ಕೇಳುಗರು ಸುಬ್ರಹ್ಮಣ್ಯ ಐತಾಳ ಸಾಲಿಗ್ರಾಮ ಉಡುಪಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನ ಸುರೇಶ್ ಕಲ್ಲೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ನಮಗೆ ಇನ್ನು ಎರಳನಾಯಕ ಚಿರುತುಗುಂಡಿನಿಂದ ಯಶೋಧ ಎರಳನಾಯಕ ಇವರು ಕೂಡ ಸಂದೇಶವನ್ನು ಕಳಿಸಿದ್ರು.

ರಾಯಬಾಗ್ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಇವರ ಸಂದೇಶ ಬಂದಿತ್ತು. ಚಿಕ್ಕಬಳ್ಳಾಪುರ ಗೌರಿಬಿದನೂರಿಂದ ಸಂದೇಶವನ್ನ ಕಳಿಸಿದ್ರು. ಸ್ವಾತಿ ಭಟ್ ಮತ್ತು ವಿದ್ಯಾ ಭಟ್ ಅವರು ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ಸಂದೇಶವನ್ನ ಕಾರ್ಯಕ್ರಮ ಕೇಳ್ತಾ ಮಲ್ಲಾಡಿ ಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ರು ಶ್ರೋತೃ ನಂಬರ್ ಎಂಡಿಂಗ್ 719 ಅವರು. ಹಾಗೆ ಸಂದೇಶವನ್ನ ಕಳಿಸಿದ ನಮ್ಮ ಶ್ರೋತೃಗಳು ಸ್ವರ್ಣಕುಮಾರಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ರು ಸುಮನ ಶಿವಕುಮಾರ್ ಇವರು ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರು.

ನಾಯಕ ಸದಾನಂದ ನಾಯಕರು ಬಂಟ್ಕಲ್ಲಿಂದ ಉಡುಪಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ನಮಗೆ ಸಂದೇಶವನ್ನು ಡಿ ಪಿ ಚಾಮ್ರ ಇವರು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಸಿದ್ದರಾಜು ಇವರ ಸಂದೇಶ ಬಂದಿದೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಸಂಧ್ಯಾ ಕೊಂಡ್ಲಹಳ್ಳಿಯಿಂದ ಅಮ್ಮಣ್ಣಿ ಕಾರ್ಕಳದಲ್ಲಿ ರೇಡಿಯೋ ಕೇಳಿದ ಸಂದೇಶವನ್ನು ಕಳಿಸಿದ್ರು. ನಮಗೆ ಸಂದೇಶವನ್ನು ಕಳಿಸಿದ ಕೇಳುಗರು ರಮ್ಯಾ ದರ್ಶನ್ ಶ್ರೇಯಸ್ ಚಿತ್ರದುರ್ಗದಿಂದ ಕಾಮನ್ ಬಾಯ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ರು.

ಕಾರ್ಯಕ್ರಮನ ಕೇಳ್ತಾ ಇನ್ನೂ ಸಂದೇಶವನ್ನು ಕಳಿಸಿದ ನಮ್ಮ ಕೇಳುಗರು ಸುರೇಖ ಅಂತ ಹೇಳ್ತಾ ಇದ್ದಾರೆ, ಸಿರಿಗೆರೆಯಿಂದ ಶಿಕ್ಷಕಿ ಇವರು ಸಂದೇಶವನ್ನ ರೇಡಿಯೋ ಕಾರ್ಯಕ್ರಮನ ಕೇಳ್ತಾ ಸಂದೇಶವನ್ನ ಕಳಿಸಿದ್ರು. ಹಾಗೆ ಚಿತ್ರದುರ್ಗ ನಗರದ ಪಂಡ್ರಳ್ಳಿ ರವಿ ಅವರು ಕೂಡ ಸಂದೇಶವನ್ನು ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ರು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು.

ಹಿಮಾಲಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಸಂದೇಶಗಳನ್ನು ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೆ ಜನರಂಜನಿ ವಾಟ್ಸಾಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಚನಗಳನ್ನು ಕೇಳುತ್ತಿರುವಿರಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ. ಮುಂದೆ ಮಡಿವಾಳಪ್ಪ ಅವರ ವಚನ, ಹಾಡಿದ್ದಾರೆ ನಾಗಚಂದ್ರಿಕಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೆ ವಚನಗಳನ್ನು ಕೇಳಿದಿರಿ.

ಪ್ರಿಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಗ್ಗೆ 9:05 ನಮ್ಮ ನಿಲಯದಿಂದ ನಲ್ಲುಡಿ ಬದುಕಿಗೊಂದು ಹಿತನುಡಿ, ಡಾಕ್ಟರ್ ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿಂದ.

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು.

0: ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮ, ನಂತರ 10:30 to 10:30 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಕೇಳುತ್ತೀರಿ.

0: ಆಕಾಶವಾಣಿ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
1: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನ ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ, ನಮ್ಗೆಲ್ರಿಗೂ ಅದು ಬೋಧಿಸ್ತು ಅನ್ನುವಂತಹದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನ ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
3: ಎಲ್ಲರಿಗೂ ನಮಸ್ಕಾರ.
1: ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು?

0: ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದ್ರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವ್ರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ. ಈ ಪಯಣ ಹೇಗಿತ್ತು?
1: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆ ಏನು ಕೇಳಿದ್ದೀರಿ, ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ 2-3 ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ, ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನ ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳು ಏನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4-4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ, ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು, ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು, ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ

0: ನಾನು ಹೇಳಬಹುದಾದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನ ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಂಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನ್ಸುತ್ತೆ. ಅಚಾನಕ್ ಆಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ, ನಿಜ ನೀವು ಹೇಳ್ತಿದ್ದು ನಿಜ
1: ಸರ್. ಇವ್ರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅನ್ಕೊಂಡು?
0: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನ ಹೇಳ್ತಾ ಇದ್ದಾಗ ಅದನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ ಮೌಲ್ಯಯುತವಾದ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂಥ,
1: ಇವತ್ತಿಗೂ ಮುಂದೆಯೂ ಕೂಡ
0: ಎಲ್ಲರಿಗೂ
1: ಅನ್ವಯ,
0: ಜಗತ್ತಿಗೆ ಅನ್ವಯ ಆಗುವಂಥ. ಆಮೇಲೆ ಸಂಪ್ರದಾಯದಲ್ಲಿರುವಂತಹದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನು ಅವರು ಎತ್ತಿ ತೋರಿಸಿದ್ರು, ಅದು ಅವ್ರಿಗೆ ಇಷ್ಟ ಆಯ್ತು. ಈಗ ಉದಾಹರಣೆಗೆ ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಹೆದರಿಕೆ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಬಹಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲ್ನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ, ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ.
1: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
0: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ ನಮ್ದು, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
1: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ ಹೆಚ್ ಎಸ್ ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಅಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬಾ
1: ಸೀಮಿತವಾಗಿದೆ.
2: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕ ಮಹಾದೇವಿ ಅಲಾಮ ಪ್ರಭು ವಾಚನ ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಷ್ಯನ್ ಅನುವಾದ ಮಾಡಿದೆವು. ನನಗೆ ಬಸವನ ವಾಚನ ತುಂಬಾ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನೀರತನಾಗಿರುತ್ತಾನೆ, ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಒಲಿಯದನ್ನು ನಮಗೆ ಕೆಲಸುತ್ತವೆ. ಅವು ನಮ್ಮ ವರಚ ಸಂಸ್ಕೃತಿಯ ರಹಸ್ಯ ನೀತಿಗಳಾಗಿದ್ವೆ.
1: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸೆ ಅನ್ಸುತ್ತೆ.

0: ವಚನಗಳನ್ನ ಅನುವಾದ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?
1: ಹೌದು, ಐ ಹೋಪ್ ನಾವು ಬರೀ ವಚನ ಅನುವಾದ ಮಾಡುವ.
0: ಈಗಾಗ್ಲೇ ನೀವು ರಷ್ಯಾಗ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ, ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ HS ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು, ಹಂಗಾಗಿ ಮಾಡ್ತೀರಾ ಹಾಗಿದ್ರೆ, ಮತ್ತೆ ಬರ್ತೀರಾ ಭಾರತಕ್ಕೆ?
1: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆಸಿ ಶಿವಪ್ಪ ಮತ್ ಮಾಡ್ತೀನಿ.
0: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆಸಿ ಶಿವಪ್ಪ ಅವರ
1: ಪ್ಲಾನ್,
0: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ PhD ಮಾಡ್ಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದ್ರೆ ಎಲ್ಲರೂ ಕೂಡ ಕನ್ನಡವನ್ನ ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗ್ಲೇ ನಾನು ನೋಡಿದ್ದೇನೆ ತುಂಬಾ ಜನ ಏನ್ ಮಾಡ್ತಾರೆ, ತಮ್ಮ ಕೆಲಸ ಮುಗೀತು ಅಂತ ಅನ್ಕೊಂಡು ಹೋಗ್ತಾರೆ ಅಷ್ಟೇ. ಯಾಕೆ ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ, ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನ ಕಲೀಲಿಕ್ಕೆ ಬರ್ತಾರೆ ಹೊರತವರು ಇಲ್ಲಿನ ಮೂಲ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
1: ನಾನು ಆಂಥ್ರೋಪೋಲಜಿಸ್ಟ್ ಕೆಲಸದಲ್ಲಿ ಸಿಂಪಲ್ ಜನಗಳು
0: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
1: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
0: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು,
1: ಸೊ ನಾನು ಕಲ್ಚರ್ ಲ್ಯಾಂಗ್ವೇಜ್ ಲೈಫ್ ಐ ವಾಂಟ್ ಟು ನೋ ಹೌ ದೇ ಲಿವ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
0: ಹೌದು,
1: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ.
0: ಓ, ಎಷ್ಟು ವರ್ಷ ಅವನಿಗೆ?
1: ಅವನು 4 ವರ್ಷ. ಅವನು ಮೈಸೂರಲ್ಲಿ
0: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
1: ಕನ್ನಡ ಮೊದಲನೆಯ ಭಾಷಾ,
0: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೆ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾನೆ ಮಗು, ಆದ್ರೆ ಕನ್ನಡನೇ
0: ಮಾತೃಭಾಷೆ. ಹೌದು,
1: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
0: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ ಮಾತಾಡ್ತಾನೆ. ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ
2: ಅವನ ಭಾಷೆ
0: ಕನ್ನಡ. ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನ ಅವರೇ, ಬಹಳ ಸಂತೋಷ, ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
1: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ ಮಾಡುವ ಬಡಾವಣೆಯ, ಎನ್ನ ಕಾಲೆ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡಲ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
0: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸ್ಬೇಕು, ಅದನ್ನ ಹೆಂಗೆ ಅಂತ ಅನ್ಕೊಂಡು, ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನ್ ಸವಾಲುಗಳು ಎದುರಾಯಿತು ನಿಮ್ಗೆ? ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರ್ಲಿ, ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿ ಆಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮ್ಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗ್ಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ. ಸೊ ಹಂಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಸರ್?
2: ಬಹಳ ಸೊಗಸಾದ ಪ್ರಶ್ನೆ, ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
0: ಹೌದು,
2: ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
0: ಹೌದು,
2: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು. ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ. ಅಂಥ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿಯಾಗುವಂಥದ್ದು ಬಹಳ ಕಡಿಮೆ. ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ.

0: ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ್ಮೇಲೆ ಅದಕ್ಕೆ ಅರ್ಥ ಹೇಳಿದ್ಮೇಲೆ ಆಮೇಲೆ ಹೇಳಿದೆ ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ತೆಲುಗು ಆಗ್ಬೋದು, ಯುರೋಪಿಯನ್ ಭಾಷೆಗಳಾಗ್ಬೋದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ. ಆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ.
1: ಹೌದು,
0: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರವರು, ತುಂಬ ದಕ್ಷರು, ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು. ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯಿತು. ನಾವೇನು ಮಾಡಿದ್ವಿ ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ, ನಾನು ಅವರಿಗೆ ಹೇಳಿದೆ ಮೂಲದ ಅಂಕಿತವನ್ನು ಹಾಗೆ ಇಟ್ಕೋಬೇಕು ನಾವು, ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓಲಾರ್ಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ನಾವು ಬೇಡ. ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂಥ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನ ಸೂನೆ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಗಲೀನ ಅವರು, ಅಂತಹ ಪದಗಳನ್ನ ಬಂದಾಗ ಅವುಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟು ತೊಂದರೆ ಆಗದ ಹಾಗೆ, ಎಳ್ಳಷ್ಟು ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
1: ಸರ್, ಅದರ ಹೆಸರು ಏನು ಸರ್?
0: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪಾ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನ ಮಾಡ್ತಾ ಇರಬೇಕು. ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೆ ಇರುತ್ತೆ. ಕಾಳಿದಾಸನ ನಾಟಕಗಳನ್ನು ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ. ಯಾಕೆ ಅಂತಂದರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ, ಆದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ನಿಂದ ಅನೇಕ ಕವಿಗಳು ಕನ್ನಡಕ್ಕೆ ಬಂದಿದ್ದಾರೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಾಯೆವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ, ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ.

0: ಅದು ಫರ್ದರ್ ಏನಾಗುತ್ತೆ, ಇಂಗ್ಲಿಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಬಹಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಕ್ಕೆ ಸೇರಿಸ್ಬಿಡ್ತಾರೆ, ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ, ಯಾಕೆಂದ್ರೆ ನಮ್ದಲ್ಲ ಅದು.
1: ಹೌದು,
0: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರ್ಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ.
1: ಹೌದು ಹೌದು ಸರ್. ಮತ್ತೊಂದು, ಇದು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನ ಗಮನಿಸ್ತಿರ್ಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನ ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತೆ ಆಧುನಿಕ ಅಂತ ಅನ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನ ನಾವು ಆ ಕಾಲಘಟ್ಟವನ್ನ ಇಟ್ಕೊಂಡೇ ಆ ಸಾಹಿತ್ಯವನ್ನ ಓದುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಇದನ್ನ ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನ ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀರಾ? ಏನಾದರೂ ಪೀಠಿಕೆ?
0: ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ, ಪೀಠಿಕೆಯಲ್ಲಿ 12ನೇ ಶತಮಾನ ಅಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂತಹ ಭಾಷೆ, ವಚನಕಾರರು ಇದನ್ನ ಗಮನದಲ್ಲಿ ಇಟ್ಕೊಂಡ್ರು,
1: ಜನಸಾಮಾನ್ಯರಿಗೆ
0: ಅದು ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡುವ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
1: ಗಲೀನಾ ಅವರೇ, ವಚನಗಳನ್ನ ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅನ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನ ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಂಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನ ಅನುವಾದ ಮಾಡಿರುವಂತಹ ವಚನವನ್ನ ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಚಿ ಮೋಗುತ್ ಸ್ತ್ರೋಜ್ ಹ್ರಾಮ ನುಷ್ಟ ಮಗುಯ ಬೆದ್ನಿ ಚಲವ್ಯಕ್ ಮೈ ನೋಗಿ ಕಲ್ಲೋನ್ Моё тело — храм, голова моя — золотой купол. О, Кудала Сангама, ты свидетель. Неподвижное будет разрушено, но движение будет вечно.
1: Бхала сантоша, доктор Галина. Матун прешне, нимге Майсур андре ен ансетте? PhD ಅಧ್ಯಯನವನ್ನ ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನ ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು 2 ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನ್ ಅನ್ಸುತ್ತೆ ಮೈಸೂರು ಅಂತಂದ್ರೆ?
2: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಇಂಜೆ ಇಷ್ಟ ಆದರೆ ಮೈಸೂರು ತುಂಬಾ ಇಷ್ಟ.
0: ನನಗೆ ಒಂದೆರಡು ಮಾತು ಗಲೀನಾ ಅವರ ಬಗ್ಗೆ ಹೇಳಬೇಕು ಅನ್ಸುತ್ತೆ.
1: ಖಂಡಿತ ಹೇಳಿ ಸರ್.
0: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ, ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
1: ಬೇಕು
0: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ, ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
1: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ, ಸ್ವತಃ ಗಲೀನಾ ಅವರೇ ಹೇಳಿದ್ರು ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರಿಲ್ದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನ್ಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯಾ ಮಹಿಳೆ ಬಂದು ವಚನಗಳನ್ನ ಅರ್ಥ

0: ಕಾಪಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
1: ಧನ್ಯವಾದಗಳು.
2: ನಮಸ್ಕಾರ
0: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.